ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನ ಆರಂಭಿಸುತ್ತಿದ್ದೇವೆ. ಕಂಪನಾಂಕ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ಭಾದ್ರಪದ

ಮಾಸದ 24ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕು ಮಂಗಳವಾರ. ಸಮಯ 5:56:50. ಕೆಳುಗರಿಗೆಲ್ಲ ನಿಲಯದ ಪರವಾಗಿ ಬಳೆಯಡ ದಿವ್ಯಾ ಮಂದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ನಾವು ಮಾಡುವ ಪ್ರತಿಯೊಂದು ಕೆಲಸ, ನಾವು ಆಡುವ ಪ್ರತಿಯೊಂದು ಮಾತು ನಮ್ಮ ಮೇಲೆ ಒಂದು ಸಂಸ್ಕಾರವನ್ನು ಬಿಡುತ್ತದೆ. ಅದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಹೀಗೆಂದವರು ಸ್ವಾಮಿ ವಿವೇಕಾನಂದರು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇನ್ನು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಚಿಂತನ 6:30 ಪ್ರಸ್ತುತಿ ಹೊನ್ನಪ್ಪ ಕೆರೆಕನ್ನಮ್ಮ. ರೈತರಿಗೆ ಸಲಹೆ 6:35 ನಮ್ಮ ನಿಲಯದಿಂದ. 7:15 ಪ್ರಕಟಣೆಗಳು, ಬಳಿಕ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡೈ. 8:35 ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಕೇಳಲಿದ್ದೀರಿ. 8:50 ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಬೆಂಗಳೂರು ಕೇಂದ್ರದಿಂದ ಮಕ್ಕಳ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. ಭಾವಗೀತೆಗಳನ್ನು 9:10 ಕೇಳಲಿದ್ದೀರಿ. 9:30 ಚಿತ್ರಚಿತ್ತಾರ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 10:00 ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ 10:30 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಡಂಗೂರ 11:00 12:05 ಮನಿತ ವಿಹಾರ. ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ ಎಂ ವೈ ಅವರೊಂದಿಗಿನ ಮಾತುಕತೆ, ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಆರೋಗ್ಯ ಕಾರ್ಯಕ್ರಮ 12:35 ಇದರಲ್ಲಿ ಮಾನಸಿಕ ಅನಾರೋಗ್ಯಕ್ಕೆ

ಕಾರಣಗಳು, ಸ್ವರೂಪಗಳು ಹಾಗೂ ಚಿಕಿತ್ಸೆ ಈ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಅವರೊಂದಿಗಿನ ಸಂದರ್ಶನ. ಪ್ರಸ್ತುತಿ ಸಂದರ್ಶಕರು ಮಾಲಾ ಸಾಂಬ್ರಾಣಿ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ ಪ್ರಗತಿ ಪಥ ಒಂದು ಗಂಟೆಗೆ. ಪ್ರಚಲಿತ ವಿದ್ಯಮಾನದೊಂದಿಗೆ ಕನ್ನಡ ಚಿತ್ರಗೀತೆಗಳನ್ನು 1:30 ಕೇಳಲಿದ್ದೀರಿ. ಇನ್ನು ಇಂದು ಸಂಜೆಯ ಕಾರ್ಯಕ್ರಮದಲ್ಲಿ 4 ಭಾವಗೀತೆಗಳು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ 4:30. 5 ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಶಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಹಾಗೂ ನಿರ್ವಹಣೆ ಪಿಎಂ ಜಗದೀಶ್. ಚಿತ್ರಕಾವೇರಿ 5:30. 6:15 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. 6:50 ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮದಲ್ಲಿ ಕಾಫಿ ಸಸಿಗಳ ನಾಟಿ ಮತ್ತು ಆರೈಕೆ ಕುರಿತು ಡಾಕ್ಟರ್ ನಾಗರಾಜ ಗೋಕಾವಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಬಳಿಕ ಕೃಷಿ ಮಾಹಿತಿಯನ್ನ ಕೇಳಲಿದ್ದೀರಿ. ಸುದ್ದಿಜೊಂಪೆ 7:20 ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. ಸುದ್ದಿ ಸಮಾಚಾರ 7:29 ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಅರೆಭಾಷೆ ಐಸಿರಿ 7:45 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ವಿಮಲಾ ಅರುಣ ಪಡಂಬೈಲು ಅವರಿಂದ ಲಲಿತ ಪ್ರಬಂಧ ಮನೆ. ಸಿರಿಗಂಧ 8:00. 9:30 ಮನಿ ಟಾಕ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಇಂದು ರಾತ್ರಿ 10:00 ಕೇಳಲಿದ್ದೀರಿ. 10:30 ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಬಾಂಬೆ ಸಹೋದರಿಯರ ಧ್ವನಿಯಲ್ಲಿ ನಾಗೇಶ್ ಕಾಲೂರು ಅವರು ಬರೆದಿರುವ ಗೀತೆಯನ್ನು ಕೇಳೋಣ, ಕಲಿಯುಗ ಪುರುಷ ಅಜ್ಜಪ್ಪ.

ಬಾರವ್ವ ನಮ್ಮವ್ವ ಕಾಪಾಡು ತಾಯವ್ವ. ಶ್ರುತಿಯವರ ಧ್ವನಿಯಲ್ಲಿ ಈ ಗೀತೆಯನ್ನು ಬರೆದಿದ್ದಾರೆ ಪೊನ್ನಚ್ಚನ ಯಶೋಧ ನಾಣಯ್ಯ.

ಈ ಗೀತೆಯೊಂದಿಗೆ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಗಳಾಗಲಿದೆ. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದಿಂದ.

ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಸಹಭಾಗಿತ್ವವಿಲ್ಲದೆ ಆಧುನಿಕ ಮನುಷ್ಯನ ಬದುಕನ್ನು ಅರ್ಥೈಸಲಾರದಷ್ಟು ಅವು ನಮ್ಮ ಬದುಕನ್ನು ಇಂದು ಆವರಿಸಿಕೊಂಡಿವೆ. ಭೂಗೋಳದಿಂದ ಖಗೋಳದವರೆಗೂ, ಅಣುವಿನಿಂದ ಅನಂತದವರೆಗೂ ಅಡಗಿರುವ ಈ ವಿಜ್ಞಾನದ ಏನೆಲ್ಲ ಸಾಧ್ಯತೆಗಳನ್ನು ಈ ಜೀವ ಜಗತ್ತಿಗೆ ದೊರಕಿಸಿಕೊಡುವ ಹಿಂದಿರುವ ಪ್ರೇರಕ ಶಕ್ತಿಯೇ ಎಂಜಿನಿಯರುಗಳು. ಅಂತಹ ಭಾರತ ಕಂಡ ಶ್ರೇಷ್ಠ ಎಂಜಿನಿಯರುಗಳಲ್ಲಿ ಒಬ್ಬರಾದ ಆಧುನಿಕ ಭಾರತದ ನಿರ್ಮಾತೃ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ರಾಷ್ಟ್ರೀಯ ಎಂಜಿನಿಯರುಗಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ 1861 ಸೆಪ್ಟೆಂಬರ್ 15ರಂದು ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮನವರ ದಂಪತಿಗಳ ಮಗನಾಗಿ ಜನಿಸಿರುವ ಸರ್ ಎಂ ವಿಶ್ವೇಶ್ವರಯ್ಯನವರು ಬದುಕಿನ ಅನಂತ ಅಗ್ನಿದಿವ್ಯಗಳನ್ನು ದಾಟಿ ಸಾಧನೆಗೈದಿರುವ ಕನ್ನಡದ ಮೇರು ಪ್ರತಿಭೆ. ಅವರ ಪ್ರೇರಣಾದಾಯಕ ಬದುಕು ಮತ್ತು ತಾಂತ್ರಿಕ ಸಾಧನೆಗಳನ್ನು ಸ್ಮರಿಸುವುದೇ ಈ ದಿನದ ಉದ್ದೇಶ. ಕೈಗಾರೀಕರಣ ಮತ್ತು ತಾಂತ್ರಿಕ ನೈಪುಣ್ಯದಿಂದ ಮಾತ್ರ ಭಾರತದ ಬಡತನ, ನಿರುದ್ಯೋಗ ಮತ್ತು ಆರ್ಥಿಕ ಶಿಸ್ತನ್ನು ಸುಧಾರಿಸಲು ಸಾಧ್ಯವೆಂದು ಬಲವಾಗಿ ನಂಬಿದ್ದ ವಿಶ್ವೇಶ್ವರಯ್ಯನವರು ಜನಸಾಮಾನ್ಯರ ಜೀವನ ಸ್ಥಿತಿಗತಿಗಳನ್ನು ಸುಧಾರಿಸಲು ಮೈಸೂರು ರಾಜ್ಯದ ದಿವಾನರಾಗಿ, ಆರ್ಥಿಕ ತಜ್ಞರಾಗಿ, ಆಡಳಿತ, ಶಿಕ್ಷಣ, ನೀರಾವರಿ, ಅಣೆಕಟ್ಟು ನಿರ್ಮಾಣಗಳಂತಹ ದೂರದೃಷ್ಟಿ ದಾರ್ಶನಿಕ ಯೋಜನೆಗಳಲ್ಲಿ ಅವರು ತೋರಿರುವ ಜ್ಞಾನ ಶಿಸ್ತು ಸಮಯ ಪ್ರಜ್ಞೆಗಳೆಲ್ಲವೂ ಇಂದಿನ ಭಾರತದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಎಂಜಿನಿಯರುಗಳಿಗೆ ದಾರಿದೀಪವೆಂದೇ ಹೇಳಬಹುದು. ಅದರಲ್ಲೂ ಹೊಸ ಹೊಸ ಆವಿಷ್ಕಾರಗಳೊಂದಿಗೆ ಮುಂಚಿನಂತೆ ಓಡುತ್ತಿರುವ ಆಧುನಿಕ ಜಗತ್ತಿಗೆ ಸರಿಸಾಟಿಯಾಗಿ ನಿಲ್ಲಲು ಈ ವಿಶ್ವೇಶ್ವರಯ್ಯನವರು ಪ್ರತಿಪಾದಿಸಿದ ತಾಂತ್ರಿಕ ಜ್ಞಾನದ 16 ಶಾಖೆಗಳನ್ನು ಮತ್ತಷ್ಟು ವಿಸ್ತರಿಸಿಕೊಂಡು ಮುನ್ನಡೆಯುವುದು ಈ ಹೊತ್ತಿನ ಅಗತ್ಯವೂ ಕೂಡ ಹೌದು. ಏಕೆಂದರೆ ಇಂದಿನ ಯಾವುದೇ ಒಂದು ರಾಷ್ಟ್ರದ ಪ್ರಗತಿಯನ್ನು ಅಲ್ಲಿನ ತಾಂತ್ರಿಕ ನೈಪುಣ್ಯದ ಮೇಲೆ ನಿರ್ಧರಿಸಲ್ಪಡುವ ಕಾಲಘಟ್ಟದಲ್ಲಿ ನಾವಿರುವುದರಿಂದ ಈ ತಾಂತ್ರಿಕ ಸ್ವಾಧೀನತೆ ಎನ್ನುವುದು ನಮ್ಮ ನಿರೀಕ್ಷೆ ಕೂಡ ಆಗಬೇಕಿದೆ. ಅದನ್ನು ಸ್ಪಷ್ಟವಾಗಿ ಮನಗಂಡಂತಿರುವ ನಮ್ಮ ದೇಶದ ಸೃಜನಶೀಲ ಎಂಜಿನಿಯರ್ಗಳು ಇಂದು ನಮ್ಮ ದೇಶವನ್ನು ಬಹುತೇಕ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯತ್ತ ಕೊಂಡೊಯ್ಯುವುದರ ಜೊತೆಗೆ ಜಗತ್ತಿನ ಬಹುತೇಕ ರಾಷ್ಟ್ರಗಳ

0: ಅಗತ್ಯತೆಗಳನ್ನು ಪೂರೈಸುವಷ್ಟರ ಮಟ್ಟಿಗೆ ಬೆಳೆದು ನಿಂತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಇಂದು ರಾಷ್ಟ್ರದ ನಿರ್ಣಾಯಕ ಮೂಲ ಸೌಕರ್ಯಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಈ ಎಂಜಿನಿಯರ್ಗಳು ರಸ್ತೆ, ಕುಡಿಯುವ ನೀರು, ವಸತಿ, ವಿದ್ಯುತ್ ಉತ್ಪಾದನೆ, ಅಣೆಕಟ್ಟು ಮತ್ತು ಬಂದರುಗಳ ನಿರ್ಮಾಣದಂತಹ ಅನೇಕ ಜನೋಪಯೋಗಿ ಕಾರ್ಯಗಳ ಮೂಲಕ ಭಾರತದ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸುತ್ತಿರುವುದು ಒಂದೆಡೆಯಾದರೆ, ಜ್ಞಾನಚಾಲಿತ ನಾವೀನ್ಯತೆಗಳನ್ನು ಮುನ್ನಡೆಸುವುದರ ಮೂಲಕ ಮಾಹಿತಿ ತಂತ್ರಜ್ಞಾನದಲ್ಲಂತೂ ಕ್ರಾಂತಿಕಾರಿ ಹೆಜ್ಜೆಗಳನ್ನೇ ಇಟ್ಟಿರುವ ನಮ್ಮ ಎಂಜಿನಿಯರ್ಗಳು ಕಂಪ್ಯೂಟರ್, ಇಂಟರ್ನೆಟ್, ಸೆಲ್ ಫೋನ್ ಮುಂತಾದ ಸಂವಹನ ಮಾಧ್ಯಮಗಳ ಹೊಸ ಹೊಸ ಆವಿಷ್ಕಾರಗಳಿಂದ ಈ ಡಿಜಿಟಲ್ ಯುಗಕ್ಕೆ ಶಕ್ತಿಯನ್ನು ತುಂಬುವುದರ ಜೊತೆಗೆ ಗೂಗಲ್, ಮೈಕ್ರೋಸಾಫ್ಟ್, ಅಡೋಬ್ ಮುಂತಾದ ಅನೇಕ ದೈತ್ಯ ಕಂಪನಿಗಳ ಮುಖ್ಯಸ್ಥರುಗಳಾಗಿ ಭಾರತೀಯರೇ ಮುನ್ನಡೆಸುತ್ತಿದ್ದಾರೆ. ಜೊತೆಗೆ ವಿಶ್ವದ ಸೆಮಿಕಂಡಕ್ಟರ್ಗಳ ಉತ್ಪಾದನೆಯಲ್ಲಿ ಭಾರತವು 20% ತನ್ನ ಪಾಲನ್ನು ಹೊಂದಿದ್ದು, ಸ್ಟ್ಯಾನ್ಫೋರ್ಡ್ ಎಐ ಸೂಚ್ಯಂಕ 2024 ಪ್ರಕಾರ ಎಐ ತಂತ್ರಜ್ಞಾನವನ್ನು ಅರ್ಥೈಸಿಕೊಂಡು ಅದರೊಟ್ಟಿಗೆ ಕಾರ್ಯನಿರ್ವಹಿಸುವವರ ಕೌಶಲ್ಯದಲ್ಲಿಯೂ ಕೂಡ ಜಾಗತಿಕವಾಗಿ ಭಾರತ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿದೆ. ಇನ್ನು ಆರೋಗ್ಯ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಅಸಂಖ್ಯಾತ ಜೀವಗಳನ್ನು ಉಳಿಸುತ್ತಿರುವ ಔಷಧಿಗಳು, ಎಂಆರ್ಐ ಯಂತ್ರಗಳು ಮತ್ತು ಪೇಸ್ ಮೇಕರ್ಗಳಂತಹ ವೈದ್ಯಕೀಯ ಸಾಧನಗಳಿಂದ ಹಿಡಿದು ಕೃತಕ ಅಂಗಾಂಗಗಳ ಜೋಡಣೆಗಳವರೆಗೆ ಈ ಎಂಜಿನಿಯರುಗಳ ಕೈಚಳಕವನ್ನು ಕಾಣಬಹುದಲ್ಲದೆ, ನಮ್ಮ ದೇಶದ ರಕ್ಷಣಾ ಕ್ಷೇತ್ರದಲ್ಲೂ ಸಹ ಅತ್ಯಾಧುನಿಕ ಕ್ಷಿಪಣಿಗಳು, ರಾಡಾರ್ ಮತ್ತು ಫಿರಂಗಿಗಳು, ಯುದ್ಧ ವಿಮಾನಗಳು ಸಂಶೋಧಿಸಲ್ಪಡುತ್ತಿರುವುದರಿಂದ ಅದು ದೇಶದ ಆತ್ಮನಿರ್ಭರತೆಯ ಕನಸಿಗೆ ಜೀವ ತುಂಬುತ್ತಿದೆ. ಅಷ್ಟೇ ಅಲ್ಲದೆ ಇಸ್ರೋದ ಚಂದ್ರಯಾನ 3 ಬಾಹ್ಯಾಕಾಶದ ಅಪ್ರತಿಮ ಸಾಧನೆಗಳು ಜಗತ್ತಿನ ಗಮನ ಸೆಳೆಯುತ್ತಿವೆ. ಹೀಗೆ ಸಿವಿಲ್ ಎಂಜಿನಿಯರಿಂಗ್ನಿಂದ ಹಿಡಿದು ಇಂದಿನ ಡಿಜಿಟಲ್ ರೂಪಾಂತರವನ್ನು ಮುನ್ನಡೆಸುವವರೆಗೆ ಏನೆಲ್ಲ ಸಾಧನೆಗಳ ಮೂಲಕ ನಮ್ಮ ನಿತ್ಯದ ಬದುಕನ್ನು ಈ ತಂತ್ರಜ್ಞರು ನಿರಾಯಾಸಗೊಳಿಸುತ್ತಿದ್ದಾರೇನೋ ನಿಜ. ಆದರೆ ಈ ಯಾಂತ್ರಿಕ ನಾಗಾಲೋಟದಿಂದ ಪ್ರಕೃತಿ ಮತ್ತು ಮಾನವೀಯತೆ ಮೇಲೆ ಯಾವ ಪರಿಣಾಮ ಬೀರುತ್ತಿದೆ ಎನ್ನುವುದರ ಮೇಲೆ ಈ ಕ್ಷೇತ್ರದ ಯಶಸ್ಸು ನಿಂತಿದೆ. ಏಕೆಂದರೆ ಎಷ್ಟೋ ಸಾರಿ ಈ ಅಭಿವೃದ್ಧಿಯ ಹೆಸರಿನಲ್ಲಿ ಬೆಟ್ಟ ಗುಡ್ಡಗಳನ್ನು ಅಗಿದು ಕಾರ್ಖಾನೆಗಳನ್ನು ನಿರ್ಮಿಸುವುದು, ಕಾಡುಗಳನ್ನು ಕಡಿದು ನಗರೀಕರಣಗೊಳಿಸುವುದು, ಹರಿಯುವ ನದಿಗಳ ದಿಕ್ಕು ಬದಲಿಸುವುದು, ಅಗತ್ಯಗಳಿಗಿಂತ ಹೆಚ್ಚು ಯಂತ್ರಗಳನ್ನು ಸಂಶೋಧಿಸುವುದು, ವಿನಾಶಕಾರಿ ಅಣ್ವಸ್ತ್ರಗಳನ್ನು ಕಂಡುಹಿಡಿದು ಎಲ್ಲೆಂದರಲ್ಲಿ ಪ್ರಯೋಗಿಸುವುದು ಮುಂತಾದವುಗಳಿಂದ ಮಾನವ ಮತ್ತು ಪ್ರಕೃತಿಯ ಮೇಲೆ ಯಾವ ಋಣಾತ್ಮಕ ಪರಿಣಾಮಗಳು ಬೀರಬಹುದೆಂಬ ವಿವೇಕ ಮತ್ತು ವೈಚಾರಿಕತೆ ಪ್ರತಿಯೊಬ್ಬ ಎಂಜಿನಿಯರ್ಗಳಿಗೆ ಇದ್ದಾಗ ಮಾತ್ರ ಈ ತಾಂತ್ರಿಕ ಯುಗಕ್ಕೆ ಚಲುವು ಮತ್ತು ಅರ್ಥವಂತಿಕೆ ಮೂಡಲು ಸಾಧ್ಯ.
1: ಇದುವರೆಗೂ ಹೊನ್ನಪ್ಪ ಕರೆಕನ್ನಮ್ಮನಾರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:35:15. ಈಗ ಕೇಳೋಣ ರೈತರಿಗೆ ಸಲಹೆ.
3: ಕಾಫಿ ಬೆಳೆಯಲ್ಲಿ ಹೆಚ್ಚಾದಂಥ ಮಳೆ, ಸತತವಾದಂಥ ಮಳೆ ಆಗುವಂಥ ಸಂದರ್ಭದಲ್ಲಿ ನಾವು ಕಾಫಿ ಗಿಡಗಳ ಬೇರಿನ ವಲಯದಲ್ಲಿ ನೀರು ನಿಲ್ಲದನ್ನು ಕಾಣಬಹುದು. ಅತಿ ಹೆಚ್ಚು ತೇವಾಂಶ ಇರೋದನ್ನು ಕೂಡ ಕಾಣಬಹುದು. ಇದರಿಂದ ಈ ಕಾಫಿ ಕಾಯಿಗಳು ಚೆನ್ನಾಗಿ ಬಲಿಯೋದಕ್ಕಿಂತ ಮುಂಚೆನೇ ಬಿದ್ದು ಹೋಗ್ತವೆ. ಇದು ಕಾಫಿಯಲ್ಲಿ ಒಂದು ದೊಡ್ಡ ಸಮಸ್ಯೆ. ಈ ಒಂದು ಪ್ರತಿಕೂಲ ವಾತಾವರಣದ ಸಂದರ್ಭದಲ್ಲಿ ಕಪ್ಪು ಕೊಳೆ ರೋಗ ಮತ್ತು ಕಾಫಿ ಕಾಯಿಗಳ ತೊಟ್ಟು ಕೊಳೆ ರೋಗಗಳು ಕೂಡ ಕಾಣಿಸ್ಕೊಳ್ತವೆ. ಅರೇಬಿಕಾ ಮತ್ತು ರೋಬಸ್ಟ ಕಾಫಿ ಎರಡರಲ್ಲೂ ಈ ಎರಡೂ ರೋಗಗಳು ಕಾಣಿಸ್ಕೊಳ್ತವೆ. ಸಾಧಾರಣವಾಗಿ 5-8% ಈ ಕಾಫಿ ಕಾಯಿಗಳು ಸ್ವಾಭಾವಿಕವಾಗಿಯೇ ಈ ಅರೇಬಿಕಾ ಕಾಫಿನಲ್ಲಿ ಬಿದ್ದು ಹೋಗ್ತವೆ. ರೋಬಸ್ಟ ಕಾಫಿನಲ್ಲಿ 10-15% ಈ ಕಾಫಿ ಕಾಯಿಗಳು ಬೀಳೋದನ್ನು ನಾವು ಕಾಣಬಹುದು. ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ಕಾಯಿಗಳು ಏನಾದರೂ ಬಿದ್ದರೆ ಅದಕ್ಕೆ ಈ ಹೆಚ್ಚಿನ ತೇವಾಂಶದ ಒಂದು ಪರಿಸ್ಥಿತಿಯೇ ಕಾರಣ ಅಂತ ನಾವು ತಿಳ್ಕೋಬಹುದು. ಇದು ಈ ಮಾನ್ಸೂನ್ನಲ್ಲಿ ಅಂದರೆ ಮಳೆಗಾಲದಲ್ಲಿ ಬರುವಂಥ ಈ ಕೊಳೆ ರೋಗಗಳು ಕೂಡ ಎಡೆ ಮಾಡಿಕೊಡುತ್ತೆ. ಈ ಹೆಚ್ಚಾದಂಥ ತೇವಾಂಶ ಕಾಫಿ ತೋಟಗಳಲ್ಲಿ ಇರೋದರಿಂದ ಈ ಸಸ್ಯ ಹಾರ್ಮೋನುಗಳ ಅಸಮತೋಲನದಿಂದಾಗಿ ಈ ಕಾಫಿ ಕಾಯಿಗಳು ಬಿದ್ದೋಗ್ತವೆ. ಇದಕ್ಕಾಗಿ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ನಮ್ಮ ಕಾಫಿ ತೋಟಗಳಲ್ಲಿ ನಾವು ಬಸಿಗಾಲುವೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ನಾವು ತೆಗೆದಿರುವಂಥ ಈ ತೊಟ್ಲು ಗುಂಡಿಗಳನ್ನು ಸ್ವಚ್ಛ ಮಾಡ್ಕೋಬೇಕು. ಹೆಚ್ಚಾದಂಥ ನೀರು ಹೊರಹೋಗೋದಕ್ಕೆ ಈ ಬಸಿಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಮತ್ತು ಕಾಫಿ ಗಿಡಗಳ ಬುಡದಲ್ಲಿರುವಂಥ ಮುಚ್ಚಿಗೆಯನ್ನು ನಾವು ತೆಗಿಬೇಕಾಗತ್ತೆ. ಈ ಮುಚ್ಚಿಗೆಯನ್ನು ತೆಗೆದು 4 ಕಾಫಿ ಗಿಡಗಳ ಮಧ್ಯದಲ್ಲಿ ಅದನ್ನು ಗುಡ್ಡೆ ಹಾಕಬೇಕಾಗತ್ತೆ. ಇದರಿಂದ ನಾವು ನೀರು ನಿಲ್ಲದನ್ನು ತಪ್ಪಿಸ್ಬೋದು. ಹಾಗೆಯೇ ತೇವಾಂಶ ಸ್ವಲ್ಪ ಮಟ್ಟಿಗೆ ಆವಿಯಾಗೋದಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ಬೋದು. ಬೇರುಗಳು ಚೆನ್ನಾಗಿ ಉಸಿರಾಡೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ನೆತ್ತಿ ಬಿಡಿಸೋದು ಈ ಕಾಫಿನಲ್ಲಿ ಬಹಳ ಮುಖ್ಯವಾದಂಥ ಕ್ರಮ. ಈಗಾಗಲೇ ಕಾಫಿ ಗಿಡಗಳಲ್ಲಿ ನೆತ್ತಿಯನ್ನು ಬಿಡಿಸದೇ ಇದ್ದರೆ

0: ಈಗಾದರೂ ಅದನ್ನು ಮಾಡಲೇಬೇಕಾಗತ್ತೆ. ಕಂಬ ಚಿಗುರನ್ನು ತೆಗೆದರ ಕಡೆಯ ಕೂಡ ಗಮನವನ್ನು ಕೊಡಬೇಕಾಗತ್ತೆ. ಇದರಿಂದ ಈ ಕಾಫಿ ಗಿಡಗಳ ಪೊದೆಯಲ್ಲಿ ಗಾಳಿ ಆಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೋದು. ಈ ಒಂದು ಸಂದರ್ಭದಲ್ಲಿ ನಾವು ಈ ಕಾಫಿ ತೋಟಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಈ ಕೊಳೆ ರೋಗಗಳ ಒಂದು ಹಾವಳಿಗೆ ತುತ್ತಾದಂಥ ಕಾಫಿ ಗಿಡಗಳ ಭಾಗಗಳನ್ನು ನಾವು ಸಂಗ್ರಹಿಸಬೇಕಾಗತ್ತೆ. ವಿಶೇಷವಾಗಿ ಕಾಫಿ ಎಲೆಗಳು, ಈ ಕೊಳೆತ ರೋಗಕ್ಕೆ ತುತ್ತಾದಂಥ ಕಾಫಿ ಕಾಯಿಗಳು, ಈ ಕಾಫಿ ಗಿಡಗಳ ಮೇಲೆ ಬಿದ್ದಂಥ ನೆರಳು ಮರಗಳ ಎಲೆಗಳನ್ನು ನಾವು ಸಂಗ್ರಹಿಸಿ ನಾಶ ಮಾಡಬೇಕಾಗತ್ತೆ. ಮುಖ್ಯವಾಗಿ ಇವುಗಳನ್ನು ನಾವು ಮಣ್ಣಲ್ಲಿ ಹೂತಾಕಬೇಕಾಗತ್ತೆ. ಇದರಿಂದ ಕೊಳೆ ರೋಗದ ಸೋಂಕನ್ನು ನಾವು ಕಡಿಮೆ ಮಾಡಬಹುದು, ಈ ರೋಗ ಮತ್ತೆ ಹೆಚ್ಚಾಗೋದನ್ನು ನಾವು ತಡೆಗಟ್ಟಬಹುದು. ಈ ತೋಟಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡ ಮೇಲೆ ನಾವು ವಿಶೇಷವಾಗಿ ಈ ಮಳೆ ಬಿಡುವು ಕೊಟ್ಟಾಗ ಕೆಲವು ಶಿಲೀಂದ್ರನಾಶಕಗಳ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕಾಗಿ ಒಪೇರಾ ಅಂತ ಒಂದು ಶಿಲೀಂದ್ರನಾಶಕ ಇದೆ. ಇದು ಪೈರಕ್ಲೋಸ್ಟ್ರೋಬಿನ್ ಮತ್ತು ಎಪಾಕ್ಸಿಕೊರೋಸೋಲ್ ಎನ್ನುವಂಥ ಒಂದು ಶಿಲೀಂದ್ರನಾಶಕಗಳ ಮಿಶ್ರಣ. ಇದನ್ನು ನಾವು ಒಂದು ಬ್ಯಾರಲ್ ನೀರಿಗೆ, ಅಂದರೆ 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು, ಇದಕ್ಕೆ 50 ಮಿಲಿಲೀಟ್ರ್ನಷ್ಟು ಪ್ಲೋನೋಫಿಕ್ಸು ಮತ್ತು ಯಾವುದಾದ್ರೂ ಒಂದು ಅಂಟು ಪದಾರ್ಥವನ್ನು ಹಾಕ್ಕೊಂಡು ನಾವು ದ್ರಾವಣ ಮಾಡಿಕೊಂಡು ಚೆನ್ನಾಗಿ ಈ ಕಾಫಿ ಗಿಡಗಳ ಎಲೆಗಳು ಮತ್ತು ಆ ಕಾಯಿಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಈ ಬೆಳೀತಾ ಇರುವಂಥ ರೆಂಬೆಗಳಿಗೂ ಕೂಡ ನಾವು ಸಿಂಪರಣೆಯನ್ನು ಚೆನ್ನಾಗಿ ಮಾಡಬೇಕಾಗತ್ತೆ. ಇದರಿಂದ ಈ ಕಾಯಿಗಳು ಉದುರದನ್ನು ತಪ್ಪಿಸ್ಬೋದು, ಜೊತೆಗೆ ಈ ಕಪ್ಪು ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ರೋಗಗಳು ಹರಡೋದನ್ನು ಕೂಡ ನಾವು ತಪ್ಪಿಸ್ಬೋದು. ಈ ಒಪೇರಾ ಅಥವಾ ಪೈರಕ್ಲೋಸ್ಟ್ರೋಬಿನ್ ಮತ್ತು ಎಪಾಕ್ಸಿಕೊರೋಸೋಲ್ ಶಿಲೀಂದ್ರನಾಶಕಗಳ ಮಿಶ್ರಣಕ್ಕೆ ಬದಲಾಗಿ ನಾವು ಟೆಬಿಕೊನೋಸೋಲ್ ಎನ್ನುವಂಥ ಒಂದು ಶಿಲೀಂದ್ರನಾಶಕವನ್ನು ಕೂಡ ಬಳಸ್ಕೋಬೋದು. ಈ ಟೆಬಿಕೊನೋಸೋಲನ್ನು ನಾವು 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಹಾಕ್ಕೋಬೇಕಾಗತ್ತೆ. ಇದಕ್ಕೆ 50 ಮಿಲಿಲೀಟ್ರ್ನಷ್ಟು ಪ್ಲೋನೋಫಿಕ್ಸು ಮತ್ತು ಯಾವುದೇ ಒಂದು ಅಂಟು ಪದಾರ್ಥವನ್ನು ಬೆರೆಸ್ಕೊಂಡು ದ್ರವಣ ಮಾಡಿಕೊಂಡು ಈ ಕಾಫಿ ಗಿಡಗಳಿಗೆ ಚೆನ್ನಾಗಿ ಸಿಂಪರಣೆ ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಹಸಿರು ಅಂದ್ರೆ ಹೇಳೋದೇ ಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
3: ಹಸಿರು ಹಸಿರಿನ ಎಲೆ ಮೇಲೆ
1: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
3: ಮಿಂಚು ಮಿನುಗಿನ ತನಿಯ ಬನಿ,
1: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
4: ಮಾನವನ ಗುವೆಯ ಇಲ್ಲ ದಾನವನ ಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
1: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ ಹಸಿರೇ ಉಸಿರು. ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.
5: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನು ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
6: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
7: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
6: ಇಲ್ಲಿಯವರೆಗೆ 9,50,000 ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
8: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,000.

0: ಐನೂರು ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
0: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
2: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
0: ವಿಲ್ಕೋ ಗೋಲ್ಡ್, ಕುಶಾಲನಗರ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಆಕಾಶವಾಣಿ ಮಡಿಕೇರಿ, ಸಮಯ 6:43:43. ಈಗ ಕೇಳೋಣ ಸ್ವರ ಮಾಧುರ್ಯ. ಮಧುರೈ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನು ಕೇಳೋಣ. ನಾಟರಾಗ ಆದಿತಾಳದಲ್ಲಿ

ಮಧುರೈ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನು ಕೇಳಿದಿರಿ. ಇಲ್ಲಿಗೆ ಸ್ವರಮಾಧುರ್ಯ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳುಗರೆ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ ಎಂವೈ ಅವರೊಂದಿಗಿನ ಮಾತುಕತೆಯನ್ನು ಕೇಳಲಿದ್ದೀರಿ. ಇವರೊಂದಿಗೆ ಭಾಗವಹಿಸಲಿದ್ದಾರೆ ದಿಗ್ವಿಜಯ್ ಬಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳು, ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಅವರೊಂದಿಗಿನ ಸಂದರ್ಶನ. ಪ್ರಸ್ತುತಿ ಸಂದರ್ಶಕರು ಮಾಲಾ ಸಾಂಬ್ರಾಣಿ. ಇಂದು ಸಂಜೆ 5:00 ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ, ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ. ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನವಿಂದು. ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನ ಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಬಳ್ಳಾರಿ ತಾಲೂಕು ಕಪ್ಪಗಲ್ಲು, ಜಾಲಿ ಬೆಂಚು, ಎತ್ತಿನ ಬುದಿಹಾಳ್ ಹಾಗೂ ಇಬ್ರಾಹಿಂಪುರ ಗ್ರಾಮಗಳ ರೈತರು ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಯಡಿ ಪಂಪ್ಸೆಟ್ ಅಳವಡಿಸಿಕೊಂಡು ಲಭ್ಯ ನೀರು ಬಳಸಿ ಭತ್ತ, ಮೆಣಸಿನಕಾಯಿ, ಶೇಂಗಾ, ಅಂಜೂರ, ಮೆಕ್ಕೆಜೋಳ ಹಾಗೂ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ನೀರು ಹಾಯಿಸುತ್ತಿದ್ದಾರೆ. ವಿದ್ಯುತ್ ವಿತರಣಾ ಕಂಪನಿಗಳ ಗ್ರಿಡ್ ಮೇಲಿನ ಒತ್ತಡ ಗಣನೀಯವಾಗಿ ಕಡಿಮೆಯಾಗಲಿದೆ. ಈ ಯೋಜನೆಯಡಿ 3 ಅಶ್ವಶಕ್ತಿಯಿಂದ 10 ಅಶ್ವಶಕ್ತಿವರೆಗಿನ ಸಾಮರ್ಥ್ಯದ ಸೌರ ಪಂಪ್ಸೆಟ್ಗಳಿಗೆ ಧನಸಹಾಯ ಒದಗಿಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಶೇಕಡ 30, ರಾಜ್ಯ ಸರ್ಕಾರ ಶೇಕಡ 50ರಷ್ಟು ಧನಸಹಾಯ ನೀಡುತ್ತಿದ್ದು ರೈತರು ಕೇವಲ ಶೇಕಡ 20ರಷ್ಟು ವಂತಿಗೆ ಪಾವತಿಸಬೇಕಾಗುತ್ತದೆ. ಬಳ್ಳಾರಿ ತಾಲೂಕು ವ್ಯಾಪ್ತಿಯ 112 ಜನ ರೈತರು ಸೌರ ಪಂಪ್ಸೆಟ್ಗೆ ಅರ್ಜಿ ಸಲ್ಲಿಸಿದ್ದು 25 ಜನ ರೈತರು ವಂತಿಗೆ ಪಾವತಿಸಿದ್ದಾರೆ. ಈಗಾಗಲೇ 22 ಜನ ರೈತರು ಯಶಸ್ವಿಯಾಗಿ ಕುಸುಮ್ ಬಿ ಯೋಜನೆ ಸೌಲಭ್ಯ ಪಡೆದಿದ್ದಾರೆ ಎಂದು ಬಳ್ಳಾರಿ ಜೆಸ್ಕಾಂ ಗ್ರಾಮೀಣ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮೋಹನ್ ಬಾಬು ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ಬರ ಪರಿಹಾರದ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟ ಸಭೆಯಲ್ಲಿ ತಾವು ಪ್ರಬಲವಾಗಿ ಪ್ರತಿಪಾದಿಸಿದ್ದಾರೆ.

0: ಸಲ್ಲಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಳೆ ಕೊರತೆ ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮ ಹಾಗೂ ರೈತರ ಸಂಕಷ್ಟದ ಕುರಿತು ತಾವು ಗಮನ ಸೆಳೆದಿದ್ದಾಗಿ ನುಡಿದರು. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಕೆರೆ ಸಂರಕ್ಷಣೆ ಮತ್ತು ಪುನರುಜ್ಜೀವನ ಕಾಮಗಾರಿ ಕೈಗೊಳ್ಳಲಾಗಿದೆ. 9 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ ಎಂದರು. ಬಾವಡಿ ಕಾಮಗಾರಿ ಹಿನ್ನೆಲೆ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಪರ್ಯಾಯ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯದ 50 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸಲಾಗಿದ್ದು ವಾರ್ಷಿಕ 350 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಸಾರಿಗೆ ಖಾತೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಕನ್ನಾಘಟ್ಟ ಗ್ರಾಮದಲ್ಲಿ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮುಖ್ಯಮಂತ್ರಿಯವರು ವಿದ್ಯಾರ್ಥಿಗಳ ಬಸ್ ಪಾಸ್ ಹಣವನ್ನು ರಾಜ್ಯ ಬೊಕ್ಕಸದಿಂದ ಭರಿಸುವ ಭರವಸೆ ನೀಡಿದ್ದಾರೆ ಎಂದರು. ಮಂಡ್ಯ ಜಿಲ್ಲೆಗೆ ಶೀಘ್ರ 100 ಬಸ್ಗಳು ಮಂಜೂರಾಗಲಿವೆ ಎಂದು ಸಚಿವರು ಹೇಳಿದರು. ಬೀದರ್ ಜಿಲ್ಲೆ ಔರಾದ್ ಬಸವಕಲ್ಯಾಣ ಭಾಲ್ಕಿ ಸೇರಿದಂತೆ 5 ತಾಲೂಕುಗಳಲ್ಲಿ ಅಪಾಯದ ಸ್ಥಿತಿಯಲ್ಲಿರುವ ಶಾಲೆಗಳ ಕೊಠಡಿಗಳನ್ನು ತೆರವುಗೊಳಿಸಲು ಲೋಕೋಪಯೋಗಿ ಇಲಾಖೆ ಕ್ರಮ ಕೈಗೊಂಡಿದೆ. ಶಾಲಾ ಶಿಕ್ಷಣ ಇಲಾಖೆ ಪಟ್ಟಿ ಆಧರಿಸಿ ಜಿಲ್ಲೆಯ 434 ಶಾಲೆಗಳ 1311 ಶಿಥಿಲ ಕೊಠಡಿಗಳನ್ನು ನೆಲಸಮಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ. ಅವಿಭಜಿತ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿಯಲ್ಲಿ 1861ರಲ್ಲಿ ಸರ್ ಎಂ ವಿಶ್ವೇಶ್ವರಾಯ ಜನಿಸಿದರು. ಸರ್ ಎಂ ವಿಶ್ವೇಶ್ವರಾಯ ಅವರ ಅಭಿಯಾಂತ್ರಿಕ ಸಾಧನೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನಿವೃತ್ತ ಇತಿಹಾಸ ಪ್ರಾಧ್ಯಾಪಕ ಧಾರವಾಡದ ಡಾಕ್ಟರ್ ಬಸವರಾಜ್ ಅಕ್ಕಿ.
1: ಸರ್ ಎಂ ವಿಶ್ವೇಶ್ವರಯ್ಯನವರು ಮುಂಬೈ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಹಾಗೂ 1912ರಿಂದ 1918ರವರೆಗೆ ದಿವಾನರಾಗಿ ಅಪಾರ ಸೇವೆ ಸಲ್ಲಿಸಿದರು. ಅವರ ಅವಧಿಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗಳ ಸ್ಥಾಪನೆ, ಶ್ರೀಗಂಧ ಎಣ್ಣೆ ಹಾಗೂ ಸರ್ಕಾರಿ ಸಾಬೂನು ಕಾರ್ಖಾನೆಗಳು, ಭದ್ರಾವತಿಯ ಕಿನ ಕಾರ್ಖಾನೆ, ಮೈಸೂರು ಬ್ಯಾಂಕ್, ಮಲೆನಾಡು ಅಭಿವೃದ್ಧಿ ಮಂಡಳಿ, ಕೃಷ್ಣರಾಜಸಾಗರ ಅಣೆಕಟ್ಟು, ಮೈಸೂರು ವಿಶ್ವವಿದ್ಯಾಲಯ ಮತ್ತು ಶ್ರೀ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಮಹತ್ವದ ಸಂಸ್ಥೆಗಳು ಸ್ಥಾಪನೆಯಾದವು. ಕೈಗಾರಿಕೆ, ಶಿಕ್ಷಣ, ನೀರಾವರಿ, ಕೃಷಿ ಹಾಗೂ ಆರ್ಥಿಕ ಕ್ಷೇತ್ರಗಳಿಗೆ ನೀಡಿದ ಅಪೂರ್ವ ಕೊಡುಗೆಗಾಗಿ ಭಾರತ ಸರ್ಕಾರವು 1955ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವ ಹಕ್ಕು ಆದ್ಯತೆ ಗಮನ ಹರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ವಿಶೇಷ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಮತ್ತು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕುಣಿಮೆಳ್ಳಿಹಳ್ಳಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ ವಿಜ್ಞಾನ ವಿಷಯದ ಸಹಶಿಕ್ಷಕಿ ಕೆಬಿ ರೇಖಾ ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ಬಳಸಿ ಗಮನ ಸೆಳೆದಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಪ್ರಯೋಗದ ಕುರಿತು ಮಾಹಿತಿ ನೀಡಿದ್ದಾರೆ.
5: AI ಸುಲಭವಾಗಿ ಕಥೆಯ ರೂಪದ ವಿಡಿಯೋ ಮೂಲಕ ತಿಳಿಸಿಕೊಡುವುದರಿಂದ ಮಕ್ಕಳು ವಿಜ್ಞಾನದ ಕ್ಲಿಷ್ಟ ಪರಿಕಲ್ಪನೆಗಳನ್ನು ಸವಿಯುವರು. ಕಲಿಕೆ

0: ಕಷ್ಟಕರವಾಗಿರದೆ ಇಷ್ಟವಾಗುವುದು. ಎಐ ಮತ್ತು ತಂತ್ರಜ್ಞಾನ ನಮಗೆ ಸಹಾಯ ಮಾಡುವುದರಿಂದ ನನ್ನ ಬೋಧನೆಯಲ್ಲಿ ಮಕ್ಕಳ ಕಲಿಕೆಯಲ್ಲಿ ಎಐ ತಂತ್ರಜ್ಞಾನಾಧಾರಿತ ಪ್ರಯೋಗಾಧಾರಿತ ಚಟುವಟಿಕೆಯಾಧಾರಿತ ಬೋಧನೆಯನ್ನ ಮಾಡುತ್ತಿರುವೆ. ನಮ್ಮ ಹಳ್ಳಿಯ ಮಕ್ಕಳು ಪ್ರೊಜೆಕ್ಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಬಳಸಲು ಬಹಳ ಉತ್ಸುಕತೆ ತೋರಿಸುತ್ತಿದ್ದಾರೆ. ಕಲಿಕೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದೆ.
1: ಮಣ್ಣು, ಪರಿಸರ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಕೊಡುಗೆ ನೀಡುತ್ತಿರುವ ಜೋಡೆತ್ತು ಅವಲಂಬಿತ ರೈತರನ್ನು ದೇವರು ಮೆಚ್ಚುವ ನೇಗಿಲ ಯೋಗಿಗಳು ಎಂದು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಪಿಯು ನಂದಿಹಾಳ ಗ್ರಾಮದಲ್ಲಿ ಜರುಗಿತು. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರೇರಣೆಯಿಂದ ಕೃಷಿ ಪದವೀಧರರು ಆರಂಭಿಸಿರುವ ನಂದಿ ಕೂಗು ಅಭಿಯಾನದ ಅಂಗವಾಗಿ ಗ್ರಾಮದ ಜೋಡೆತ್ತಿನ ಕೃಷಿಕರಿಗೆ ಅಭಿನಂದನಾ ಪತ್ರ ನೀಡಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಮಹತ್ವ ಸಾರಲಾಯಿತು. ರಾಜ್ಯದಲ್ಲಿ ನಂದಿ ಕೃಷಿ ಸಂಸ್ಕೃತಿ ಪುನಶ್ಚೇತನ ಕಾನೂನು ಜಾರಿಗೆ ಆಗ್ರಹಿಸಿ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸುವುದಾಗಿ ಗ್ರಾಮದ ಹಿರಿಯರಾದ ಬಸವರಾಜ್ ಮನಗೂಳಿ ತಿಳಿಸಿದರು. ಬೀದರ್ ಜಿಲ್ಲೆ ಭಾಲ್ಕಿಯ ಸಿದ್ದಾರ್ಥ ನಗರದಲ್ಲಿ 1,18,00,000 ರೂಪಾಯಿ ಅನುದಾನದಲ್ಲಿ ನೂತನ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿದರು. ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳು ಅವರ ವಾಸಸ್ಥಳದ ಸಮೀಪದಲ್ಲೇ ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಬಿಳಿಗಿರಿ ರಂಗನಾಥ ದೇವಾಲಯ ವ್ಯಾಪ್ತಿಯ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಚಾಮರಾಜನಗರ ತಾಲೂಕು ಬಡಗಲಪುರ ಗ್ರಾಮದ 65 ವರ್ಷದ ಬಸವಣ್ಣ ಎಂಬುವರು ಹಸುಗಳಿಗೆ ಹುಲ್ಲು ತರಲು ಕಾಡಿಗೆ ಹೋದಾಗ ಹುಲಿ ದಾಳಿಯಿಂದ ಮೃತಪಟ್ಟ ಘಟನೆ ನಡೆದಿದೆ. ಕಾಡಾನೆ ದಾಳಿಗೆ ಗುಂಡ್ಲುಪೇಟೆ ತಾಲೂಕು ಕೋಟೆಕೆರೆ ಗ್ರಾಮದ ಜನ್ನೂರು ನಾಯಕ್ ಎಂಬ ಕೃಷಿಕ ಮೃತಪಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಸಂಭ್ರಮದ ಹಿನ್ನೆಲೆ ಡ್ರೋನ್ ಕ್ಯಾಮೆರಾಗಳ ಮೂಲಕ ಕಣ್ಗಾವಲು ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಾಯಿಲ್ ಭಾಗ್ಲಾ ತಿಳಿಸಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ಸಂಚಾರಿ ಮೂರ್ತಿ ವಿಸರ್ಜನಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾಕ್ಟರ್ ಮಹಾಂತೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ, ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಲ್ಲಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನವಿಂದು, ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನ ಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:16.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9834818119.
8: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್. ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ. ಆಕಾಶ

0: ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟಿ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
2: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
1: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
2: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 rupees ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
4: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 kV ಇಂದ 100 kV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 rupees. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಇದು ಸುಸಮಯ. ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್ ಇದೇ September 9-25. ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 rupees ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
5: The number you've dialed is currently busy. Kindly try.
6: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
2: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
3: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
8: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋ ಈಗ ಅಫಿಷಿಯಲ್ ಆಯ್ತು. ಗೋಣಿಕೊಪ್ಪಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ ರಾ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UCB, ಕೋ ಎಲ್ಲ ಇಲ್ಲಿಯೇ ಕಟ್ಟುವ. ಕೋ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗೋಣಿಕೊಪ್ಪ.
9: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
7: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
2: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
7: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
9: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
7: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
1: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
10: ರೀ, ಗೌರಿ ಹಬ್ಬಕ್ಕೆ ಏನ್ ಕೊಡಿಸ್ತೀರಾ?
11: ಶಾರದಾ ಜ್ಯುವೆಲ್ಲರ್ಸ್ ನಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ಮೇಲೆ ಗ್ರಾಮ್ಗೆ ಅಪ್ ಟು 500 rupees ಆಫ್, ಡೈಮಂಡ್ಸ್ ಮೇಲೆ ಕ್ಯಾರೆಟ್ ಗೆ ಅಪ್ ಟು 10,000 rupees ಆಫ್, ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ಕಿಲೋಗೆ ಅಪ್ ಟು 20,000 rupees ಆಫ್, ಮತ್ತು ಸಿಲ್ವರ್ ಜ್ಯುವೆಲ್ಲರಿ ಮೇಲೆ ಅಪ್ ಟು 10% ಆಫ್ ಸಿಗ್ತಾ ಇದೆ.
10: ಶಾರದಾ ಜ್ಯುವೆಲ್ಲರ್ಸ್, ಡಿ ದೇವರಾಜರಸ್ ರೋಡ್, ಮೈಸೂರು.
2: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
12: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
2: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದಾನೆ ಮಾಡೋಣ.
12: ಒಂದೇ

0: ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ. ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ. ನಂಬರ್ 378 ಕೊಡಗು ಜಿಲ್ಲಾ ಮಾರಾಟ ಮಹಾಮಂಡಲ ನಿಯಮಿತ ಫೆಡರೇಷನ್ ವಿರಾಜಪೇಟೆ. ಇದರ 2025-26 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಂಘದ ಅಧ್ಯಕ್ಷರಾದ ಶ್ರೀ ವಾಟೇರಿರ ಪಿ ಬೋಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇದೇ 2026 ದಿನಾಂಕ 18 ಶುಕ್ರವಾರ ಪೂರ್ವಾಹ್ನ 10:00 ವಿರಾಜಪೇಟೆಯ ಕೊಡಗು ಮಹಿಳಾ ಸಮಾಜದ ಸಭಾಂಗಣದಲ್ಲಿ ನಡೆಯಲಿದೆ. ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಈಗಾಗಲೇ ಗೌರವಾನ್ವಿತ ಅರ್ಹ ಸದಸ್ಯರಿಗೆ ಕಳುಹಿಸಲಾಗಿದ್ದು, ಆದಾಗ್ಯೂ ಆಹ್ವಾನ ಪತ್ರಿಕೆ ತಲುಪದೇ ಇದ್ದಲ್ಲಿ ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಮಹಾಸಭೆಗೆ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಆಡಳಿತ ಮಂಡಳಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೋರಿದ್ದಾರೆ. ವಿಶೇಷ ಸೂಚನೆ: ಮಹಾಸಭೆಗೆ ಆಗಮಿಸುವ ಸದಸ್ಯರು ಕಡ್ಡಾಯವಾಗಿ ಸಂಘದ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಅನ್ನು ಹಾಜರುಪಡಿಸಿ ಊಟದ ಭತ್ಯೆಯನ್ನು ಹೊಂದಿಕೊಳ್ಳುವುದು. ಮಹಾಸಭೆಯ ಆಹ್ವಾನ ಪತ್ರಿಕೆಯ ಮೊಬೈಲ್ ಫೋಟೋ ಪ್ರತಿಯನ್ನು ಪರಿಗಣಿಸಲಾಗುವುದಿಲ್ಲ.
1: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್, ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
0: ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026 ಸೆಪ್ಟೆಂಬರ್ 20 ಭಾನುವಾರ ಬೆಳಗ್ಗೆ 11:00 ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯ್ಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ. ಮೊಬೈಲ್ ನಂಬರ್ 9000590929. ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
2: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
3: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
0: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
6: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
7: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
8: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ ಕನ್ಸಲ್ಟೆಂಟ್ ಹೆಮಟಾಲಜಿ. ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. For appointments, call 08212555000. Save the number. Save

ಆಕಾಶವಾಣಿ ಮಡಿಕೇರಿ. ಸಮಯ 7:24. ಈಗ ಕೇಳೋಣ ಭಾವಗೀತೆಗಳನ್ನ. ಮೊದಲಿಗೆ ಕೆಸಿ ಶಿವಪ್ಪ ಅವರು ಬರೆದಿರುವ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಭಾವಗೀತೆಯನ್ನ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17ರಿಂದ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ಐಎಸ್ಎಸ್ಎಫ್ ಜೂನಿಯರ್ ಶಾಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ, 20 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ. ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಹಾಗೂ ರುಪೇ ಡೆಬಿಟ್ ಕಾರ್ಡ್ಗಳ ಮೂಲಕ ನಡೆಯುವ 2,000 ರೂಪಾಯಿಗಳವರೆಗಿನ ವಹಿವಾಟುಗಳ ಮೇಲೆ ಬ್ಯಾಂಕುಗಳು ಯಾವುದೇ ರೀತಿಯ ಶುಲ್ಕ ವಿಧಿಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. ಈ ಡಿಜಿಟಲ್ ಪಾವತಿ ವಿಧಾನಗಳ ಮೂಲಕ ಹಣ ರವಾನಿಸುವ ಅಥವಾ ಸ್ವೀಕರಿಸುವ ವ್ಯಕ್ತಿಗಳ ಮೇಲೆ ಬ್ಯಾಂಕುಗಳು ಅಥವಾ ವ್ಯವಸ್ಥೆ ಪೂರೈಕೆದಾರರು ನೇರ ಅಥವಾ ಪರೋಕ್ಷ ಶುಲ್ಕಗಳನ್ನು ವಿಧಿಸುವುದನ್ನು ನಿಷೇಧಿಸಿ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಹಣಕಾಸು ಸಚಿವಾಲಯವು ಪಾವತಿ ಮತ್ತು ಇತ್ಯರ್ಥ ಸೇವೆಗಳ ವ್ಯವಸ್ಥೆಗಳ ಕಾಯ್ದೆಯಡಿ ಈ ನೂತನ ಬದಲಾವಣೆಯನ್ನು ತಂದಿದ್ದು, 2,000 ರೂಪಾಯಿಗಳವರೆಗಿನ ಯುಪಿಐ ಮತ್ತು ರುಪೆ ವಹಿವಾಟುಗಳನ್ನು ಎಲೆಕ್ಟ್ರಾನಿಕ್ ಪಾವತಿ ವಿಧಾನಗಳು ಎಂದು ವರ್ಗೀಕರಿಸಿದೆ. ವೈಯಕ್ತಿಕ ಪಾವತಿಗಳು ಸಂಪೂರ್ಣವಾಗಿ ಉಚಿತವಾಗಿ ಇರಲಿದ್ದು, ವರ್ತಕರ ಮೇಲೆಯೂ ಯಾವುದೇ ಸಮಗ್ರ ಎಂಡಿಆರ್ ಶುಲ್ಕ ಇರುವುದಿಲ್ಲ ಎಂದು ಸರ್ಕಾರ ತಿಳಿಸಿದೆ. ನವದೆಹಲಿಯ ಯಶೋಭೂಮಿಯಲ್ಲಿ ಇದೇ 17ರಂದು ನಡೆಯಲಿರುವಂತಹ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವಂತಹ ಈ ಬೃಹತ್ ಸಮ್ಮೇಳನದಲ್ಲಿ 600ಕ್ಕೂ ಹೆಚ್ಚು ಪ್ರದರ್ಶಕರು, 300 ಅಂತಾರಾಷ್ಟೀಯ ಸಂಸ್ಥೆಗಳು ಹಾಗೂ 40ಕ್ಕೂ ಹೆಚ್ಚು ದೇಶಗಳ ನಿಯೋಗಗಳು ಭಾಗಿಯಾಗಲಿವೆ. 6 ಅಂತಾರಾಷ್ಟೀಯ ಮಂಟಪಗಳು, 12 ರಾಜ್ಯ ಸರ್ಕಾರಗಳ ಮಂಟಪ ಮತ್ತು ನವೋದ್ಯಮಿಗಳಿಗಾಗಿ ಸ್ಟಾರ್ಟ್ಅಪ್ ಪೆವಿಲಿಯನ್ ಅನ್ನು ಪ್ರದರ್ಶನದಲ್ಲಿ ಸಜ್ಜುಗೊಳಿಸಲಾಗಿದೆ. ಭಾರತೀಯ ಸೆಮಿಕಂಡಕ್ಟರ್ ಮಿಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಸೆಮಿ ಸಂಸ್ಥೆಯ ಜಂಟಿ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಈ ಕಾರ್ಯಕ್ರಮವು ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ವಲಯದ ಪ್ರಮುಖ ವೇದಿಕೆಯಾಗಿದೆ. ನಾವೀನ್ಯತೆ, ಉತ್ಪಾದನೆ, ಹೂಡಿಕೆ ಮತ್ತು ಪೂರೈಕೆ ಸರಪಳಿಯನ್ನು ಸದೃಢಗೊಳಿಸುವ

0: ನಿಟ್ಟಿನಲ್ಲಿ ನೂತನ ಒಪ್ಪಂದ ಮತ್ತು ತಾಂತ್ರಿಕ ಸಹಭಾಗಿತ್ವಕ್ಕೆ ಈ ಸಮಾವೇಶವು ಹಾದಿ ಕಲ್ಪಿಸಲಿದೆ. ನ್ಯಾಯಾಧೀಶರ ವಿರುದ್ಧದ ದೂರುಗಳ ವಿಲೇವಾರಿಗೆ ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯಗಳು ಹೊಂದಿರುವಂತಹ ವ್ಯವಸ್ಥೆಯು ಅತ್ಯಂತ ದೃಢ ಮತ್ತು ಸಮಯೋಚಿತವಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 6ನೇ ರಾಮ್ ಜೇಠ್ಮಲಾನಿ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿರಂತರ ಸುಧಾರಣೆ ಹಾಗೂ ಹೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅಗತ್ಯ ಎಂದು ಹೇಳಿದ್ದಾರೆ. ನ್ಯಾಯಾಂಗದ ಕಾರ್ಯನಿರ್ವಹಣೆಯ ಮೇಲಿನ ನ್ಯಾಯಸಮ್ಮತ ಹಾಗೂ ರಚನಾತ್ಮಕ ವಿಮರ್ಶೆಯು ಪ್ರಜಾಪ್ರಭುತ್ವದ ಪ್ರಮುಖ ಅಂಗವಾಗಿದೆ ಎಂದ ಅವರು, ಸುಪ್ರೀಂಕೋರ್ಟ್ ಎಂದಿಗೂ ವಿಮರ್ಶೆಗೆ ವಿಮುಖವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನ್ಯಾಯಾಲಯಗಳು ಪರಿಶೀಲನೆ ಮತ್ತು ವಿಮರ್ಶೆಗೆ ಮುಕ್ತವಾಗಿದ್ದಾಗ ಮಾತ್ರ ಸಾರ್ವಜನಿಕರ ವಿಶ್ವಾಸ ಗಳಿಸಲು ಸಾಧ್ಯ. ಪ್ರಕರಣದಲ್ಲಿ ಸೋತ ವ್ಯಕ್ತಿಯೂ ಸಹ ನ್ಯಾಯಾಂಗ ಪ್ರಕ್ರಿಯೆಯ ನಿಷ್ಪಕ್ಷಪಾತವಾಗಿದ್ದು ಇದನ್ನು ನಂಬಿದಾಗ ಮಾತ್ರ ನೈಜ ಸಾರ್ವಜನಿಕ ವಿಶ್ವಾಸ ಸ್ಥಾಪನೆಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಾಜಸ್ಥಾನದ ನಡೆದಂತಹ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಭರ್ಜರಿ ಜಯ ಸಾಧನೆ ಮಾಡಿರುವುದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದ ಜನತೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಪಕ್ಷದ ಈ ಐತಿಹಾಸಿಕ ಗೆಲುವು ಸುಳ್ಳಿನ ಅಬ್ಬರದ ವಿರುದ್ಧ ಸತ್ಯಕ್ಕೆ ಸಿಕ್ಕ ಜಯವಾಗಿದೆ ಎಂದು ಬಣ್ಣಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರದ ಉತ್ತಮ ಆಡಳಿತ ಮತ್ತು ಅಭಿವೃದ್ಧಿ ನೀತಿಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂಬುದನ್ನು ರಾಜಸ್ಥಾನದ ಜನತೆ ಈ ಜನಾದೇಶದ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಈ ಗೆಲುವು ರಾಜ್ಯವನ್ನು ಪ್ರಗತಿಯ ನೂತನ ಎತ್ತರಕ್ಕೆ ಕೊಂಡೊಯ್ಯುವುದಲ್ಲದೆ ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲಿ ಸಮೃದ್ಧಿ ತರುವ ಸರ್ಕಾರದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತದ ಆತಿಥ್ಯದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಕಾರ್ಯಕ್ರಮಗಳು ನಡೆಯಲಿವೆ. ಗುಜರಾತ್ನ ಗಾಂಧಿನಗರದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಈ ಕಾರ್ಯಕ್ರಮಗಳು ನಡೆಯಲಿವೆ. ವರ್ತುಲ ಆರ್ಥಿಕತೆ, ಜನತೆ ಮತ್ತು ಸಮೃದ್ಧಿಗಾಗಿ ಪರಿವರ್ತನೆ ಈ ಶೀರ್ಷಿಕೆಯಡಿ ಈ ವೇದಿಕೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇಂದು ಜಂಟಿಯಾಗಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸುಮಾರು 65 ದೇಶಗಳ 2000ಕ್ಕೂ ಅಧಿಕ ವ್ಯಾಪಾರಸ್ಥರು, ಉದ್ದಿಮೆದಾರರು, ಸಂಶೋಧಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನವದೆಹಲಿ ನಡೆದಂತಹ ಬ್ರಿಕ್ಸ್ ಶೃಂಗಸಭೆ 2026 ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಧ್ರುವೀಕರಣಗೊಂಡ ಜಾಗತಿಕ ಪರಿಸ್ಥಿತಿಯ ನಡುವೆಯೂ ಶಾಂತಿ, ಭದ್ರತೆ ಮತ್ತು ಸ್ಥಿರತೆ ಕುರಿತ ಒಮ್ಮತ ಮೂಡಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. 11 ಸದಸ್ಯ ರಾಷ್ಟಗಳು, 10 ಪಾಲುದಾರ ರಾಷ್ಟಗಳು ಸೇರಿದಂತೆ 32 ನಿಯೋಗಗಳು ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದವು. ಪಶ್ಚಿಮ ಏಷ್ಯಾ ಸಂಘರ್ಷದಂತಹ ಪ್ರಮುಖ ವಿಷಯಗಳ ಕುರಿತು ಒಮ್ಮತ ಸಾಧಿಸಲಾಗಿದ್ದು, ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ಮತ್ತು ಪಹಲ್ಗಾಮ್ ದಾಳಿಯ ಖಂಡನೆಗೆ ಬ್ರಿಕ್ಸ್ ಒತ್ತು ನೀಡಿದೆ ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಇಂದು ಬೆಂಗಳೂರಿಗೆ ಭೇಟಿ ನೀಡುತ್ತಿದ್ದಾರೆ. ಇಂದು ಮಧ್ಯಾಹ್ನ ಮಲೇಶ್ವರಂನ ಬಿಜೆಪಿ ಪ್ರಧಾನ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಪ್ರಧಾನಿ ಅವರ 25 ವರ್ಷಗಳ ಸಾರ್ವಜನಿಕ ಜೀವನದ ಸ್ಮರಣಾರ್ಥ ಆಯೋಜನೆ ಮಾಡಲಾಗುತ್ತಿರುವಂತಹ ಸೇವಾ ಸಂಕಲ್ಪ ಅಭಿಯಾನದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಅವರು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು 3 ದಿನಗಳ ಭೇಟಿಗಾಗಿ ಭೂತಾನ್ಗೆ ತೆರಳಿದ್ದಾರೆ. ಇಂದು ನಡೆಯಲಿರುವಂತಹ ಭೂತಾನ್ ರಾಷ್ಟೀಯ ಮತದಾರರ ದಿನಾಚರಣೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಭೂತಾನ್ ರಾಜರನ್ನು ಭೇಟಿಯಾಗಲಿದ್ದು, ಪ್ರಧಾನಮಂತ್ರಿಯವರನ್ನೂ ಕೂಡ ಅವರು ಭೇಟಿ ಮಾಡಲಿದ್ದಾರೆ. ನೇಪಾಳ ವಿದ್ಯುತ್ ಪ್ರಾಧಿಕಾರಕ್ಕೆ ಈ ವರ್ಷದ December 31ರವರೆಗೆ ಪ್ರತಿದಿನ 18 ಗಂಟೆಗಳ ಕಾಲ ವಿದ್ಯುತ್ ಪೂರೈಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ವಿದ್ಯುತ್ ಸಚಿವಾಲಯದ ಪ್ರಕಾರ ಮುಜಾಫರಾಪುರ ಢಾಲ್ಕೆಬರ್ ಮಾರ್ಗದ ಮೂಲಕ ಗರಿಷ್ಠ 600 ಮೆಗಾವ್ಯಾಟ್ ಮತ್ತು ಟಕನ್ಪುರ ಮಹೇಂದ್ರನಗರ ಮಾರ್ಗದ ಮೂಲಕ 54 ಮೆಗಾವ್ಯಾಟ್ವರೆಗೆ ವಿದ್ಯುತ್ ವಿತರಿಸಲು ಅನುಮತಿಯನ್ನು ನೀಡಲಾಗಿದೆ. ಇತ್ತೀಚೆಗೆ ಸಂಭವಿಸಿದ ಪ್ರವಾಹದಿಂದ ನೇಪಾಳದ ಜಲವಿದ್ಯುತ್ ಮೂಲಸೌಕರ್ಯಕ್ಕೆ ವ್ಯಾಪಕ ಹಾನಿಯಾಗಿದ್ದು, ದೇಶೀಯ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಕುಸಿದಿದೆ. ಇದರಿಂದ ನೇಪಾಳದಲ್ಲಿ ಹೆಚ್ಚುವರಿ ವಿದ್ಯುತ್ ಅಗತ್ಯ ಉಂಟಾಗಿದೆ.

0: ರಾಷ್ಟೀಯ ಹೆದ್ದಾರಿಗಳಲ್ಲಿ ಸಂಚಾರ ನಡೆಸುವವರಿಗೆ ತ್ವರಿತ ಮತ್ತು ಉತ್ತಮ ನೆರವು ಒದಗಿಸುವ ಉದ್ದೇಶದಿಂದ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರವು ತನ್ನ 1033 ರಾಷ್ಟೀಯ ಹೆದ್ದಾರಿ ಸಹಾಯವಾಣಿಯನ್ನು ಸುಧಾರಿತ ತಂತ್ರಜ್ಞಾನಗಳ ಜೊತೆಗೆ ಉನ್ನತೀಕರಿಸಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಪ್ರಕಾರ ಉನ್ನತೀಕರಿಸಲಾದಂತಹ 1033 ಸಹಾಯವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ, ನೈಜ ಸಮಯದ ಸ್ಥಳ ಪತ್ತೆ ಮತ್ತು ಸ್ಮಾರ್ಟ್ ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಇದರಿಂದ ಕರೆ ಮಾಡುವವರ ಸ್ಥಳವನ್ನು ನಿಖರವಾಗಿ ಗುರುತಿಸುವುದು, ವಿವಿಧ ಭಾರತೀಯ ಭಾಷೆಗಳಲ್ಲಿ ಕರೆಗಳನ್ನು ಅರ್ಥೈಸಿಕೊಳ್ಳುವುದು ಮತ್ತು ಅಗತ್ಯ ನೆರವನ್ನು ತ್ವರಿತವಾಗಿ ಸ್ಥಳಕ್ಕೆ ರವಾನಿಸಲು ಸಾಧ್ಯವಾಗಲಿದೆ. ಏಷ್ಯನ್ ಟ್ರ್ಯಾಪ್ ಚಾಂಪಿಯನ್ ಸಬೀರಾ ಹ್ಯಾರಿಸ್ ನಾಯಕತ್ವದ 20 ಸದಸ್ಯರ ಭಾರತೀಯ ಶೂಟಿಂಗ್ ತಂಡವು ಇಟಲಿಯ ಪೋರ್ಪೆಟ್ಟೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ ಐಎಸ್ಎಸ್ಎಫ್ ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಕೂಟದಲ್ಲಿ ಸ್ಪರ್ಧಿಸಲಿದೆ. ಇದೇ 19ರವರೆಗೆ ನಡೆಯಲಿರುವ ಈ ಕೂಟದಲ್ಲಿ ಭಾರತೀಯ ತಂಡವು ಪುರುಷ ಮತ್ತು ಮಹಿಳಾ ವಿಭಾಗಗಳ ಟ್ರ್ಯಾಪ್, ಸ್ಕೀಟ್ ಮತ್ತು ಮಿಶ್ರ ಟ್ರ್ಯಾಪ್ ಸೇರಿದಂತೆ ಒಟ್ಟು 5 ಪದಕ ವಿಭಾಗಗಳಲ್ಲಿ ಕಣಕ್ಕೆ ಇಳಿಯಲಿದೆ. ಪ್ರಮುಖ ಪದಕ ನಿರೀಕ್ಷೆಯಾಗಿರುವಂತಹ ಸಬೀರಾ ಹ್ಯಾರಿಸ್ ಜೊತೆಗೆ ಜಹೇರ್ ಖಾನ್ ಮತ್ತು ಆದ್ಯಾ ಕಾತ್ಯಾಲ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈ ಪಂದ್ಯಾವಳಿಯಲ್ಲಿ 30 ದೇಶಗಳ ಒಟ್ಟು 218 ಶೂಟರ್ಗಳು ಭಾಗಿಯಾಗುತ್ತಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಕೈರೋದಲ್ಲಿ ನಡೆದಂತಹ ಜೂನಿಯರ್ ವಿಶ್ವಕಪ್ನಲ್ಲಿ 5 ಚಿನ್ನ ಸೇರಿದಂತೆ 16 ಪದಕಗಳನ್ನು ಗೆದ್ದಿದ್ದಂತಹ ಭಾರತೀಯ ಶೂಟರ್ಗಳು ಈ ಬಾರಿಯೂ ಅತ್ಯುತ್ತಮ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 2ನೇ ಟಿ20 ಪುರುಷರ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17ರಿಂದ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ಐಎಸ್ಎಸ್ಎಫ್ ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ, 20 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45. ನಿಧನ ಸುದ್ದಿ. ಕೊಳಕೇರಿ ಕಾರಳಾನ ಕೇಟೋಳಿರ ಪೌತಿ ಸೋಮಯ್ಯ ಅಂಗಡ ಪೊಣ್ಣು ತಾವರೆ ಅಂಗ ಕೈಂಜೈರಲು ಮರಣಪಟ್ಟಿತ್ತು. ಕೇಟೋಳಿರ ಹರೀಶ್ ದಿನೇಶ್ ಅಂಗಡ ಅಮ್ಮ 95 ಬಯತ್ರ ತಾವರೆ ಅಂಡ ತಾಮನೆ ಮಣಿಯಪ್ಪಂಡ ಕುಂದ ಆಕಿರಿ ಕಾರ್ಯ ಇಂದು ಮಜ್ಜನ ದಂಡು ಗಂಟೆಕ್ಕೆ ಒಕ್ಕ ತೂಟುಂಗಳತ್ತು ನಡಪ. ಬಿಶೆಟ್ಟಿಯೇರಿ ಕೊಂಗಣ ಗ್ರಾಮತ್ರ ಕಡೆಮಡ ಪೂವಯ್ಯ ವಿಠಲ ಅಂಗ ನಿನಾಂದು ಮರಣಪಟ್ಟಿತ್ತು. 70 ದಂಡು ಬಯತ್ರ ಕಡೆಮಡ ಪೂವಯ್ಯ ವಿಠಲ ಅಂಡ ಆಕಿರಿ ಕಾರ್ಯ ಇಂದು ಮಚ್ಚನ 12 ಒಕ್ಕ ತೂಟುಂಗಳತ್ತು ನಡಪ. ಸುರ್ಲಬಿ ಕುಂಬಾರಗಡಿಗೆ ಗ್ರಾಮತ್ರ ಕನ್ನಿಕಂಡ ಸುಬ್ಬಯ್ಯ ಕಮ್ಮಣಿ ವಯಸ್ಸು 75 ಕನ್ನಿಗಂಡ ಸುಬ್ಬಯ್ಯಂಡ ಪೊಣ್ಣು ಭೋಜಮ್ಮ ಸರಸು ವಯಸ್ಸು 81 ತಾಮನೆ ಮಿನ್ನಂಡ ಮುಟ್ಲು ಗ್ರಾಮ ಇವು ದಂಡಾಳು ನಿನಾಂದು ಮಜ್ಜನ ಮರಣಪಟ್ಟಿತ್ತು. ಇಂಗಡ ದಪನ ಕಾರ್ಯ ಇಂದು ಮಜ್ಜನ ತ್ರಮೀದ ಕನ್ನಿಗಂಡ ಒಕ್ಕ ತೂಟುಂಗಳತ್ತು ನಡಪ. ಮಡಿಕೇರಿ ಪಕ್ಕತ್ರ ಇಬ್ನಿ ಒಳವಾಡಿ ಗ್ರಾಮ ಕರಳನ ಮಾಲೇರ ನೀಲಮ್ಮ ಜಾಜಿ ಅವು ನಿನಾಂದು ಮರಣಪಟ್ಟಿತ್ತು. 65 ಪೈತ್ರ ಮಾಲೇರ ನೀಲಮ್ಮ ಜಾಜಿ ಅಂಡ ದಪನ ಕಾರ್ಯ ಇಂದು ಮಜ್ಜನತ್ರ ಒಳ್ಳು ಒಕ್ಕ ಕ್ಯಾಕೊಳತ್ತು ನಡಪ.
2: ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌಗಳ ಎಕ್ಸ್ಚೇಂಜ್ ಆಫರ್.
3: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
4: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮೆಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣ.
5: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
6: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗೋಣಿಕೊಪ್ಪಲ್.
7: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
8: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
7: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
8: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
9: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ?

0: ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
1: ಖಂಡಿತ ಆಯುಷು, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
0: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತದೆ ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ ಸೆಪ್ಟೆಂಬರ್ 9-25 ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲೇ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿವನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: The number you've dialed is currently busy. Kindly
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
0: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
3: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
1: CJ ಬಿಲ್ಡ್ವೇರ್, ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
5: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
6: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
2: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
3: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
8: ಸುದ್ದಿ ಸಮಾಚಾರ ಓದೆಂಡುಳ ಕುಂಜೀರ ಗಿರೀಶ್ ಭೀಮಯ್ಯ. ಕೊಡವ ಜನಾಂಗ ತಂಗಡ ನೇರನ ಆಚರಣೆ ಸಂಪ್ರದಾಯ ಪಿಂಜ ಸಂಸ್ಕೃತಿನ ಎದೆ ನೆವನಕ್ಕೂ ಮರಪಕಾಗ ಅಂದು ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ಪಿಂಜ ಶಾಸಕ ಅಜ್ಜಿಗುಟ್ಟಿರ ಸ್ಪನ್ನಣ್ಣ ಅವ್ವಣ್ಣಚ್ಚಿ ಜಬ್ಬೂಬಿ ಚಾರಿಟೇಬಲ್ ಟ್ರಸ್ಟ್ ರಾಧನೆಯಲ್ಲಿ ಪೊನ್ನಂಪೇಟೆ ಕೊಡವ ಸಮಾಜದ ಸಾಹಿತಿ ಐತಿ ಚಂಡ ರಮೇಶ್ ಉತ್ತಪ್ಪ ಅವುಗಳ ದಿನ ಪುಸ್ತಕ ಬುಡುಗಡೆ ಕಾರ್ಬಾರ್ಲು ಕೂಡಿಯಾಡಿತು. ಅವತಕ್ಕೂ ಬಂದತ್ ಪುಸ್ತಕ ಓದತ್ತೆ ಎದೆ ವಿಚಾರತನೋ ಚಾಯಿಲು ವಿಶ್ಲೇಷಣೆ ಮಾಡೋ ಕಾಪಲೆ ಸಾಹಿತಿ ಐತಿ ಚಂಡ ರಮೇಶ್ ಉತ್ತಪ್ಪ ಅವಳ ದಿನ ಪುಸ್ತಕತ್ನ ಎಲ್ಲರೂ ಓದೋಂಡು 500 ಪುಸ್ತಕತ್ನ ನಾನೇ ಇಡ್ತೋವಿ ಎಂದು ಅವು ಇನ್ನೇರತ್ತು ಘೋಷಣೆ ಮಾಡಿಚಿ. ಕಾರ್ಬಾರ್ಲು ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಲಪ್ಪ, ಅಖಿಲ ಕೊಡವ ಸಮಾಜತ್ರ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ, ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ರಾಜೀವ್ ಬೋಪಯ್ಯ, ಕೊಡವ ಅಕಾಡೆಮಿ ಅಧ್ಯಕ್ಷ ಮಹೇಶ್ ನಾಚೆ ಕುಡ್ನನಕ್ಕೆ ಕನ್ನಪಟ್ಟವು ಹಾಜರಿಂಜತ್. ವೃತ್ತಿ ಶಿಕ್ಷಣ ಸಂಶೋಧನೆ ಕುಡ್ನನಕ್ಕೆ ಬೋರೆ ಬೋರೆ ಕ್ಷೇತ್ರದ ಸಾಧನೆ ಮಾಡಿದ ಕೊಡವ ಸಮಾಜತ್ರ ಪ್ರತಿಭೆಯನ್ನು ಗುರುತು ಮಾಡಿತು. ತೊಮ್ಮನ ಮಾಡುವಂಡ ಮೂಲಕ ಬೆಂಗಳೂರು ಕೊಡವ ಸಮಾಜ ಊರು ಪೆರ್ಮೆರ ಮುಟ್ಟು ಇಟ್ಟಿತು. ಬೆಂಗಳೂರು ಕೊಡವ ಸಮಾಜತ್ರ ಆದನೆಯಲ್ಲಿ ಕೈಂಜ ನಾರಾಚೆ ಆಯೋಜನೆ ಮಾಡಿ ತಿಂಜ ಕೈಲ್ ಪೋದು ನಮ್ಮೆರ ಒತ್ತೊರಮೆ ಕೂಟ ಕಾರ್ಬಾರರ ಆದನೆಯಲ್ಲಿ ಜನರಲ್ ತಿಮ್ಮಯ್ಯ ಮೇತಟ್ಟಲು ನಡೆದ ವಿಶೇಷ ಸಮಾರಂಭತ್ತು ದಾಖಲೆರ ಸುಮಾರು 211 ಸಾಧಕಗಳ ತೊಮ್ಮನ ಮಾಡಿಚಿ. ಪತ್ತನೆ ದಂಡನೆ PUC ಪದವಿ, ಸ್ನಾತಕೋತ್ತರ ಪದವಿ, PhD ಕುಡ್ನನಕ್ಕೆ ಫಲತರ ಕ್ಷೇತ್ರದ ಸಾಧನೆ ಮಾಡಿದ ವಿದ್ಯಾರ್ಥಿಯ ಪಿಂಜ ಸಾಧಕಂಗಕ್ಕೆ ಗೌರವ ತೊಮ್ಮನ ಮಾಡಿಚಿ. ಮುಖ್ಯ ಬಿಂದು ಆಯಿತು ಕೂಡಿಯಾಡಿ ತಿಂಜ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯತ್ರ ನಿವೃತ್ತ ಡೀನ್ ಡಾಕ್ಟರ್ ಚಪ್ಪುಡಿರ ಕುಶಲಪತಕ್ಕೆ ಬರೆದಿತ್ತು. ಬೆಂಗಳೂರು ಬೋರೆ ಬೋರೆ ಕಾರಣ ತಿಂಜ ನೆಲೆ ಕಂಡಿತುಳು ಕೊಡವ ಜನಾಂಗ ತಂಗಡ ಭೂಮಿಯಾನ ಕೊಡಗರ ಕೊಡೆ ಸಂಬಂಧ ಉಳುತಿಯೋಣ.

0: ಅಣಚಿ. ಕೃಷಿ ಚಟುವಟಿಕೆಯ ಕೂಡ ಕೊಡಗರ ಅಸ್ತಿತ್ವ ಪಿಂಗ ಪರಿಸರತ್ರ ಕಾತು ರಕ್ಷಣೆ ಮಾಡೋಣ ಒಂದು ಸಲಹೆ ಕೊಡ್ತತ್ತು. ಕಾರ್ಬಾರ್ಲು ಪಿರಿಯ ಪತ್ರಕರ್ತ ಕಾಯಪಂಡ ಶಶಿ ಸೋಮಯ್ಯ ಅಯ್ಯನ ಅಂಗಳ ದಶಕತ್ರ ಸೇವೆ ನೇರ ಪತ್ರಿಕೋದ್ಯಮ ಪಿಂಗ ಸಮಾಜತ್ರ ಸಮಸ್ಯೆರ ಬಗ್ಗೆ ಅಂಗಕ್ಕಿಂಜ ಕಾಳಜಿನ ಮನವರಿಕೆ ಮಾಡ್ಯಂಡು ಅಂಗಕ್ಕೆ ತೊಮ್ಮನ ಮಾಡಿಚಿ. ಮೇತಟ್ಟಲು ಬೆಂಗಳೂರು ಕೊಡ ಸಮಾಜತ್ರ ಉಪಾಧ್ಯಕ್ಷ ಚೆರಿಯಪಂಡ ಆಶಾ ವಿವೇಕ್ ಗೌರವ ಕಾರ್ಯದರ್ಶಿ ಬೇರೆರ ಮಧು ಅಯ್ಯನ ಕುಡ್ನನಕ್ಕೆ ಪದಾಧಿಕಾರಿಯ ಹಾಜರಿಂಜತ್ತು. ಕಾವೇರಿ ದಸರಾ ಸಮಿತಿ ರಾಧನಲು ಗೋಣಿಕೊಪ್ಪ ದಸರಾ ನಮ್ಮೆರ ಮುಪ್ಪಡೆ ಸಭೆ ಪೊನ್ನಂಪೇಟೆ ಜೋಡುಬೆಟ್ಟಿಲುಳ್ಳ ಶ್ರೀ ಭಗವತಿ ಸಭಾ ಬಡೇಲ್ ನಡೆದತ್ತು. ಸಭೆಯಲ್ಲಿ ಕಾವೇರಿ ದಸರಾ ಸಮಿತಿ ಅಧ್ಯಕ್ಷ ಶಾಸಕ ಪಿಂಗ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಎಸ್ ಪೊನ್ನಣ ಕೂಡಿಯಾಡಿತ್ತು. ದಸರಾ ನಮ್ಮೆರ ತಯಾರಿರ ಬಗ್ಗೆ ಪದಾಧಿಕಾರಿಯ ಪಿಂಗ ಸದಸ್ಯಂಗಡ ಕೂಡ ಚರ್ಚೆ ಮಾಡಿಚಿ. ಈ ನೇರತ್ತು ತಕ್ಕ ಪರಂದ ಶಾಸಕ ಪೊನ್ನಣ ಈ ಕುರಿ ಗೋಣಿಕೊಪ್ಪ ದಸರಾಕ್ಕೆ ಮುಖ್ಯಮಂತ್ರಿಯ ಅನುಮೋದನೆ ಕೂಡ ಅವರ ಅನುದಾನ ಕಟ್ಟಿತ್ತು. ಅದನ್ನು ಸಮರ್ಪಕ ರೀತಿಯಲ್ಲಿ ಬಳಸಿಕೊಂಡು ಸಂಭ್ರಮತ್ರ ದಸರಾ ನಮ್ಮೆನ ಕೈಪಕ್ಕೆ ಸಲಹೆ ಕೊಡ್ತತ್ತು. ಕಾರ್ಬಾರ್ಲು ದಸರಾ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಮೋದ್ ಗಣಪತಿ ಸಮಿತಿ ಸದಸ್ಯಂಗ ಬೇರೆ ಬೇರೆ ಪದಾಧಿಕಾರಿಯ ಕುಡಿಯಾಡಿತಿಂತ. ಜಾರ್ಖಂಡ್ ರಾಂಚಿಲುಳ್ಳ ಮೊರಾಬಾದ್ರ ಮರಂಗೊಮ್ಮೆ ಜೈಪಾಲ್ ಸಿಂಗ್ ಆಸ್ಟ್ರೋ ಟ್ರಫ್ ಹಾಕಿ ಪರಂಬುಲು ಇದೇ ಸೆಪ್ಟೆಂಬರ್ 12 ನಡೆದ ಕ್ರೋ ನ್ಯಾಷನಲ್ ಹಾಕಿ ಟೂರ್ನಿ 2026 17 ಬಯತರುಳ್ಳ ವಿಭಾಗತ್ತು CISC ಕರ್ನಾಟಕ ತಂಡ ಚಾಂಪಿಯನ್ ಆಯಿತು. ಒಡಿಶಾ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ನಾರ್ತ್ ಈಸ್ಟ್ ತಂಡತ್ರ ಕೂಡ ಕಳಚಿತ್ತು ಗದ್ದ ತಂಡ ಆಕಿರಿ ಕಳಿಲು ಮಹಾರಾಷ್ಟ್ರ ತಂಡತ್ರ ಕೂಡ ಕಳಚಿತ್ತು ಚಾಂಪಿಯನ್ ಪಟ್ಟ ಪಡೆದಂಡತ್ತು. ಕೊಡಗರ ಒಂಬದು ಕಳಿಕತ್ತಿ ಪೊಮ್ಮಕ್ಕ ಕರ್ನಾಟಕ ತಂಡತ್ರ ಚಾಂಪಿಯನ್ ಸಾಧನೆಯಲ್ಲಿ ಕೂಡಿಯಾಡಿನದು ಪೆರಮೆರ ವಿಷಯ. ಅಮಂಡ ಕಾರ್ಯಪ್ಪ ಎಂಡ ತರಬೇತಿಯಲ್ಲಿ ಕೊಡಗಂಜ ಆಯ್ಕೆ ಆಯ್ತಿಂಜ ಅನ್ಶಿ ಪೊನ್ನಮ್ಮ ಬಾಳೆಯಾಡ ಲಸೀನಾ ಮಂದಮಾಡ ದಿಯಾ ಭೋಜಮ್ಮ ತೆಕ್ಕಡ ಅದಿತಿ ಮುತ್ತಮ್ಮ ಕುಟ್ಟಂಡ ರಿಯಾ ದೇಚಮ್ಮ ತೀತರ ಮಾಡ ಟಿಯಾ ಮರಿಯಾ ಥಾಮಸ್ ಕರಿಪರಂಬಿಲ್ ಆದ್ಯ ದೇಚಮ್ಮ ಮುಕ್ಕಾಟಿರ ಜಾನವಿ ಮೇವಡ ಪಿಂಗ ತನಿಷ್ಕ ದೇವಮ್ಮ ಪುದಿಯೋಕಡ ಇವು ಕರ್ನಾಟಕ ತಂಡತರ ಪರ ಕೊಡಗರ ಕಗಳಿನ ಮೋಂದಾಯಕ್ಕೆ ಎತ್ತಿಚಿಟ್ಟಿತ್ತು. ಕೊಡವ ನ್ಯಾಷನಲ್ ಕೌನ್ಸಿಲರ್ ಆಧನೆಯಲ್ಲಿ ನಡೆಸಿಯನ್ನುಳ್ಳ ಜನಜಾಗೃತಿ ಕಾರ್ಬಾರ್ನ ಮಾರಿಪತ್ತು ಇದೇ 19 ನಾಳಂಕೆ ಚಟ್ಟಳಿಲಿ ಶಾಂತಿಯುತ ಮಾಲವ ಚಂಗೋಲೆ ಕಾರ್ಬಾರ್ ನಡಪ. ಚೆನ್ನೇಚ ಪೊಲಕ ಪತರೆ ಗಂಟೆಗೆ ನಡಪ ಕಾರ್ಬಾರ್ಲು ಕೊಡವ ಜನಾಂಗತರ ಅಸ್ತಿತ್ವ ಗುರುತು ಭೂಮಿ ಪಾಜ ಸಾಂಸ್ಕೃತಿಕ ಪರಂಪರೆ ಪಿಂಗ ಆರ್ಥಿಕ ಪಿಂಗ ರಾಜಕೀಯ ಹಕ್ಕರ ಬಗ್ಗೆ ಜನಜಾಗೃತಿ ಕೊಡಪ ಉದ್ದೇಶ ಉಂಡೆಂದು CNC ಕೊರವುಕರ ಎನ್ನಿವ ನಾಚಪ್ಪ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಇಂದು ಸೋಮರ್ಪೇಟೆ ಕೊಡವ ಸಮಾಜತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ನಾಳನ ಕೈಪಾಂದು ತಹಶೀಲ್ದಾರ್ ಕೃಷ್ಣಮೂರ್ತಿ ಅರಿಚಿಟ್ಟಿತ್ತು. ಅಂಬೇಡ್ಕರ್ ಭವನತ್ತು ನಡೆದ ಮುಪ್ಪಡೆ ಸಭೆಯಲ್ಲಿ ತಕ್ಕ ಪರಂದ ಅವು ಶಾಸಕ ಡಾಕ್ಟರ್ ಮಂತರ್ಗೌಡ ಕಾರ್ಬಾರ್ನ ಉದ್ಘಾಟನೆ ಮಾಡುವ ಪದವಿ ಪೂರ್ವ ಪಿಂಗ ಪದವಿ ಕಾಲೇಜಿನ ವಿದ್ಯಾರ್ಥಿಯ ಕೂಡಿಯಾಡುವ ಪ್ರಜಾಪ್ರಭುತ್ವ ವಿಷಯದ ಬಗ್ಗೆ ವಿದ್ಯಾರ್ಥಿಯರ ಪ್ರಾತ್ಯಕ್ಷಿಕೆ ನಡಪಾಂದು ಅರಿಚಿಟ್ಟಿತ್ತು. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದೇಗೌಡ ಕೂಡ್ನಾನಕ್ಕೆ ಬೇರೆ ಬೇರೆ ಅಧಿಕಾರಿಯ ಕೂಡಿಯಾಡಿತಿಂತು. ವಿರಾಜಪೇಟೆ ತಾಲೂಕು ಮಟ್ಟತ್ರ ಪ್ರಜಾಸೇವಾ ಆಂದೋಲನ ಸಭೆ ಕೊಡಗು ಜಿಲ್ಲೆಯ ಮೇಲ್ಮನಿಕೆ ಮಂತ್ರಿ PM ನರೇಂದ್ರ ಸ್ವಾಮಿ ಅಂಡ ಕೊರವು ಕಾರ್ಯಕ್ಕೆ ಇದೇ 19 ನಾಳಂಕೆ ಪೊಲಕ ಪತ್ರೆ ಗಂಟೆಗೆ ವಿರಾಜಪೇಟೆ ಸೆಂಟೆನ್ಸ್ ಸ್ಕೂಲ್ರ ಸಭಾ ಬಡೇಲ್ ನಡಪ. ಸಾರ್ವಜನಿಕಂಗ ಪ್ರಜಾಸೇವಾ ಅಭಿಯಾನತ್ರ ಪ್ರಯೋಜನ ಪಡೆದಕ್ಕೆ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅವು ಅರಿಚಿಟ್ಟಿತ್ತು. ಇಲ್ಲಿಗೆ ಪೊಲಕತ್ರ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ LED TV ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
10: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎಡಿಟಿ, ತಾವ.

0: കണ്ണൂർ സുനിത ഫർണിച്ചർ മേക്ക് എവറി റൂം എ മാസ്റ്റർ പീസ്.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಕೇಳುವರೆ, ಇಂದು ಸಂಜೆ 6:50 ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಸಸಿಗಳ ನಾಟಿ ಮತ್ತು ಆರೈಕೆ ಕುರಿತು ಡಾಕ್ಟರ್ ನಾಗರಾಜ ಗೋಕಾವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಬಳಿಕ ಕೃಷಿ ಮಾಹಿತಿ. ಇಂದು ರಾತ್ರಿ 7:45 ಅರೆಭಾಷೆ ಐಸಿರಿಯಲ್ಲಿ ವಿಮಲಾ ಅರುಣ ಪಡಂಬೈಲು ಅವರಿಂದ ಲಲಿತ ಪ್ರಬಂಧ ಮನೆ ಕೇಳಿ. ಇಂದು ರಾತ್ರಿ 7:45 ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:00 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದಿಂದ.

ಮುಂದೆ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ಅಳವಡಿಸಿ ಗೀತೆಯನ್ನ ಬರೆದವರು ಹಂಸಲೇಖ.

ಹಂಸಲೇಖ ಅವರು ಸಂಗೀತ ನೀಡಿ ಅವರೇ ರಚನೆ ಮಾಡಿರುವಂತಹ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಹೇಮಂತ್ ಕುಮಾರ್.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಮಲಯ ಮಾರುತ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಕೆಜೆ ಯೇಸುದಾಸ್, ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ಕಣಗಲ್ ಪ್ರಭಾಕರ್ ಶಾಸ್ತ್ರಿ.

0: ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:50:10. ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ಮೂಲಿಕಾಹಾರದಿಂ ಗುಣವನರಿತವರಾದಿ ವೈದ್ಯರೌಷಧದೋಳ್. ವನಜಂತುಗಳ ಸಸ್ಯ ಮೂಲಿಕಾಹಾರದಿಂ ಗುಣವನರಿತವರಾದಿ ವೈದ್ಯರೌಷಧದೋಳ್. ಒಣತರ್ಕಗಳಿನೇನು ಜೀವನದ ವಿವಿಧ ರಸದನುಭವದಿ ತತ್ವಬೆಲೊ ಮಂಕುತಿಮ್ಮ. ಒಣತರ್ಕಗಳಿನೇನು ಜೀವನದ ವಿವಿಧ ರಸದನುಭವದಿ ತತ್ವಬೆಲೊ ಮಂಕುತಿಮ್ಮ.

ವನಜಂತುಗಳ ಸಸ್ಯ ಮೂಲಿಕಾ ಹಾರದಿಂ ಗುಣವನರಿತವರ ಆದಿವೈದ್ಯರ ಔಷಧದೋಳ್. ಆದಿವೈದ್ಯರಿದ್ದರಲ್ಲ ನಮ್ಮಲ್ಲಿ, ಹಳೆ ಕಾಲದ ವೈದ್ಯರು ಏನು ಮಾಡ್ತಾ ಇದ್ರು, ಕಾಡಿನಿಂದ ಕಾಡಿಗೆ ಹೋಗ್ತಿದ್ರು. ಹೋಗಿ ಆ ಬೇರುಗಳನ್ನು ಎಲೆಗಳನ್ನು ಏನೇನೋ ಕಾಂಡಗಳನ್ನು ತಂದು ಕತ್ತರಿಸಿ ಒಂದು ಔಷಧಿ ಮಾಡಿದರು. ಅದು ಮಾಡಿದ್ದು ಹೇಗೆ, ಎಷ್ಟು ವರ್ಷಗಳ ಅನುಭವವೋ, ವನಗಳಲ್ಲಿರುವಂಥ ಸಸ್ಯ ಮೂಲಿಕ ಎಲ್ಲ ತಂದು ತಂದು ತಂದು ಆ ಗುಣಗಳನ್ನು ಅರ್ಥ ಮಾಡಿಕೊಂಡು ಔಷಧಿ ಮಾಡಿದರು ವೈದ್ಯರು, ಆದಿ ವೈದ್ಯರು. ಅದೇ ರೀತಿ ಒಣತರ್ಕಗಳಿನೇನು, ಬರೀ ತರ್ಕ ಮಾಡ್ಕೊಂಡು ಕೂತರೆ ಏನಪ್ಪ, ನಿನ್ನ ಜೀವನಕ್ಕೆ ನಿಜವಾಗ್ಲೂ ಆಗಬೇಕಾದದ್ದು ಹೇಗೆ ಗೊತ್ತಾ? ಹೇಗೆ ಆ ವೈದ್ಯರು ಕಾಡು ಕಾಡುಗಳಿಂದ ಬೇರು ಎಲೆ ಕಾಂಡಗಳಿಂದ ಔಷಧಿಯನ್ನು ಕಂಡುಹಿಡಿದ್ರೋ, ಹಾಗೆ ಜೀವನದ ವಿವಿಧ ರಸದ ಅನುಭವದಿ ತತ್ವವೇ ಅಲ್ವ ಮಂಕುತಿಮ್ಮ.

ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ಆಗುವಂಥ ಹೊಸ ಹೊಸ ರಸಗಳು ಬರ್ತವೆ. ಎಷ್ಟು ಒಂದು ದಿವಸಕ್ಕೆ ಸಾವಿರಾರು ರಸಗಳು ಕಣ್ಣು ಮುಂದೆ ಕಾಣಿಸ್ತಾವಲ್ಲ, ಆ ರಸಗಳ ಅನುಭವ ಇದೆಯಲ್ಲ, ಅದೇ ತತ್ವಪ್ಪ. ತತ್ವ ಅನ್ನುವಂಥದ್ದು ಬೇರೆ ಇಲ್ಲ. ಅವರು ಹೇಗೆ ಔಷಧಿಯನ್ನು ಕಂಡುಹಿಡಿದ್ರೋ ಹಾಗೆ ರಸದಲ್ಲಿ ನಮ್ಮ ಜೀವನಕ್ಕೆ ಪೂರಕವಾದ ಪ್ರೇರಕವಾದ ರಸವನ್ನು ನಾವು ನಮ್ಮ ಅನುಭವದಿಂದ ಗ್ರಹಿಸಬೇಕು ಅಂತ ಹೇಳ್ತಾರೆ.

ಪರೀಕ್ಷೆಗಳು ಉಳಿವುವು ಸತ್ತ ನಾರುಗಳು, ಕಡಿಯದಿರೆ ಮರದಿ ಪರಿಯುವುದು ಜೀವರಸ. ಕಡಿದೊಡೆ ಪರೀಕ್ಷೆಗಳು ಉಳಿವುವು ಸತ್ತ ನಾರುಗಳು, ಕಡಿಯದಿರೆ ಮರದಿ ಪರಿಯುವುದು ಜೀವರಸ. ಬಿಡುವಂ ಈ ಬಾಳ್ ಅದೇಕೆಂಬ ಚರ್ಚೆಯ ನಾವು, ದುಡಿವಂ ಅದು ಪೆಂಪುಗೊಳೆ ಮಂಕುತಿಮ್ಮ. ಬಿಡುವಂ ಈ ಬಾಳ್ ಅದೇಕೆಂಬ ಚರ್ಚೆಯ ನಾವು, ದುಡಿವಂ ಅದು ಪೆಂಪುಗೊಳೆ ಮಂಕುತಿಮ್ಮ.

0: ಇನ್ನೊಂದು ಅದ್ಭುತ ಮಾತು ಹೇಳ್ತಾರೆ. ಒಂದು ದೊಡ್ಡ ಮರ, ಆ ಮರ ಪರೀಕ್ಷೆ ಮಾಡಬೇಕು ಅಂತ ಕತ್ತರಿಸಿದರೆ ಕಡಿದೊಡೆ ಪರೀಕ್ಷೆಗೊಳಿಯುವವು ಸತ್ತ ನಾರುಗಳು. ಎಷ್ಟು ತೂಕದ ಮಾತು! ಕತ್ತರಿಸ್ಬಿಟ್ರೆ ಮರ ಕತ್ತು ಬೀಳ್ತದೆ, ಉಳಿದದ್ದೇನು? ಆ ನಾರುಗಳಿರ್ತವೆ, ಸತ್ತ ನಾರುಗಳು ಎದಕ್ಕೆ ಉಳಿತಾವೆ? ಪರೀಕ್ಷೆ ಮಾತ್ರ ಮಾಡ್ಬೋದು, ನಾರು ಎಂಥದ್ದು ಬೇರೆ ಎಂಥದ್ದು ಅಂತ ಹುಡುಕ್ಬೋದು. ಕಡಿದೊಡೆ ಪರೀಕ್ಷೆಗೊಳಿಯುವವು ಸತ್ತ ನಾರುಗಳು, ಕಡಿಯದಿರೆ ಕತ್ತರಿಸದೆ ಹೋದರೆ ಮರದಿ ಪರಿಯುವುದು ಜೀವರಸ. ಅದೇ ಜೀವರಸ ದೊಡ್ಡ ವೃಕ್ಷವನ್ನು ಮಾಡಿದಂಥದ್ದು ಜೀವರಸ, ಇದರ ಮೂಲಕನೇ ಹೋಗ್ತಾ ಇತ್ತು ಮೇಲೆ, ಕತ್ತರಿಸಿದರೆ ಸತ್ತ ನಾರಾಗ್ಬಿಡುತ್ತದೆ. ಅದೇ ರೀತಿ ಬಿಡುವಂ ಈ ಬಾಳದೇಕೆಂಬ ಚರ್ಚೆಯ ಕೆಲವರು ಒದ್ದಾಡ್ ಹೋಗ್ತಾರೆ. ಯಾಕೆ ಬಂದ್ವಿ ಜೀವನಕ್ಕೆ? ಜೀವನದ ಅರ್ಥ ಏನು? ಏನು ಪ್ರಯೋಜನ ಜೀವನದ್ದು ಅಂತ ಒಣ ಚರ್ಚೆ ಮಾಡಬೇಡ. ಚರ್ಚೆ ಬಿಡು, ಸಾಕಿನ್ನ ಬಿಡುವಂ, ಬಿಟ್ಬಿಡ ಚರ್ಚೆನ. ಈ ಬಾಳದೇಕೆಂಬ ಚರ್ಚೆ ನಾವು ದುಡಿವಂ ಅದು ಪೆಂಪುಗಳೇ ಮಂಕುತಿಮ್ಮ. ಎಂಥ ಅದ್ಭುತ! ನಾವು ಬೇಕು ಅಂತ ಬಂದವರಲ್ಲ ಜೀವನಕ್ಕೆ, ಬೇಡ ಅಂದರೆ ಹೋಗೋಕ್ಕಾಗೋಲ್ಲ, ಬಂದುಬಿಟ್ಟಿದ್ದೇವೆ. ಬಂದಮೇಲೆ ಯಾಕೆ ಜೀವನ ಅಂತ ಒದ್ದಾಡಿಕೊಂಡು ಶ್ರಮ ಮಾಡಿಕೊಂಡು ಸಮಯ ಹರಣ ಮಾಡೋದಕ್ಕಿಂತ ಬಂದಿದ್ದೇವೆ, ಈ ಜೀವನ ಸಮೃದ್ಧಿ ಮಾಡೋಣ. ಪೆಂಪುಗಳೇ ಸಮೃದ್ಧಿ ಮಾಡಬೇಕು, ಈ ಜೀವನವನ್ನು ಸಮೃದ್ಧಿ ಮಾಡೋಣ. ಬಂದುಬಿಟ್ಟಿದ್ದೇವಪ್ಪ, ಹೋಗೋದ್ರೊಳಗೆ ಜೀವನ ಸಮೃದ್ಧಿ ಮಾಡಬೇಕು ಅಂತ ಹೋರಾಡೋದಿದೆಯಲ್ಲ, ಹಗಲು ರಾತ್ರಿ ದುಡಿಬೇಕು ಸಮೃದ್ಧಿ ಮಾಡಬೇಕು ಜೀವನ, ಅದಿದೆಯಲ್ಲ, ಅದು ಬಹಳ ಮುಖ್ಯ. ಬಾಳು ಯಾಕೆ ಬಂತು ಅಂತ ಚರ್ಚೆ ಮಾಡೋದಕ್ಕಿಂತ, ಆ ಚರ್ಚೆ ಮಾಡೋ ಕೆಲಸ ಹೇಗೆ ಗೊತ್ತಾ? ಮರವನ್ನು ಕತ್ತರಿಸಿ ಸತ್ತ ನಾರುಗಳನ್ನು ಪರೀಕ್ಷೆ ಮಾಡಿದ ಹಾಗೆ. ಅದು ಬೇಕಿಲ್ಲ, ನಮಗೆ ಬೇಕಾಗೋದು ಆ ಜೀವರಸ ಹರಿಯುವಂಥ ರೀತಿ. ಅದಕ್ಕೆ ನಮ್ಮ ಜೀವನವನ್ನು ಸಮೃದ್ಧಿಗೋಸ್ಕರ ದುಡಿಬೇಕು ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಹಸಿರೇ ಉಸಿರು.
1: ಹಸಿರು ಅಂದ್ರೆ ಹೇಳದೇ ಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
2: ಹಸಿರು ಹಸಿರಿನ ಎಲೆ ಮೇಲೆ
0: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
2: ಮಿಂಚು ಮಿನುಗಿನ ತಣಿಯ ಬನಿ,
0: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
3: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
0: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ ಹಸಿರೇ ಉಸಿರು. ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.

0: The number you've dialed is currently busy. Kindly try again sometime. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಬಿಜಿ. ಹಲೋ
1: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
1: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282. ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
3: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
4: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ and we should remember this day. So this day is not only for remembering this huge achievement, but also to create awareness that infertility is increasing. Igar sadhyage 1 in 6 couples are having difficulty with conceiving, and also it's very important to remember to reduce the stigma surrounding IVF and infertility.
3: Thank you, doctor. Manipal Hospital, Mysuru. Lives on. For appointment, call 0821 255 000. Save the number, save lives.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಕೇಳುಗರೆ, ಇಂದು ಮಧ್ಯಾಹ್ನ 12:05 ಕೇಳಲಿದ್ದೀರಿ ವನಿತಾ ವಿಹಾರದಲ್ಲಿ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ MY ಅವರೊಂದಿಗಿನ ಮಾತುಕತೆಯನ್ನು ಕೇಳಲಿದ್ದೀರಿ. ಇವರೊಂದಿಗೆ ದಿಗ್ವಿಜಯ್ ಬಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳು, ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಅವರೊಂದಿಗಿನ ಸಂದರ್ಶನ. ಪ್ರಸ್ತುತಿ ಮತ್ತು ಸಂದರ್ಶನ ಮಾಲಾ ಸಾಂಬ್ರಾಣಿ. ಇಂದು 5:00 ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಹಾಗೂ

ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಶಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾನಿಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಇಂದು ರಾತ್ರಿ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಸಸಿಗಳ ನಾಟಿ ಮತ್ತು ಆರೈಕೆ ಕುರಿತು ಡಾಕ್ಟರ್ ನಾಗರಾಜ ಗೋಕಾವಿ ಅವರೊಂದಿಗಿನ ಸಂದರ್ಶನ, ಬಳಿಕ ಕೃಷಿ ಮಾಹಿತಿಯನ್ನು ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೇ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಆಕಾಶವಾಣಿ ಮಡಿಕೇರಿ. ಸಮಯ 9:08. ಇನ್ನು ಕೇಳೋಣ ಭಾವಗೀತೆಗಳನ್ನ. ಮೊದಲಿಗೆ ಕೆಎಸ್ ನಿಸಾರ್ ಅಹಮದ್ ಅವರು ಬರೆದಿರುವ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ರಮೇಶ್ ಚಂದ್ರ ಮತ್ತು ಎಂಎಸ್ ಶ್ರೀಕೃಪಾ.

ಮುಂದೆ ಕೇಳೋಣ ಅಜಯ್ ವಾರ್ಯರವರ ಧ್ವನಿಯಲ್ಲಿರುವ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಪೂತಿ ನರಸಿಂಹಮೂರ್ತಿ.

ಕೂತಿ ನರಸಿಂಹಚಾರ್ ಅವರು ಬರೆದಿರುವ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಎಂಎಸ್ ಶೀಲಾ ಮತ್ತು ಕೆಎಸ್ ಸುರೇಖ. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ, ಬಿಆರ್ ಲಕ್ಷ್ಮಣರಾವ್ ಅವರು ಬರೆದಿರುವ ಗೀತೆಯನ್ನು ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಆತ್ಮೀಯ ಶ್ರೋತೃಗಳೇ, ಇದೇ 28ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 21 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಮೊದಲಿಗೆ ಸಿಪಾಯಿ ಚಿತ್ರದ ಗೀತೆ, ಹಾಡಿದರೆ ಎಲ್ಎನ್ ಶಾಸ್ತ್ರಿ ಮತ್ತು ಸಂಗಡಿಗರು, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಆಕಾಶವಾಣಿ ಮಡಿಕೇರಿ. ಚಿತ್ರಚಿತ್ತಾರ ಪ್ರೀತಿಯ ಕೇಳುಗರಿಗೆಲ್ಲ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಚಿತ್ರಚಿತ್ತಾರದಲ್ಲಿ ನಿಮ್ಮೊಂದಿಗೆ ನಾನು ಬಾಳೆಯಡ ದಿವ್ಯಾ ಮಂದಪ್ಪ. ಇಂದು ರಾಷ್ಟ್ರೀಯ ಇಂಜಿನಿಯರ್ಗಳ ದಿನ. ಈ ದಿನದ ವಿಶೇಷತೆಯ ಬಗ್ಗೆ ಮಾತನಾಡುತ್ತಾ ಚಿತ್ರಗೀತೆಗಳನ್ನು ಕೇಳೋಣ.

ಕೇಳುಗರೆ, ಭಾರತೀಯ ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಕ್ಷೇತ್ರದ ಪಿತಾಮಹ ಭಾರತರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಜನ್ಮದಿನವಾದ ಸೆಪ್ಟೆಂಬರ್ 15ರಂದು ದೇಶಾದ್ಯಂತ ಪ್ರತಿ ವರ್ಷ ರಾಷ್ಟ್ರೀಯ ಇಂಜಿನಿಯರ್ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಅಪಾರ ಕೊಡುಗೆಯನ್ನು ಸ್ಮರಿಸುವ ಮತ್ತು ಗೌರವಿಸುವ ಉದ್ದೇಶದಿಂದ ಈ ವಿಶೇಷ ದಿನವನ್ನು ಮೀಸಲಿಡಲಾಗಿದೆ.

ಕೇಳುಗರೆ, ಭಾರತ ಸರ್ಕಾರವು 1968ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವಾದ ಸೆಪ್ಟೆಂಬರ್ 15ನ್ನು ಅಧಿಕೃತವಾಗಿ ಇಂಜಿನಿಯರ್ ದಿನ ಎಂದು ಘೋಷಿಸಿತು. ಅಂದಿನಿಂದ ಪ್ರತಿ ವರ್ಷ ಈ ದಿನದಂದು ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಮಸ್ತ ಇಂಜಿನಿಯರ್ಗಳ ಸೇವೆಯನ್ನು ಸ್ಮರಿಸಿ ಅವರಿಗೆ ಗೌರವವನ್ನು ಸಮರ್ಪಿಸಲಾಗುತ್ತೆ. ಚಿತ್ರಚಿತಾರವನ್ನು ಕೇಳುತ್ತಿರುವಿರಿ. ಸಮಯ 9:42:49. ಈಗ ಕೇಳೋಣ, ಯಾರೇ ನೀನು ಚೆಲುವೆ ಚಿತ್ರದ ಗೀತೆ ಹಾಡಿದ್ದಾರೆ. ಅನುರಾಧ ಶ್ರೀರಾಮ್ ಮತ್ತು ಸಂಗಡಿಗರು, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಶ್ರೋತೃಗಳೇ, ವಿಶ್ವೇಶ್ವರಯ್ಯನವರ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಅಂದಿನ ಕಾಲದಲ್ಲಿ ಇಡೀ ಜಗತ್ತೇ ಬೆರಗಾಗಿತ್ತು. 1903ರಲ್ಲಿ ನೀರು ಹರಿದು ಪೋಲಾಗುವುದನ್ನು ತಡೆಯಲು ಅವರು ಸ್ವಯಂಚಾಲಿತ ಫ್ಲಡ್ಗೇಟುಗಳನ್ನು ವಿನ್ಯಾಸಗೊಳಿಸಿ ಅದರ ಪೇಟೆಂಟ್ ಪಡೆದರು. ಬ್ಲಾಕ್ ಸಿಸ್ಟಮ್ ಎಂದು ಕರೆಯಲ್ಪಡುವ ಈ ತಂತ್ರಜ್ಞಾನವನ್ನು ಮೊದಲ ಬಾರಿಗೆ ಪುಣೆಯ ಖಡಕ್ವಾಸ್ಲಾ ಜಲಾಶಯದಲ್ಲಿ ಯಶಸ್ವಿಯಾಗಿ ಅಳವಡಿಸಲಾಯಿತು. ಕರ್ನಾಟಕದ ಜೀವನಾಡಿ ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಅವರು ವಹಿಸಿದ ಪಾತ್ರ ಐತಿಹಾಸಿಕವಾದದ್ದು. ಇದರೊಂದಿಗೆ ಹೈದರಾಬಾದ್ ನಗರಕ್ಕೆ ಪ್ರವಾಹ ನಿಯಂತ್ರಣ ವ್ಯವಸ್ಥೆಯನ್ನು ರೂಪಿಸಿದ ಕೀರ್ತಿಯೂ ಕೂಡ ಇವರಿಗೆ ಸಲ್ಲುತ್ತದೆ. ಹೈದರಾಬಾದ್ ಪ್ರವಾಹ ನಿಯಂತ್ರಣ ಮತ್ತು ರಕ್ಷಣೆಯ ಒಂದು ಕೀರ್ತಿಯೂ ಕೂಡ ಇವರೊಂದಿಗಿದೆ. ಮುಂದೆ ಕೇಳೋಣ. ಶ್ರೀರಾಮಚಂದ್ರ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಮನು ಮತ್ತು ಚಿತ್ರ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಕೇಳುಗರೆ, 1912 1918 ಮೈಸೂರು ಸಂಸ್ಥಾನದ ದಿವಾನರಾಗಿ ಸೇವೆ ಸಲ್ಲಿಸಿದ ವಿಶ್ವೇಶ್ವರಯ್ಯನವರು ಶಿಕ್ಷಣ, ಕೈಗಾರಿಕೆ ಮತ್ತು ನೀರಾವರಿ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದರು. ದೇಶಕ್ಕೆ ಅವರು ನೀಡಿದ ಅಸಾಧಾರಣ ಸೇವೆಯನ್ನು ಪರಿಗಣಿಸಿ ಭಾರತ ಸರ್ಕಾರವು 1955

ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಿತು. ಜೊತೆಗೆ ಬ್ರಿಟಿಷ್ ಸರ್ಕಾರದಿಂದ ನೈಟ್ಹುಡ್ ಪದವಿ ಕೂಡ ಅವರಿಗೆ ಒಲಿದು ಬಂತು. ಆಧುನಿಕ ಭಾರತದ ನಿರ್ಮಾಣದಲ್ಲಿ ಇಂಜಿನಿಯರ್ಗಳು ವಹಿಸುವ ಪಾತ್ರ ಅಪಾರ. ಸಂಕೀರ್ಣ ಸವಾಲುಗಳಿಗೆ ತಾಂತ್ರಿಕ ಪರಿಹಾರ ಕಂಡುಕೊಳ್ಳುವ ಮೂಲಕ ದೇಶವನ್ನು ಪ್ರಗತಿಯತ್ತ ಮುನ್ನಡೆಸುವ ಇಂಜಿನಿಯರ್ಗಳಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಜೀವನ ಮತ್ತು ಸಾಧನೆ ಎಂದಿಗೂ ಕೂಡ ದಾರಿದೀಪ. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಏಕಾಂಗಿ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಹರಿಹರನ್, ಸಂಗೀತ ಮತ್ತು ಸಾಹಿತ್ಯ ವಿ ರವಿಚಂದ್ರನ್.

ಕನಸನ್ನ ವಿನ್ಯಾಸ ಮಾಡಿ ಆ ಕನಸನ್ನ ನನಸಾಗಿಸುವ ಎಲ್ಲ ಇಂಜಿನಿಯರ್ಗಳಿಗೆ ಇಂಜಿನಿಯರ್ ದಿನದ ಶುಭಾಶಯಗಳನ್ನ ತಿಳಿಸ್ತಾ ಇಂದಿನ ಚಿತ್ರಚಿತ್ತಾರವನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಚಿತ್ರಚಿತ್ತಾರ ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಹತ್ತು ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಕಾಶವಾಣಿ ಮಡಿಕೇರಿ.

ಸಮಯ 10 ಗಂಟೆ ಆಗಲಿದೆ. ಇನ್ನು ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಡಾಕ್ಟರ್ ಎಂಎಸ್ ಸುಬ್ಬುಲಕ್ಷ್ಮಿ ಮತ್ತು ರಾಧಾ ವಿಶ್ವನಾಥನ್ ಅವರ ಹಾಡುಗಾರಿಕೆಯಲ್ಲಿ ಅಣ್ಣಮ್ಮಾಚಾರ್ಯ ಅವರ ಕೃತಿಯನ್ನು ಕೇಳೋಣ. ಮೊದಲಿಗೆ ಹಂಸಧ್ವನಿ ರಾಗ ಕಂದಚಾಪು ರಾಗದ ತಾಳದಲ್ಲಿ

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಸ್ ಸುಬ್ಬಲಕ್ಷ್ಮಿ ಹಾಗೂ ರಾಧಾ ವಿಶ್ವನಾಥನ್ ಅವರ ಹಾಡುಗಾರಿಕೆ ಕೇಳಿದಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಕಾರ್ಯಕ್ರಮದಲ್ಲಿ ಮೊದಲಿಗೆ ಜಬ್ ವಿ ಮೆಟ್ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಮೋಹಿತ್ ಚೌಹಾಣ್, ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯ ಸಂಗೀತ ಪ್ರೀತಮ್.

ಚಿತ್ರ ಧಡಕ್, ಗಾಯಕರು ಅಜಯ್ ಗೋಗಾವಾಲೆ, ಶ್ರೇಯ ಘೋಷಾಲ್. ಗೀತೆಯನ್ನು ಬರೆದಿದ್ದಾರೆ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ಅಜಯ್ ಅತುಲ್.

ಇನ್ನು ಮುಂದೆ ಕೇಳಿಗೆ ರೆಹಮಾನ್ ವೈಶಾಲಿ ಸಾಮಂತ್ ಅವರ ಸ್ವರಗಳಲ್ಲಿ ಛಾವಾ ಚಿತ್ರದ ಗೀತೆ, ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯ ಸಂಗೀತ, ಎ ಆರ್ ರೆಹಮಾನ್.

ಇನ್ನು ಮುಂದೆ ಕೇಳಿ ಅರಿಜಿತ್ ಸಿಂಗ್ ಅವರ ಹೆಸರದಲ್ಲಿ ದುರಂಧರ್ ದ ರಿವೆಂಜ್ ಚಿತ್ರದ ಗೀತೆ. ಗೀತರಚನೆ ಇರ್ಷಾದ್ ಕಾಮಿಲ್, ಸಂಗೀತ್ ಶಾಶ್ವತ್ ಸಚ್ದೇವ್.

ಚಿತ್ರ ಬೇಬಿ, ಹಾಡಿದ್ದಾರೆ ರಮ್ಯಾ ಬೆಹರಾ. ಮನೋಜ್ ಮುಂಟಾಶಿರವರ ಸಾಹಿತ್ಯ ಸಂಗೀತ, ಎಂ ಎಂ ಕ್ರೀಮ್.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ಮಡಿಕೇರಿ, ಸಮಯ 11:35. ಇನ್ನು ಗಾನಡಂಗೂರ, ಕನ್ನಡದ ಕೆಲವು ಹೊಸ ಚಿತ್ರಗೀತೆಗಳು. ಮೊದಲಿಗೆ ದೃಶ್ಯ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಶರತ್, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸಂಗೀತ ಇಳಯರಾಜಾ.

ಹರಿಚರಣ್ ಅವರ ಸ್ವರದಲ್ಲಿ ಯಾವ ಮೋಹನ ಮುರುಳಿ ಕರೆಯಿತು ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಅನಿಲ್ ಸಿಜೆ.

ಇದೊಂದು ನಿಧನ ಸುದ್ದಿ. ಚೇರಂಬಾಣೆ ಬೇಂಗೂರು ಗ್ರಾಮತ್ರ ಪುಡನೋಳಂಡ ಪೂವಮ್ಮ ಪೂವಿ ಇಂದು ಮರಣಪಟ್ಟಿದೆ. 82 ಬೈತ್ರ ಪುಡನೋಳಂಡ ಪೂವಮ್ಮ ಪೂವಿ ಪೋತಿ ಕಾಳಪ್ಪ ಅಪ್ಪುಟಿ ಎಂಗಡಪೊಣ್ಣು ತಾಮನೆ ಕುಂಜಂಡ ಆಕಿರಿಕರಿ ಇಂದೇ 4 ಗಂಟೆಗೆ ಪುಡನೋಳಂಡ ಒಕ್ಕ ತುಟುಂಗಳತ್ತು ಬೆಂಗೂರಲ್ಲು ನಡಪ. ಇನ್ನು ಮೆಜೆಸ್ಟಿಕ್ 2 ಚಿತ್ರದಿಂದ ಅನಿರುದ್ಧ ಭಟ್ ಅವರ ಗೀತೆ, ದಿಲೀಪ್ ಶರ್ಮಾ ಅವರ ಸಾಹಿತ್ಯ ಸಂಗೀತ ವಿನುಮನಸ್ಸು.

ಇನ್ನು ಇಂದು ನಾಗರಾಜ್ ಅವರು ಹಾಡಿರುವ 45 ಚಿತ್ರದ ಒಂದು ಗೀತೆ, ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸಂಗೀತ ಅರ್ಜುನ್ ಜನ್ಯ.

കൈ എടുത്തു മുന്നടിച്ചു.

ಸಿದ್ಧಾರ್ಥ್ ಬೆಳ್ಮಣ್ಣು ಅವರ ಸ್ವರದಲ್ಲಿ ಅಮರ ಪ್ರೇಮಿ ಅರುಣ್ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಜಯಂತ್ ಕಾಯ್ಕಿಣಿ, ಸಂಗೀತ ಕಿರಣ್ ರವೀಂದ್ರನಾಥ್.

ಇನ್ನು ಕೇಳಿ, ಐಶ್ವರ್ಯಾ ರಂಗರಾಜನ್ ಅವರು ಹಾಡಿದ ಭಾವತೀರಯ್ಯನ ಚಿತ್ರದಾಗಿದೆ. ಭಾನುಪ್ರಕಾಶ್ ಜೋಯಿಸ್ ಅವರ ಸಾಹಿತ್ಯ ಸಂಗೀತ ಮಯೂರಂಬೆ ಕಲ್ಲು.

ಇನ್ನು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಚಿತ್ರಕ್ಕೆಂದು ಐಶ್ವರ್ಯ ರಂಗರಾಜನ್ ಹಾಡಿದ ಗೀತೆ, ಪ್ರಮೋದ್ ಮರವಂತೆಯವರ ಸಾಹಿತ್ಯ ಸಂಗೀತ ಶಿವಪ್ರಸಾದ್.

ಇನ್ನು ಕೇಳಿ ವಾಸುಕಿ ವೈಭವ್ ಅವರ ಸ್ವರದಲ್ಲಿ ಕನಸೊಂದು ಶುರುವಾಗಿದೆ ಚಿತ್ರದ ಗೀತೆ. ಗೀತ ರಚನೆ ಪ್ರಮೋದ್ ಮರವಂತೆ, ಸಂಗೀತ ಸೂರಜ್ ಜೋಯಿಸ್.

ಇನ್ನು ಕೇಳಿ ಹರ್ಷಿಕ ದೇವನಾಥನ್ ಅವರ ಸ್ವರದಲ್ಲಿ ಹೀರೋ ಚಿತ್ರದ ಒಂದು ಗೀತೆ, ತ್ರಿಲೋಕ್ ತ್ರಿವಿಕ್ರಮ್ ಅವರ ಸಾಹಿತ್ಯ ಸಂಗೀತ, ಜನೀಶ್ ಲೋಕನಾಥ್.

ಇನ್ನು ಕೇಳಿ ಅಬ್ಬಿ ವಿ ಅವರ ಸ್ವರದಲ್ಲಿ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಗೀತೆ. ಶಶಿರಾಜ್ ಕಾವೂರು ಅವರು ಬರೆದ ಗೀತೆಗೆ ಸಂಗೀತ ಸಂಯೋಜನೆ ಅಜನೀಶ್ ಲೋಕನಾಥ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಿರಿಕ್ ಪಾರ್ಟಿ ಚಿತ್ರಕ್ಕೆಂದು ಭರತ್ ಬಿ ಹಾಗೂ ಇಂದು ನಾಗರಾಜ್ ಹಾಡಿದ ಗೀತೆ, ಧನಂಜಯ್ ರಂಜನ್ ಅವರ ಸಾಹಿತ್ಯ ಸಂಗೀತ ಚರಣ್ ರಾಜ್.

0: ಪ್ರಜಾಪ್ರಭುತ್ವ ದಿನಾಚರಣೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇಂದು ಬೆಳಗ್ಗೆ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಮತ್ತು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿಧಾನಸಭೆ ವಿಪಕ್ಷ ಉಪನಾಯಕ ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್.
1: ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಭಾರತದ ಮಣ್ಣಿನಲ್ಲಿ, ಸಂಸ್ಕೃತಿಯಲ್ಲಿ, ವಿಚಾರಗಳಲ್ಲಿ ಪ್ರಜಾಪ್ರಭುತ್ವ ಹಾಸುಹೊಕ್ಕಾಗಿ ಬಂದೈತೆ. ಇಲ್ಲಿ ನಮ್ಮ ಸನಾತನ ಧರ್ಮ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂತದ್ದು. ನಮ್ಮ ಮಹಾಭಾರತದಲ್ಲಿ ಕೂಡ ನಾವು ನೋಡ್ತೇವೆ, ಮಹಾರಾಜನಿಗೆ ತಿಳುವಳಿಕೆ ಹೇಳಲಿಕ್ಕೆ ವಿದುರ್ನಂತವರು ಆ ಸ್ಥಾನದಲ್ಲಿದ್ದರು. ಬಸವಣ್ಣವರು ಸ್ಥಾಪಿಸಿದ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಇನ್ನೊಂದು ಮಾದರಿ. ಸಮಾಜದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಸಮಾಜದಲ್ಲಿ ಇರುವವರೇ ಎಲ್ಲ ಕುಳಿತುಕೊಂಡು ಮಾತನಾಡಿ ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುವಂತ ವ್ಯವಸ್ಥೆ ಬಸವಣ್ಣವರು ಸ್ಥಾಪಿಸಿದ್ರು. ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಉತ್ತಮ ಪ್ರಜಾಪ್ರಭುತ್ವ ಅಂತಂದ್ರ ನಮ್ಮ ಭಾರತದ ಪ್ರಜಾಪ್ರಭುತ್ವ ಆಗಿದೆ. ಇದರಲ್ಲಿ ಏನೋ ಓರು ಕೂರು ಇದ್ರೂ ಕೂಡ ಅತ್ಯಂತ ಸಕ್ಸಸ್ಫುಲ್ ಆಗಿ ನಡೆದಿದ್ದು ನಮ್ಮ ದೇಶದಲ್ಲಿ. ಹಂಗಾಗಿ ಈ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸೋಣ, ಈ ನಮ್ಮ ವಿಚಾರ ಆಚಾರ ಏನೈತಿ ಪ್ರಜಾಪ್ರಭುತ್ವ ಇರುವಂತದ್ದು ಇದನ್ನು ಉಳಿಸೋಣ. ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳನ್ನ ಮನಪೂರ್ವಕವಾಗಿ ನಾನು ಹೇಳಕ್ ಇಚ್ಛಪಡ್ತೇನೆ.
0: ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹೆಸರಾಂತ ಅಭಿಯಂತರ ದಿವಂಗತ ಎಸ್ಜಿ ಬಾಳೆಕುಂದ್ರಿ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮ ಏರ್ಪಡಿಸಿದೆ. ನಿವೃತ್ತ ಪ್ರಧಾನ ಇಂಜಿನಿಯರ್ ಎಂಬಿ ಪರಪ್ಪಗೌಡರ್ ಹಾಗೂ ಪ್ರೊಫೆಸರ್ ವಾಸುದೇವ ಪರ್ವತಿ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ದೂರದೃಷ್ಟಿಯ ಆಡಳಿತಗಾರ, ಅಭೂತಪೂರ್ವ ಅಭಿಯಂತರ, ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದಂದು ಗೌರವಪೂರ್ವಕ ನಮನಗಳು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂದು ಶ್ರೀ ವೀರಭದ್ರೇಶ್ವರ ಜಯಂತ್ಯುತ್ಸವ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಗೊಡಚಿಯ ಶ್ರೀ ವೀರಭದ್ರೇಶ್ವರ ದೇಗುಲ ಸೇರಿದಂತೆ ನಾಡಿನ ವೀರಭದ್ರ ದೇವರ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಶ್ರದ್ದಾಭಕ್ತಿಯಿಂದ ಜರುಗುತ್ತಿವೆ. ಇಂದು ಋಷಿ ಪಂಚಮಿ, ನಾಡಿನ ವಿವಿಧ ಗುರುಕುಲಗಳಲ್ಲಿ ಆಚರಿಸಲಾಗುತ್ತಿದೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದು 100 ತಾಲೂಕುಗಳಲ್ಲಿ ಬರಗಾಲ ಘೋಷಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರದಲ್ಲಿ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಬಳಿಕ ತಮ್ಮ ಸ್ವಗೃಹದಲ್ಲಿ ಅವರು ಮಾತನಾಡಿದರು. ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರು, ವಿದ್ಯುಚ್ಛಕ್ತಿಗೂ ಸಂಕಷ್ಟ ಎದುರಾಗಬಹುದು ಎಂದರು. ಶುಕ್ರವಾರ 18ನೇ ತಾರೀಕು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ, ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ವಿಶೇಷ ಒತ್ತು ನೀಡಿ ಚರ್ಚಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುದ್ದಿಗಾರರಿಗೆ ಹೇಳಿದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದಲ್ಲಿ ಬೆಳಗಿನ ಜಾವ ಹಾಲಿನ ಟ್ಯಾಂಕರ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಒಂದೇ ಕುಟುಂಬದ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಗುವಿಗೆ ತೀವ್ರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯ ಚವ್ಹಾಣ್ ಗಲ್ಲಿಯಲ್ಲಿ ನಿನ್ನೆ ಮಧ್ಯರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಸ್ಫೋಟಗೊಂಡು ದಮೋನೆ ಕುಟುಂಬದ 3 ಮಹಿಳೆಯರು ಹಾಗೂ ಓರ್ವ ಪುರುಷ ಸ್ಥಳದಲ್ಲೇ ಮೃತಪಟ್ಟು 2 ಮಾರಣಾಂತಿಕವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಒತ್ತಾಯಿಸಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಎಣ್ಣೆ ಹೊಳೆಕೊಪ್ಪಲು ಗ್ರಾಮದ ಬಳಿ ರೈತರು ಪ್ರತಿಭಟನೆ ಕೈಗೊಂಡರು. ಗೌರಿ ಗಣೇಶ ಹಬ್ಬದ ಮಧ್ಯೆಯೂ 100ಾರು ರೈತರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು.

0: ವಿಜಯನಗರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಗಣೇಶೋತ್ಸವ ಮಹಾಮಂಡಳಗಳು ವಿಶೇಷ ಅಲಂಕಾರ ಮಹತ್ವದ ಧ್ಯೇಯದೊಂದಿಗೆ ಈ ಬಾರಿ ಗಣೇಶೋತ್ಸವವನ್ನು ಆಯೋಜಿಸಿವೆ. ಪೊಲೀಸರು ಹಬ್ಬದ ದಿನಗಳಲ್ಲೂ ತಮ್ಮ ಕುಟುಂಬವನ್ನು ಬದಿಗಿಟ್ಟು ಜನರ ಸುರಕ್ಷೆಗಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಹಾಗೂ ಸಂಘಟಕರು ಪೊಲೀಸರ ಸೂಚನೆಗಳನ್ನು ಪಾಲಿಸಿ ಸಹಕರಿಸಬೇಕು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಮೈಸೂರಿನ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
1: ಕೇಳಿದ್ರೆ ನಮಸ್ಕಾರ. ಆಭರಣಗಳಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚಿನ್ನದಾಗಿರ್ಬೋದು ಇಲ್ಲ ಬೇರೆ ಮೆಟಲ್ ಆಭರಣಗಳಾಗಿರ್ಬೋದು, ಹೆಣ್ಮಕ್ಳಿಗೆ ಆಭರಣ ಅಂತ ಹೇಳಿದ್ರೆ ಬಹಳ ಪ್ರಿಯ. ಈ ಆಭರಣದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಹಳಷ್ಟು ದಾಖಲೆಗಳನ್ನು ಈ ಆಭರಣ ತಯಾರಿಕೆಯಲ್ಲಿ ಗೀತಾ ಎಂಬಿ ಮಾಡಿದ್ದಾರೆ. ಅದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಕೂಡ ಅವರ ಹೆಸರು ದಾಖಲಾಗಿದೆ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲೂ ಕೂಡ ದಾಖಲಾಗಿದೆ, ಹಾಗೆ ಗ್ಲೋಬಲ್ ರೆಕಾರ್ಡ್ಸಲ್ಲೂ ಕೂಡ ಅವರ ಹೆಸರು ನಮ್ಮದಾಗಿದೆ. ಆ ಉದ್ದೇಶಕ್ಕಾಗಿ ನಾವು ಮಾತಾಡಿಸ್ತಾ ಇದ್ದೀವಿ. ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ಬೋಣ, ಆಮೇಲೆ ಕಾರ್ಯಕ್ರಮ ಮುಂದುವರ್ಸೋಣ. ಗೀತಾ ಅವ್ರು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್.
1: ಮೊದಲನೇದು, ಈ ಆಭರಣಗಳನ್ನು ತಯಾರಿಕೆ ಮಾಡೋದ್ರಲ್ಲಿ ತಾವು ದಾಖಲೆಗಳನ್ನ ನಿರ್ಮಾಣ ಮಾಡಿದಿರಿ.
2: ಹೌದು.
1: ಎಷ್ಟು ವರ್ಷಗಳ ಈ ಒಂದು ಪರಿಶ್ರಮ ಆಭರಣ ತಯಾರಿಕೆಯಲ್ಲಿ?
2: ಟೋಟಲ್ ಆಗಿ ನಂದು 11 ಬುಕ್ ಆಫ್ ರೆಕಾರ್ಡ್ಸ್ ಇದೆ. ಅದರಲ್ಲಿ ಎಲ್ಲ ಅಂದ್ರೆ ಒಂದು 3 ವರ್ಷದಲ್ಲಿ ಇದಷ್ಟು ಮಾಡಿದೀನಿ ಸರ್.
1: ಶುರು ಮಾಡಿದ್ವಿ. ಎಷ್ಟನೇ ವರ್ಷದಲ್ಲಿ?
2: 2017.
1: ಆಭರಣ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಬಹಳ ಪ್ರೀತಿ, ಒಂಥರ ನೋಡ್ಲಿಕ್ಕೆ ಚೆನ್ನಾಗಿರ್ತವೆ. ಕಿವಿಗೆ ಹಾಕೋದಾಗ್ಬೋದು, ಕತ್ತಿಗೆ ಹಾಕೋದಾಗ್ಬೋದು, ಕೈಗೆ ಹಾಕೋದಾಗ್ಬೋದು.
2: ಹೌದು.
1: ನಿಮಗೆ ಯಾಕೆ ಈ ಆಭರಣದ ಮೇಲೆ ದಾಖಲೆ ಮಾಡ್ಬೇಕು ಅನ್ನೋ ಪ್ರೀತಿ ಹುಟ್ಕೊಂಡಿದ್ದು?
2: ಇದು ನನ್ಗೊಂಥರ ಮಿಸ್ಟ್ರಿ. ನನ್ಗೆ ನಿಜವಾಗ್ಲೂ, ನಾನು 2014 ಅಲ್ಲಿ ಮದ್ವೆ ಆಗಿದ್ದು. ಅದಕ್ಕಿಂತ ಮುಂಚೆ ನಾನು ಪ್ರೈವೇಟ್ ಕಂಪನಿಲೆಲ್ಲ ಕೆಲಸ ಮಾಡ್ತಿದ್ದೆ. ಮದ್ವೆ ಆದ್ಮೇಲೆ ನಾನು ಕಂಪ್ಲೀಟ್ ಆಗಿ ಹೌಸ್ ಮೇಕರ್ ಆಗಿದ್ದೀನಿ. ಹಾಗೆ ಸುಮ್ಮನೆ ಕೂತಿದ್ದಾಗ ನನ್ನಲ್ಲಿ ಇದ್ದಿದ್ದು ಕ್ರಿಯೇಟಿವಿಟಿ, ಲೈಕ್ ನಾನು ಮೊದಲು ಸ್ಕೂಲ್ ಡೇಸ್ ಅಲ್ಲೆಲ್ಲ ಕ್ರಿಯೇಟಿವ್ ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲೆಲ್ಲ ಇದ್ದೆ. ಹಂಗೆ ಇಲ್ಲಿ 10th ಆದ್ಮೇಲೆ ಎಲ್ಲ ಆದ್ಮೇಲೆ ಕೆಲಸ ಕೆಲಸ ಕೆಲಸನೇ ಆಗುತ್ತೆ. ಅದಕ್ಕೆ ಇದಕ್ಕೆ ಅಂತ ನಂಗೆ ಸ್ಪೆಸಿಫಿಕ್ ಆಗಿ ಟೈಮ್ ಸಿಕ್ಕಿರಲಿಲ್ಲ. ಎಲ್ಲಿ ಯಾವಾಗ ಮದ್ವೆ ಆಗಿ ಒಂದ್ ಬ್ರೇಕ್ ತಗೊಂಡು ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ. ಬೇರೆ ಕಂಪ್ನಿಗೆ ಹೋಗಿ ಕೆಲಸ ಮಾಡೋಕ್ಕಿಂತ ಇಷ್ಟ ಆಗ್ಲಿಲ್ಲ ನನ್ಗೆ, ಸೊ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಜ್ಯುವೆಲ್ರಿ ಮೇಕಿಂಗ್ ಅಲ್ಲಿ. ಫಸ್ಟ್ ಟ್ರಯಲ್ ಮಾಡಿದ್ದು ಬಿಸ್ನೆಸ್ ಅಂತಲ್ಲ, ನಾನು ಸುಮ್ನೆ ಟ್ರಯಲ್ ಮಾಡ್ತಾ ಇದ್ದಿದ್ದು ಹವ್ಯಾಸಕ್ಕಿಂತ ಸ್ಟಾರ್ಟ್ ಮಾಡಿದ್ದು ಸಿಲ್ಕ್ ಥ್ರೆಡ್ ಜ್ಯುವೆಲ್ರಿ. ಸೊ ನನಗೂ ಅದ್ರ ಬಗ್ಗೆ ತುಂಬಾ ಕ್ಯೂರಿಯಸ್. ಏನ್ ಸಿಲ್ಕ್ ಅಂದ್ರೆ ನಾನು ಕುಚ್ಚು ಹಾಕ್ತಾ ಇದ್ದೆ, ನಂಗೆ ಅದೊಂದು ಗೊತ್ತಿತ್ತು. ಸಿಲ್ಕ್ ಥ್ರೆಡ್ ಅಲ್ಲಿ ಜ್ಯುವೆಲ್ರಿ ಮಾಡ್ತಾರ ಅನ್ನೋದು ಒಂದ್ ಸ್ವಲ್ಪ ನನಗೆ ಓ ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡೋಣ ಅಂತನ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಒಂದಿನ ಮಧ್ಯಾಹ್ನ ಹಿಂಗ್ ಮಲಗಿದ್ದಾಗ ಒಂದ್ ಥಾಟ್ ಬಂತು, ಸರ್ ಯಾಕೆ ಇದ್ರಲ್ಲಿ ದಾಖಲೆ ಮಾಡಬಾರ್ದ? ಥಾಟ್ ಯಾಕೆ ಬಂತು ಅನ್ನೋದು ನನ್ಗೆ ಇವಾಗ್ಲೂ ಗೊತ್ತಿಲ್ಲ. ಮಧ್ಯಾಹ್ನ ಒಂದ್ 2 ಗಂಟೆ ಹೊತ್ತಲ್ಲಿ ನನ್ನ ಥಾಟ್ ಬಂತು ಇದ್ರಲ್ಲಿ ಏನಾದ್ರು ಒಂದ್ ಸಾಧನೆ ಮಾಡ್ಬೋದಾ ಅಂತ. ಮಾಡ್ಬಿಟ್ಟು ಅವಾಗ್ಲೇ ಒನ್ ಅವರ್ ಅಲ್ಲಿ ಒಂದ್ ಸ್ವಲ್ಪ ವರ್ಕು ಆಗೋಯ್ತು ತಲೆಯಲ್ಲಿ. ಓ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡ್ಬೋದು, ಈ ತರದ್ರಲ್ಲಿ ಮಾಡ್ಬೋದು, ಈ ಡಿಸೈನ್ ಅಲ್ಲಿ ಮಾಡ್ಬೋದು, ಎಲ್ಲ ವಿದಿನ್ 1 ಅವರ್ ಅಲ್ಲಿ ಅದು ಬಂದು ಪ್ರೊಸೆಸ್ ಆಗಿ ನಿರ್ಧಾರನೂ ಆಗೋಯ್ತು. ಆಮೇಲೆ ಮನೆಯಲ್ಲಿ ಡಿಸ್ಕಸ್ ಮಾಡಿದೆ, ಹಿಂಗೆ ಇದು ಒಂಥರ ಮಾಡ್ಬೇಕು ಅಂತ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ. ಗಂಡನ ಮನೆಯವರು ಎಲ್ಲಾ ರೀತಿಯಲ್ಲೂ ಯಾವ್ದಕ್ಕೂ ಇಲ್ಲ ಅನ್ನೋ ಫ್ಯಾಮಿಲಿನೇ ಅಲ್ಲ, ಏನ್ ಮಾಡು ಜೈ ಮಾಡು ಮಾಡು ಅಂತಾನೆ ಬರ್ತಾರೆ. ಸೊ ನಿನ್ನ ಇಂಟ್ರೆಸ್ಟ್ ನೀನ್ ಮಾಡು ಅಂತ ಹೇಳಿದ್ರು. ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ, ಹೆಂಗ್ ಅಪ್ಲೈ ಮಾಡ್ಬೇಕು, ಯಾವ ತರ ಅಂತ. ಪ್ರೊಸೆಸ್ ತುಂಬಾ ಇರುತ್ತೆ ಸರ್, ಈ ತರ ನಾವ್ ಅನ್ಕೋತೀವಿ ತುಂಬಾ ಈಸಿ ಹಾ ಆಗತ್ತೆ ಅಂತ, ಬಟ್ ಇಲ್ಲ, ತುಂಬಾ ಲೆಂತಿ ಪ್ರೊಸೆಸ್ ಇರುತ್ತೆ. ನನಗೂ ಗೊತ್ತಿರ್ಲಿಲ್ಲ ಈ ತರ ಲೆಂತಿ ಪ್ರೊಸೆಸ್ ಇರುತ್ತೆ ಅಂತ. ಒಂದ್ 3 ಮಂತ್ಸ್ ತಗೊಂತು ನನ್ಗೆಲ್ಲ ಪ್ರೊಸೆಸ್ ಮಾಡಕ್ಕೆ. ಅಂದ್ರೆ ಲೈಕ್ ಪ್ರತಿ ಒಂದು ನಾವೇ ಮಾಡ್ಬೇಕು. ಎರಡ್ ತರ ಆಪ್ಷನ್ ಇರುತ್ತೆ, ಒಂದು ನಾವೇ ಮಾಡ್ಬೋದು, ಇಲ್ಲಾಂದ್ರೆ ಅವ್ರ ಕಡೆಯಿಂದ ಕಳಿಸಿ ಮಾಡ್ತಾರೆ. ಬಟ್ ಈ ತರದಕ್ಕೆಲ್ಲ ಅವ್ರ ಕಡೆಯಿಂದ ಕಳ್ಸೋದಕ್ಕೆ ತುಂಬಾ ಎಕ್ಸ್ಪೆನ್ಸಸ್ ಆಗತ್ತೆ. ನಾವೇ ಮಾಡ್ತೀವಿ ಅಂದ್ರೆ ರೆಕಾರ್ಡಿಂಗ್ ಇಂದ ಹಿಡಿದು ಮಾಡೋಕ್ ಒಂದೊಂದನ್ನು ನಾವು ರೆಕಾರ್ಡ್ ಮಾಡ್ಕೋಬೇಕು, ಫೋಟೋ ತೆಕ್ಕೋಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಬೇಕು, ಅವ್ರಿಗೆ ಸಬ್ಮಿಟ್ ಮಾಡ್ಬೇಕು. ಹಿಂಗೆ ಒಂದಿಂದ ಸ್ಟಾರ್ಟ್ ಆಯ್ತು. ಫಸ್ಟ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ನಾನು 2016 ಅಲ್ಲಿ ಮಾಡಿದೆ. ಒಂದ್ ಮಾಡದ್ಮೇಲಿಂದ ಆಯ್ತು, ಅವಾಗಿಂದ ಒಂದ್ ಸ್ವಲ್ಪ

0: ಏನಂತ ಇನ್ನೂ ಮಾಡೋಣ ಇನ್ನೂ ಮಾಡೋಣ ಅಂತ ಅನ್ಬಿಟ್ಟು ಒಂದೊಂದೇ ಒಂದೊಂದೇ.
1: ನಿಮ್ಗೆ ಯಾರು ಹೇಳಿದ್ರ ಈ ತರ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನಾವೇನಾದ್ರೂ ಸಾಧನೆ ಮಾಡಬಹುದು
0: ಸರ್? ಗಿನ್ನೆಸ್ ಒಂದು ರೆಕಾರ್ಡ್ ಅಂತ ಇದೆ ಅಂತ ಗೊತ್ತು, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಂತ ಗೊತ್ತಿಲ್ಲ. ಲಿಮ್ಕಾ ಕೇಳಿದ್ದೆ, ಬಟ್ ನಾನು ಗಿನ್ನೆಸ್ ಮಾಡ್ಲೇಬೇಕು, ಲಿಮ್ಕಾ ಮಾಡ್ಬೇಕು ಅನ್ನೋ ಒಂದು ಪ್ಯಾಷನ್ ಆಗ್ಲಿ ಇದಾಗ್ಲಿ ಥಾಟ್ ಆಗ್ಲಿ ಯಾವತ್ತೂ ಬಂದಿರ್ಲಿಲ್ಲ. ಇದಕ್ಕೆ ಹೆಂಗ್ ಬಂತು ಮೋಸ್ಟ್ಲಿ ನನ್ನ ಇದಲ್ಲಿ ಇತ್ತೇನೋ ನಂಗೆ ಗೊತ್ತಿಲ್ಲ, ಬಂತು. ಬಂದ ಮೇಲಿಂದ ನಾನು ಫಸ್ಟ್ ಮಾಡಿದ್ದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿ ಅಪ್ಲೈ ಮಾಡಿ ಇದ್ ಮಾಡಿದೆ. ಆಮೇಲಿಂದ ಒಂದು ಮಾಡದ್ಮೇಲಿಂದ ಸರಿ ಇನ್ನೊಂದಷ್ಟು ಮಾಡೋಣ, ಒಂದೊಂದೇ ಮಾಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮಾಡಿದ್ದು ನಾನು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್. ಸೊ ಫಸ್ಟ್ ಜ್ಯುವೆಲ್ರಿ ಮಾಡಿದ ಲಿಮ್ಕ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ 4 ಫೀಟ್ ವುಡನ್ ಬೇಸ್ ಡ್ಯಾಂಗ್ಲಿನ್ ಇಯರ್ ರಿಂಗ್. ಲಿಮ್ಕಾದಲ್ಲಿ ಮಾಡಿದ್ದು 1 ಇಂಚ್ ಅಂದ್ರೆ ಅದು ಒಂದ್ ಸ್ವಲ್ಪ ಚೇಂಜಸ್, ಹೈಟ್ ಸ್ವಲ್ಪ ಜಾಸ್ತಿ ಇರಬೇಕಾಗಿತ್ತು. 4.1 ಇಂಚಸ್ ಜಾಸ್ತಿ ಜುಮ್ಕಾ ಸೆಟ್ ಮಾಡಿದೆ ಸರ್. ಹಂಗೆ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಬ್ಯಾಂಗಲ್ಸ್ ಮಾಡಿದೆ.
1: ಓಕೆ, ಗೀತಾ ಅವರೇ, ಏನು ನಿಮ್ಮ ಎಜುಕೇಶನ್ ಏನ್ ಮಾಡಿದ್ರಿ?
0: ನಾನು ಬಿಕಾಂ ಮಾಡಿದೀನಿ ಸರ್.
1: ಓಕೆ, ಬಿಕಾಂ ಮಾಡಿದ್ಮೇಲೆ ಮದುವೆ ಆದ್ಮೇಲಿಂದ ನಿಮಗೆ ಕೆಲ್ಸಕ್ಕೆ ಹೋಗೋ ಮನ್ಸಿರ್ಲಿಲ್ಲ?
0: ಇಲ್ಲ.
1: ಆಮೇಲೆ ನಂತರ ನಿಮ್ಗೆ ಈ ತರದ್ದು ಏನೋ ಮಾಡ್ಬೇಕು ಅನ್ನೋ ಕನ್ಸು ಶುರು ಆಯ್ತು?
0: ಹೌದು ಸರ್, ನನಗೆ ಇದು ಮೊದ್ಲಿಂದನೂ ಕ್ರಿಯೇಟಿವ್ ಫೀಲ್ಡ್ ಅಲ್ಲೇ ಇರಬೇಕು. ನನಗೆ ಬೇರೆಯವ್ರು ಹೋಗಿ ಆಫೀಸ್ ಕೆಲಸ ಮಾಡೋ ಇಂಟ್ರೆಸ್ಟ್ ನಂಗೆ ನಿಜವಾಗ್ಲೂ ಇರಲಿಲ್ಲ. ನಂಗೆ ಟೈಮ್ ಆವಾಗಲೇ ಸಿಕ್ಕಿದ್ದು ಅನ್ಸುತ್ತೆ, ಸೊ ಆವಾಗಿಂದ ಸ್ಟಾರ್ಟ್ ಮಾಡ್ಕೊಂಡೆ ಸರ್.
1: ಈಗ ಇದೆಲ್ಲ ಆದ್ಮೇಲೆ ನೀವು ರೆಕಾರ್ಡ್ ಮಾಡಬೇಕು ಅಂತ ಕನಸು ಕೂಡ ಆಯ್ತು ನಿಮ್ಗೆ, ಏನೋ ಮಾಡ್ಬೇಕು ಅಂತ ಹೇಳಿ. ಈಗ ಪ್ರೊಸೆಸ್ ಕೂಡ ಹೇಳಿದ್ರೆ ಬಹಳ ಲಾಂಗ್ ಪ್ರೊಸೆಸ್ ಇರುತ್ತೆ, ಅದಕ್ಕೆ ಕೂಡ ಕ್ರೈಟೀರಿಯಾಸ್ ಇರುತ್ತೆ, ಏನೇನೋ ಮಾಡ್ಬೇಕು ಅಂತ ಹೇಳಿ. ಈಗ ಈ ಸ್ಟೂಡೆಂಟ್ ಮೆಟಲ್ ಬೇಸ್ ಇಯರಿಂಗ್ ಮಾಡಬೇಕು ಅಂತಂದಾಗ ಇಷ್ಟು ಅಳತೆದಿರ್ಬೇಕು, ಇಷ್ಟು ಎತ್ತರ ಇರಬೇಕು, ಇಷ್ಟು ಅಗಲ ಇರಬೇಕು ಅನ್ನೋದೊಂದು ಕ್ರೈಟೀರಿಯಾ ಇರುತ್ತೆ. ಅದನ್ನ ಹೇಗ್ ತಗೊಂಡ್ರಿ, ಹೇಗ್ ಗೊತ್ತಾಯ್ತು ಅದ್ರ ಬಗ್ಗೆ ಎಲ್ಲ?
0: ಗಿನ್ನಿಸ್ ಅಲ್ಲಿ ಬಿಟ್ಟು ಬಾಕಿ ಎಲ್ಲದರಲ್ಲೂ ಜ್ಯುವೆಲ್ರಿ ಬೇಸ್ ಮೇಲೆ ರೆಕಾರ್ಡ್ ಮಾಡಿರೋದೆ ಫಸ್ಟ್ ರೆಕಾರ್ಡ್ ನಂದು. ಸೊ ನಾ ನೆಕ್ಸ್ಟ್ ಯಾರೇ ಮಾಡಿದ್ರು ಅವ್ರು ಇದನ್ನ ಬ್ರೇಕ್ ಮಾಡ್ಬೇಕು.
1: ಇಲ್ಲ, ಅವರೇ ಕೊಟ್ಬಿಡ್ತಾರೆ ಈ ಅಳತೆ ಮಾಡ್ಬೇಕು ಅಂತ?
0: ಇಲ್ಲ, ನಾ ಬಿಗ್ಗೆಸ್ಟ್ ಅಂತಂದಾಗ ಅವ್ರು ಕೇಳ್ತಾರೆ. ಫಸ್ಟ್ ಅವ್ರದಲ್ಲಿ ಯಾವ್ದು ರೆಕಾರ್ಡ್ ಆಗಿಲ್ದಿರೋದ್ರಿಂದ ನಂದೇ ಹೇಳಿದ್ರು ಎಷ್ಟು ಬಿಗ್ಗೆಸ್ಟ್ ಮಾಡ್ತೀರಿ ಅಂತ. ನಾನು ಒಂದು ಅಂದಾಜ್ ಮೊದ್ಲೇ ಹಾಕೊಂಡಿದ್ದೆ, 4 ಫೀಟ್ ಮಾಡ್ಬೇಕು ಅಂತ ಮೊದ್ಲೇ ಪ್ಲಾನ್ ಹಾಕೊಂಡೆ. ಬಿಗ್ಗೆಸ್ಟ್ ಅಂದ್ರೆ ಮಿನಿಮಮ್ ಒಂದು ಬಿಗ್ ಇದಿರ್ಬೇಕಲ್ಲ ಅಂತ ಅಂದ್ಬಿಟ್ಟು ಪ್ಲಾನ್ ಫಾರ್ 4 ಫೀಟ್.
1: ಹಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಬರೀ ನೋಡಕ್ ಅಷ್ಟೇ.
0: ಹಾಕೊಳ್ಳಿಕ್ಕಾಗಲ್ಲ ಸರ್, ಓಕೆ, ನೋಡಕ್ ಮಾತ್ರ. ಮತ್ತ ಕೈ ಹಾಕದ್ ಹಾಕ್ದೆ ಮಾಡಿದೆ. ಆಮೇಲೆ ಬಂದಿದ್ದು ಟಾಸ್ಕ್ ಅಂದ್ರೆ ಇವಾಗ ಎಲ್ಲಾ ವರ್ಕ್ ನಾವೇ ಮಾಡ್ಬೇಕಾಗಿತ್ತು. ವುಡನ್ ವರ್ಕ್ ಇಂದ ಹಿಡಿದು ಪಾಲಿಶ್ ವರ್ಕ್ ಇಂದ ಹಿಡಿದು ಫ್ಯಾಬ್ರಿಕೇಶನ್ ವರ್ಕ್ ಇಂದ ಇದು.
1: ಈಗ ವುಡನ್ ಮೆಟಲ್ ಬೇಸ್ ಇಯರಿಂಗ್ ಏನಿದೆಯಲ್ಲ, ಬರೀ ವುಡ್ ಮತ್ತೆ ಮೆಟಲ್ ಅಷ್ಟೇನಾ, ಇಲ್ಲ ಈ ಥ್ರೆಡ್ ಗಿಡ್ಡು ಆತರದ್ದು?
0: ಇಲ್ಲ, ಥ್ರೆಡ್ ಏನಿಲ್ಲ ಇದರಲ್ಲಿ. ಟೀಕ್ ವುಡ್ ಯೂಸ್ ಮಾಡಿದೀನಿ.
1: ಟೇ ವುಡ್ ಅಂತ ಹೇಳ್ತಾರ ಅವರು? ಇಲ್ಲ
0: ಇಲ್ಲ ಇಲ್ಲ, ಯಾವ ಸ್ಪೆಸಿಫಿಕೇಶನ್ ಅಲ್ಲಿ, ಯಾಕಂದ್ರೆ ನಾನ್ ಫಸ್ಟ್ ಮಾಡಿರೋದ್ರಿಂದ ಸ್ಪೆಸಿಫಿಕೇಶನ್ ಏನು ಮಾಡಿರ್ಲಿಲ್ಲ. ಟೀಕ್ ನಾನು ಪ್ಲಾನ್ ಹಾಕೊಂಡಿದ್ದೆ, ಮಾಡ್ತಾ ಇದೀನಿ. ಸೊ ಚೆನ್ನಾಗಿರೋದ್ರಲ್ಲೇ ಮಾಡೋಣ ಅಂತ ಟೀಕ್ ವುಡ್ ಅಲ್ಲಿ ಮಾಡಿದೆ. ಆಮೇಲೆ ಸ್ಟೇನ್ಲೆಸ್ ಸ್ಟೀಲ್ಸ್ ರಾಡ್ಗಳನ್ನ ಯೂಸ್ ಮಾಡಿದೆ. ಚೈನ್ಗಳು, ಕನೆಕ್ಟಿಂಗ್ ರಿಂಗ್ಸ್ ಎಲ್ಲ ಬೇಕಾಗಿತ್ತಲ್ಲ ಎಲ್ಲಿಂದ ಹುಡ್ಕೋದು ಅಂತ. ಫಸ್ಟ್ ಪ್ರಾಜೆಕ್ಟ್ ಮಾಡಿದಾಗ ಇಟ್ ವಾಸ್ ಅ ರಿಸರ್ಚ್ ತರೇನೆ, ಅಷ್ಟು ಈಸಿಯಾಗಿ ಆಗ್ಲಿಲ್ಲ. ಯಾಕಂದ್ರೆ ನಾವ್ ಅನ್ಕೊಳ್ಳೋದು ಒಂದು, ಅದು ಎಕ್ಸಿಕ್ಯೂಷನ್ ಮಾಡಕ್ಕೆ ಒಂದು ಇದಿರುತ್ತೆ. ಅದನ್ನ ಉಡಲ್ ಮಾಡಿದ್ಮೇಲೆ ಅದಕ್ಕೆ ವೇಟ್ ತಡೆಯೋ ಅಂತ ಕನೆಕ್ಟಿಂಗ್ ಚೈನ್ಗಳು ಬೇಕಾಗತ್ತೆ, ಹುಕ್ಗಳು ಬೇಕಾಗತ್ತೆ. ಪ್ರತಿಯೊಂದು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಹೋಗಿ ಕಟ್ ಮಾಡಿಸ್ಕೊಂಡು ಅದನ್ನ ಅಳತೆ ನೋಡಿ ಪುನಃ ಫ್ಯಾಬ್ರಿಕೇಟರ್ ಹತ್ರ ಹೋಗಿ, ಅದು ವುಡನ್ ಮಾಡಿದಾಗ್ಲೂ ಅಷ್ಟೇ, ಫ್ಯಾಬ್ರಿಕೇಶನ್ ಮಾಡಿದಾಗ್ಲೂ ಅಷ್ಟೇ, ಅವ್ರ ಹತ್ರ ನಾನು ಮಾಡಿಸ್ಕೊಳಕ್ ಆಗಲ್ಲ. ಪ್ರತಿ ಒಂದನ್ನು ಅವ್ರನ್ನ ಕೇಳ್ಕೊಂಡು ಒಂದಿನ ತಗೊಂಡು ಅವ್ರ ಹತ್ರ ಕೇಳ್ಕೊಂಡು ಪುನಃ ಹೋಗಿ ಬೆಂಡ್ ಮಾಡಿಸ್ಕೊಂಡು ನಾನೇ ಬೆಂಡ್ ಮಾಡಿ ಅದನ್ನೆಲ್ಲ ಮಾಡ್ಬೇಕು. ಅಂದ್ರೆ ಒಂದಿನ ಟ್ರೈನಿಂಗ್ ನಾನು ತಗೋಬೇಕು. ಇವಾಗ ಉಡಂದು ಇಲ್ಲಿ ಹೋಲ್ ಇಲ್ಲಿ ಕನೆಕ್ಟ್ ಮಾಡಕ್ಕೂ ಹೋಲ್ಗಳೆಲ್ಲ ಇರುತ್ತಲ್ಲ, ಸೊ ಅದನ್ನ ಅಲ್ಲಿ ಕಾರ್ಪೆಂಟರ್ ಹತ್ರ ಹೋಗಿ ಅವ್ರ ಮಿಷಿನ್ ಅಲ್ಲಿ ಅವ್ರು ಹೆಂಗ್ ಆಪರೇಟ್ ಮಾಡ್ತಾರೆ, ಹೋಲ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾರೆ ಅಂತೆಲ್ಲ ನೋಡಿ ಅವ್ರ ಜಾಗದಲ್ಲಿ ಕುತ್ಕೊಂಡು ನಾನ್ ಹೋಲ್ ಮಾಡಿ ಪ್ರತಿ ಒಂದು ಅಳತೆ ತಕ್ಕಂಗ್ ಹೋಲ್ ಮಾಡಿ ಕಟಿಂಗ್ ಮಾಡಿ ಎಲ್ಲಾ ಮಾಡಿದ್ದು ನಾನೇ. ಅದು ಪ್ರತಿ ಒಂದು ವಿಡಿಯೋನು ನಾವು ಕಳಿಸ್ಬೇಕು. ಇವಾಗ ನಾನ್ ಮಾಡದೆ ತಗೊಳ್ಳಿ ಅಂತಂದ್ರೆ ಅವ್ರು ಒಪ್ಕೊಳ್ಳಲ್ಲ ಸರ್. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ತಂಗ್ ಪ್ರತಿ ಒಂದ್ರದ್ದು ವಿಡಿಯೋ ಕಳಿಸಿದ್ರೆ ಮಾತ್ರ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ.
1: ಎಲ್ಲದಕ್ಕೂ ಡಾಕ್ಯುಮೆಂಟ್ ಬೇಕು,
0: ಡಾಕ್ಯುಮೆಂಟೇಶನ್ ಪಕ್ಕಾ ಇರಬೇಕು ಸರ್.
1: ಎಷ್ಟು ದಿನ ಬೇಕಾಯ್ತು ನಿಮ್ಗೆ ಈ ವುಡ್ ಅಂಡ್ ಮೆಟಲ್ ಬೇಸ್ ಇಯರಿಂಗ್ ಮಾಡ್ಲಿಕ್ಕೆ?
0: ನಾನ್ ಮಾಡಿದ್ದು ಇಷ್ಟು ದಿನದಲ್ಲಿ ಇಷ್ಟಿಷ್ಟು ಗಂಟೆ ಅಂತ ಒಂದು ಟೈಮ್ ಇಟ್ಕೊಂಡು ಟೋಟಲ್ ಓವರ್ ಆಲ್ 15 ಅವರ್ಸ್ ತನಕ ತಗೊಂತು. ಬಟ್ ಅದ್ರದ್ದು ವರ್ಕೌಟ್ ಮಾಡಕ್ಕೆ ನಂಗೆ ಬ್ಯಾಕ್ ಎಂಡ್ ಅಲ್ಲಿ ಫಸ್ಟ್ ಪ್ರಿಪರೇಷನ್ 3 ತಿಂಗಳು ತಗೊಂಡಿತ್ತು.
1: ಅಂದ್ರೆ ಇಷ್ಟು ಸ್ಪೆಸಿಫಿಕೇಶನ್ ಡೇಸ್ ಇರುತ್ತಾ ಮಾಡ್ಲಿಕ್ಕೆ ಅಂತ ಅವ್ರು ಕೊಟ್ಟಿರ್ತಾರ? ಇಲ್ಲ, ಯಾವ ಎಷ್ಟು
0: ಮಾಡಿ ಮುಗಿಸ್ಬೋದು. ಬಟ್ ಅಪ್ಲೈ ಮಾಡಿ ಎಲ್ಲ ಮುಗಿಸಿ ಎಲ್ಲ ಮಾಡಿ ಇದ್ ಮಾಡಕ್ಕಿಂತ ಮುಂಚೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಅದ್ರ ಮಧ್ಯ ಬೇರೆ ಯಾರಾದ್ರೂ ಮಾಡಿದ್ರೆ ಅಂತ. ಮಾಡಿಲ್ಲ ಅಂದ್ರೆ ನಮ್ಗೆ ಅನ್ಲಿಮಿಟೆಡ್ ಟೈಮ್ ಇರುತ್ತೆ ಅಪ್ಲೈ ಮಾಡಿ. ಇಷ್ಟು ಮಿನಿಮಮ್ ಒಂದು 6 ಮಂತ್ಸ್ ಒಳಗಡೆ ಆದ್ರೂ ಟೈಮ್ ಇದ್ದೇ ಇರುತ್ತೆ ಸರ್. ಇವ್ರದ್ರಲ್ಲಿ ಇಲ್ಲ, ಗಿನ್ನೆಸ್ ಅಲ್ಲಿ ಆದ್ರೆ 6 ಮಂತ್ಸ್ ಟೈಮ್ ಕೊಟ್ಟಿರ್.
1: ಈಗ ಅದಾದ್ಮೇಲೆ ಪೇರ್ ಆಫ್ ಜುಮ್ಕಾ ಮಾಡ್ತೀರಿ, ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಕೂಡ ದಾಖಲೆ ಆಗುತ್ತೆ ಅಲ್ವಾ? ಏನಿದು ಪೇರ್ ಆಫ್ ಜುಮ್ಕಾಸ್, ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ರಿ, ಹೇಗೆ ಎಷ್ಟು ಅಡಿ ಇತ್ತು, ಏನ್ ಕತೆ ಅದ್ರದ್ದು?
0: ಇದು ಫಸ್ಟ್ ಒಂದ್ ಮಾಡಿದಾಗ ನಾನು ಇದನ್ನೇ ಇಂಡಿಯನ್ ಬುಕ್ ಆಫ್ ಮಾಡಿದ್ದು ವುಡನ್ ಬೇಸ್ ನಾನು ಲಿಮ್ಕಾದಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಅವ್ರು ಹೇಳಿದ್ರು ಇಲ್ಲ, ಒಂದ್ ಕಡೆ ರೆಕಾರ್ಡ್ ಆಗಿರೋದು ಇನ್ನೊಂದ್ ಕಡೆ ರೆಕಾರ್ಡ್ ಆಗಲ್ಲ ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ನೀವು ಅದಕ್ಕೆ ಬೇರೆನೆ ಮಾಡ್ಬೇಕು, ಅದ್ ಬಿಟ್ರೆ ಅದಕ್ಕಿಂತ ಒಂದ್ ಸ್ವಲ್ಪ ಹೈಟ್ ಇದಿರಬೇಕು ಅಂತ ಹೇಳಿದ್ರು. ಸೊ ನಾನು ಅವಾಗ ಯೋಚನೆ ಮಾಡಿದೆ,

0: ಮಾಡ್ಬೇಕು ಅನ್ನೋದ್ ಇತ್ತು, ಬಟ್ ನಾನ್ ಮಾಡ್ಲೇ ಮಾಡ್ಬೇಕು ಅಂತ ಗಿವ್ ಅಪ್ ಮಾಡೋ ಸ್ಟೇಜ್ ಅಲ್ಲಂತೂ ಇರ್ಲಿಲ್ಲ. ಸೊ ನಾನು ಯೋಚನೆ ಮಾಡಿದ್ರೆ ಏನ್ ಮಾಡ್ಲಿ ಅಂತ, ಸೊ ಜುಮ್ಕಿ ಮಾಡ ಅಂತಾನೆ. ನೆಕ್ಸ್ಟ್ ಟಾಸ್ಕ್ ಬಂದಿದ್ದು ಜುಮ್ಕಿ ಮಾಡ ಅನ್ಕೊಂಡೆ, ಬಟ್ ಯಾವ್ದಲ್ ಮಾಡೋದು ಅನ್ನೋದು ಒಂದಿರತ್ತಲ್ವಾ. ಸೊ ಅದನ್ನ ನಾನು ಯೋಚನೆ ಮಾಡಿದಾಗ ಯಾವ ಶೇಪ್ ಇದ ಮಾಡ್ದ ಅಂತ ನೋಡಿದಾಗ, ಬ್ಯಾಂಬು ಬುಟ್ಟಿಗಳಿರತ್ತಲ್ಲ ಆ ಬುಟ್ಟಿ, ಆಮೇಲೆ ಟಬ್ಗಳು, ಆಮೇಲೆ ಮಕ್ಳು ಆಡೋ ಪ್ಲಾಸ್ಟಿಕ್ ಬಾಲ್ ಅಂದ್ರೆ ಈ ತರ ರೌಂಡ್ ಎಲ್ಲ ಬರಕ್ಕೆ ಪ್ಲಾಸ್ಟಿಕ್ ಬಾಲ್ಸ್, ಅಗೇನ್ ಇದಕ್ಕೆ ಈ ಮೇಲ್ಗಡೆ ಕ್ಯಾಪ್ ಇರುತ್ತೆ, ಜುಮ್ಕಾಗ ಒಂದ್ ಕ್ಯಾಪ್ ಬಂದೇ ಬರುತ್ತೆ, ಆ ಕ್ಯಾಪ್ ಗೆ ಫ್ಯಾನ್ ಕ್ಯಾಪ್. ಸೊ ಇದೆಲ್ಲ ಯೂಸ್ ಮಾಡಿ, ಇದು ವೆಲ್ವೆಟ್ ಬಟ್ಟೆ ತಗೊಂಡು ಲೇಸ್ ಎಲ್ಲ ಇದ್ ಮಾಡಿ ಒಂದ್ ಕಂಪ್ಲೀಟ್ ಜುಮ್ಕಾ. ಆಮೇಲೆ ಇದಕ್ಕೆ ಹುಕ್ ಗೆ ಅಗೇನ್ ಲಾಂಗ್ ಚೈನ್, ನಾವು ಇದಕ್ಕೆಲ್ಲ ಹಾಕ್ತಿವಲ್ಲ ಜೋಕಾಲೆಗೆಲ್ಲ ಹಾಕೋ ಲಾಂಗ್ ಚೈನ್, ಮೆಟಲ್ ಚೈನ್ ಎಲ್ಲ ತಂದು ಹುಕ್ ಗೆ ಪುನಃ ತಗೊಂಡ್ ಹೋಗಿ ಫ್ಯಾಬ್ರಿಕೇಟರ್ ಜಾಗ ತಗೊಂಡು ಅವ್ರನ್ನ ಹೇಳಿ ನಾನೇ ಮಾಡ್ತೀನಿ ಅಂತ ಅದ್ ಮಾಡಿ ಇದಿಷ್ಟು ಒಂದ್ ಸೆಟ್ ಮಾಡಿದೆ ಸರ್. ಇದು 4.1 inches
1: ಇದೆ. ಸ್ಪೆಸಿಫಿಕೇಶನ್ ಇರ್ತಾ ಈ ತರದ ಯೂಸ್ ಮಾಡ್ಬೇಕು ಅಂತ, ಇಲ್ಲ ನಮ್ದೇ ಆಯ್ಕೆನಾ ಅದು? ಮೆಟಲ್ಸ್ ಎಲ್ಲ
0: ಜ್ಯುವೆಲ್ರಿ ಇದ್ರಲ್ಲಿ ನಮ್ದೇ ಆಯ್ಕೆ,
1: ಮೆಟಲ್ ಎಲ್ಲ ನಮ್ದೇ ಆಯ್ಕೆ. ಪ್ಲಾಸ್ಟಿಕ್ ಬಳಸಿ ಏನಾದ್ರು ಬಳಸಿ ಏನಾದ್ರು ಮಾಡಿ
0: ಈ ಪರ್ಟಿಕ್ಯುಲರ್ ಬುಕ್ ಗಳಲ್ಲಿ ಯಾರು ಮಾಡಿಲ್ದಿರೋದ್ರಿಂದ ನನ್ನ ಅದೃಷ್ಟಕ್ಕೆ ಯಾವ್ದು ಇದಿಲ್ಲ, ಸ್ಪೆಸಿಫಿಕೇಶನ್ ಇರ್ಲಿಲ್ಲ, ನನ್ನ ಆಯ್ಕೆ ಇತ್ತು. ಅಂದ್ರೆ ಪ್ರತಿ ಒಂದು ಅಸ್ಸಾಂ ಬುಕ್ ಆಗಿರ್ಲಿ, ಅಸಿಸ್ಟ್ ವರ್ಲ್ಡ್ ಆಗಿರ್ಲಿ, ಯಾರ್ದ್ರು ಇನ್ಕ್ರೆಡಿಬಲ್ ಬುಕ್ ಅಲ್ಲಿ ಯಾರ್ದ್ರು ಇದಿರ್ಲಿಲ್ಲ.
1: ಈಗ ನನಗೆ ಕಾಣ್ತಿರೋದು ವುಡ್ ಅಂಡ್ ಮೆಟಲ್ ಬೇಸ್ ಇಯರಿಂಗ್ ಸುಮಾರು 4 kg ಇದೆ ಅಲ್ವಾ. ಆಮೇಲೆ ಇದು ಯಾವ್ದು ನಿಮ್ಮ ಪೇರ್ ಆಫ್ ಜುಮ್ಕಾಸ್ 4 feet 2 inches ಎತ್ತರ, 2 feet ಅಗಲದ್ದು ಅಲ್ವಾ? ಓಕೆ, ಇದು ಕೆಜಿ ಲೆಕ್ಕ ಕೊಟ್ಟಿಲ್ಲ ನೀವು, ಬಹಳ ಕೆಜಿ ಆಗ್ಬಿಡೋದು ನನ್ ಕಾಣುತ್ತೆ ಅಲ್ವಾ
0: ಸರ್. ಒಂದ್ 20 kg, 15-20 kg ಎತ್ತಕ್ಕೆ ಆಗಲ್ಲ ಸರ್. ಅದು ಇದು ಆಗಲ್ಲ ಸರ್, ಆಕ್ಚುಲಿ ಇದು ಪಕ್ಕ ಟೀ ಕೊಡಿ, ಇದೊಂದ್ 10 kg ಇದೆ, ಎತ್ತಕ್ಕಾಗಲ್ಲ. ಯಾಕಂದ್ರೆ SS ರೇಲಿಂಗ್ ಎಲ್ಲ ಹಾಕಿರೋದೆಲ್ಲ ಹೆವಿ ಗೇಜ್. ಸೊ ಅದು ಇದೊಂದ್ 20 kg ಇದೆ, ಇದು ಜಾಸ್ತಿ 15 kg ಇದೆ ಸರ್.
1: ಓಕೆ, ಬಹಳ ಖುಷಿ ಆಗ್ತದೆ ಗೀತಾ ಅವ್ರೆ, ಪೇರ್ ಆಫ್ ಜುಮ್ಕಾ ಮಾಡಿದ್ರಿ. ಅದು ಕೂಡ ನಮಗೆ ಬೇಕಾದಂತಹ ಐಟಮ್ ಗಳನ್ನ ಇಟ್ಕೊಂಡು ನಾವು ಏನು ಅಂದ್ರೆ ಅದು ಸ್ವಲ್ಪ ಕ್ರಿಯೇಟಿವಿಟಿ ಅಂತ ನಾವೇನ್ ಹೇಳ್ತೀವಿ, ಆ ಕ್ರಿಯೇಟಿವಿಟಿ ಹೈಟ್ ಆಗಿರ್ಬೋದು, ಮತ್ತೆ ನಾವು ಏನ್ ಬಳಸ್ತೀವಿ ಐಟಮ್ಗಳು. ನೀವು ಕೂಡ ಬಹಳ ಹೇಳಿದ್ರೆ ಮನೇಲಿ ಯೂಸ್ ಮಾಡುವಂತದ್ದೇ ಬಹಳ, ಬೇರೆ ದಿನೇನು ಯೂಸ್ ಮಾಡಿಲ್ಲ. ಯೂಶಲಿ ನಮ್ಗೇನ್ ನಾವು ನೋಡ್ತೀವಿ ಚಿಕ್ಕದು ಐಟಮ್ಗಳು ಏನ್ ನೋಡ್ತೀವಿ ಅದನ್ನೆಲ್ಲ ದೊಡ್ಡದಾಗಿ ಏನ್ ಮಾಡಬೇಕು ಅನ್ನುವ ಕನಸನ್ನ ಇಟ್ಕೊಂಡಿದ್ ಮಾಡ್ಕೊಂಡಿದ್ರಿ. ಓಕೆ, ಇದಾದ್ಮೇಲೆ ವುಡನ್ ಬೇಸ್ ಬ್ಯಾಂಗಲ್ ಒಂದು ಕೂಡ ಮಾಡಿದಿರಿ, ಅದು ಕೂಡ ಗ್ಲೋಬಲ್ ಅಸಿಸ್ಟ್ ವರ್ಲ್ಡ್ ರೆಕಾರ್ಡ್ ಅಲ್ಲೂ ಕೂಡ ಒಂದು ದಾಖಲೆ ಆಗಿದೆ ಅಲ್ವಾ? ಏನಂತೀರಿ ಇದು ವುಡನ್ ಬೇಸ್ ಬ್ಯಾಂಗಲ್ ಅಂದ್ರೆ?
0: ಎರಡು ಮಾಡಿದ್ಮೇಲೆ ಸರಿ ಪ್ರತಿ ಸತಿನೂ ಯಾಕೆ ಇಯರಿಂಗ್ಸ್ ಮಾಡೋದು, ಸೊ ಲೆಟ್ ಮಿ ಚೇಂಜ್, ಬೇರೆದ್ರಲ್ಲೂ ಮಾಡ ಅಂತನ್ಬಿಟ್ಟು ಸೊ ಬ್ಯಾಂಗಲ್ಸ್ ಮಾಡಿದೆ. ಇದು ನಾನು ಯೂಸ್ ಮಾಡಿರೋದ ರಿಂಗ್ಸ್ ಎಲ್ಲ ಕ್ರೋಷಾ ಮಾಡಕ್ಕೆ ಅಂತ ರಿಂಗ್ಸ್ ಯೂಸ್ ಮಾಡ್ತಾರೆ, ಆ ರಿಂಗ್ಸ್ ಗಳನ್ನ ಯೂಸ್ ಮಾಡಿ ಇದ್ರಲ್ಲಿ ನಾನು ಸಿಲ್ಕ್ ಥ್ರೆಡ್, ಲೇಸ್ ಗಳು, ಕುಂದನ್ಸ್ ಎಲ್ಲ ಯೂಸ್ ಮಾಡಿ ಮಾಡಿರೋದು ಸರ್. ಸೊ ಇದ್ ನಾನು ಮಾಡಿದಾಗ ನಾನು 9 months ಅಲ್ಲಿ ಮಾಡಿದ್ದು, ರೆಕಾರ್ಡ್ ಬುಕ್ ಆಗಿದ್ದು ಡೆಲಿವರಿಗಿಂತ ಒಂದ್ ವೀಕ್ ಮುಂಚೆ ಸರ್.
1: ಅಂದ್ರೆ ಈ ಮೆಟಲ್ ಗಳಲ್ಲಿ ಯೂಸ್ ಮಾಡುವಂತ ಜುಮ್ಕೀಸ್ ಇರ್ಬೋದು, ಮತ್ತೆ ನೀವು ಇಯರಿಂಗ್ಸ್ ಮತ್ತೆ ಬ್ಯಾಂಗಲ್ಸ್ ಗಳನ್ನೆಲ್ಲ ಯೂಸ್ ಮಾಡಿದ್ರಲ್ಲ, ಬಹಳಷ್ಟು ವೆರೈಟಿ ರೀತಿಯಲ್ಲಿ ಮಾಡಿ ಅದು ಕೂಡ ಬಹಳಷ್ಟು ದಾಖಲೆಗಳನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೂ ಅನುಕೂಲ ಆಯ್ತು. ಇದಾದ್ಮೇಲೆ ಬೇರೆ ಯಾವ್ದಾದ್ರು ಮಾಡ್ಲಿಕ್ಕೆ ನೀವು ಮುಂದುವರೆದ್ರ ಇಲ್ಲ ಅಲ್ಲಿಗೆ ನಿಲ್ಸ್ಬಿಟ್ರೆ ಹೇಗೆ?
0: ಇಲ್ಲ ಸರ್, ನಾನು ನೆಕ್ಸ್ಟ್ ಮಾಡಿದ್ದು ಸ್ಮಾಲೆಸ್ಟ್ ಜ್ಯುವೆಲ್ರಿ ಸೆಟ್ ಅಂತ,
1: ಸ್ಮಾಲೆಸ್ಟ್
0: ತುಂಬಾನೇ ಚಿಕ್ಕ ಸರ, ಬಳೆ ಮತ್ತೆ ಇಯರಿಂಗ್, ಅದನ್ನ ನಾನು ಇನ್ಕ್ರೆಡಿಬಲ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಇದ್ ಮಾಡಿನಿ. ಸೊ ಎಲ್ಲಾ ಕ್ಯಾಟಗರಿಲಿ ಇದ್ ಮಾಡಿದೆ, ಸರ ಒಂದ್ ಮಾಡ್ಲಿಲ್ಲ, ಅದ್ ಬಿಟ್ಟು ಬಾಕಿದೆಲ್ಲ ಕವರ್ ಮಾಡಿದೆ.
1: ಅಂದ್ರೆ ಸ್ಮಾಲೆಸ್ಟ್ ಅಂತ ಹೇಳಿದ್ರೆ ಎಷ್ಟು?
0: ಅವಾಗ ಇರ್ಲಿಲ್ಲ, ಇವಾಗೆಲ್ಲ ಗೊಂಬೆಗಳಿಗೆಲ್ಲ ಇದ್ ಮಾಡೋ ಬರುತ್ತೆ, ಪಟ್ಟದ ಬೊಂಬೆಗಳಿಗೆಲ್ಲ ಹಾಕೋ ಇದೆಲ್ಲ ಜ್ಯುವೆಲ್ರಿ, ಅಷ್ಟು ಚಿಕ್ ಚಿಕ್ಕದು 2 inches ಸರ, 2 inches ಅಲ್ಲಿ ಬರುತ್ತೆ. ಕಿವಿ ಓಲೆ ತುಂಬಾನೇ ಮೈನ್ಯೂಟ್ ಆಗಿರೋ ಇದ್ರಲ್ಲಿ ಡೀಟೇಲ್ ಆಗಿ ಮಾಡಿದೀನಿ, ಚಿಕ್ಕದಿರ್ಬೋದು.
1: ಏನ್ ಮೆಟಲ್ ಅದು?
0: ಅದೆಲ್ಲ ಫ್ಯಾನ್ಸಿ ಮೆಟೀರಿಯಲ್ಸ್, ಲೈಕ್ ಕಿವಿ ಓಲೆ ಮಾಡಿದ್ದು ಬೀಡ್ಸ್ ಅಲ್ಲಿ, ಉಡನ್ ಬೀಡ್ಸ್ ಅಲ್ಲಿ, ಬ್ಯಾಂಗಲ್ ಮಾಡಿದ್ದು ಉಡನ್ ಬೀಡ್ಸ್ ಸಿಗುತ್ತೆ ರಿಂಗ್ ತರದು, ಅದನ್ನ ಯೂಸ್ ಮಾಡ್ಕೊಂಡು ಬ್ಯಾಂಗಲ್ ಶೇಪ್ ಅಲ್ಲಿ ಕೊಟ್ಟು ಮಾಡಿರೋದು. ಸೊ ಎಲ್ಲ ಸ್ಮಾಲೆಸ್ಟ್ ಅಂತ
1: ಅದು ಕೂಡ ರೆಕಾರ್ಡ್ ಆಗಿದೆ ಅಲ್ವಾ? ಅದು ಬಿಟ್ಟು ಬೇರೆ
0: ಇಲ್ಲ ಸರ್, ಇವಾಗ ಇಷ್ಟು ಸದ್ಯಕ್ಕೆ ಇದಾಗಿದೆ. ಇದ್ ಬಿಟ್ರೆ ನನ್ನ ಫಸ್ಟ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಯೂನಿಯನ್ ಅಲ್ಲಿ ಸನ್ಮಾನಕ್ಕೆ ಇದ್ ಮಾಡಿದ್ರು. ಇವಾಗ ವರ್ಷಕ್ಕೊಂದ್ಸತಿ ಎಲ್ಲಾ ಯೂನಿಯನ್ ರೆಕಾರ್ಡ್ ಹೋಲ್ಡರ್ಸ್ ಒಂದು ವರ್ಲ್ಡ್ ರೆಕಾರ್ಡ್ ಯೂನಿಯನ್ ಅಂತ ಮಾಡ್ತಾರೆ ಸರ್. ಯಾವ ತರ ಅಂದ್ರೆ ಅವರು ಅಷ್ಟು ರೆಕಾರ್ಡ್ ಒಂದ್ ವರ್ಷದಲ್ಲಿ ಏನೇನ್ ರೆಕಾರ್ಡ್ ಆಗಿರುತ್ತೆ ಅದ್ರಲ್ಲಿ ಟಾಪ್ 100 ರೆಕಾರ್ಡ್ ನ ರೆಕಗ್ನೈಸ್ ಮಾಡಿ ಸನ್ಮಾನ ಮಾಡ್ತಾರೆ ಡೆಲ್ಲಿ, ಅಂದ್ರೆ ಇಲ್ಲಿ ಅಂತಲ್ಲ, ಒಂದೊಂದ್ಸತಿ ಒಂದೊಂದ್ ದೇಶದಲ್ಲಿ ಮಾಡ್ತಾರೆ, ಒಂದೊಂದೊಂದ್ ವರ್ಷದಲ್ಲೇ ಮಾಡ್ತಾರೆ. ಇದು ನಂದು ಈ ಸತಿ ನನ್ ರೆಕಾರ್ಡ್ ರೆಕಗ್ನೈಸ್ ಆದಾಗ ಡೆಲ್ಲಿಲಿ ಆಗಿತ್ತು, ಅದು 2017 ನವೆಂಬರ್ ಅಲ್ಲಿ ಆಗಿತ್ತು. ಅವಾಗ ನಂದು ಟಾಪ್ 100 ಅಲ್ಲಿ ಸೆಲೆಕ್ಟ್ ಆಗಿತ್ತು, ಫಸ್ಟ್ ರೆಕಾರ್ಡ್ ಫಸ್ಟ್ ಟೈಮ್ ಅಲ್ಲಿ ಸೆಲೆಕ್ಟ್ ಆಗಿತ್ತು, ಟಾಪ್ 100 ರೆಕಾರ್ಡ್ ಅಲ್ಲಿ ಸೆಲೆಕ್ಟ್ ಆಗಿ ಸನ್ಮಾನ ಮಾಡಿದ್ರು. ಸೊ ಅಷ್ಟು ಒಂದು ದಿನ ವರ್ಷಕ್ಕೆ ಒಂದು ಎಷ್ಟು ಒಂದು ಸುಮಾರು 1000 ಗಟ್ಲೆಯಲ್ಲಿ ಟಾಪ್ 100 ಬರೋದು ಅಂದ್ರೆ, ಅದು ನನ್ನ ಫಸ್ಟ್ ರೆಕಾರ್ಡ್ ಬರೋದು ಅಂದ್ರೆ ತುಂಬಾ ಖುಷಿ ಆಗಿತ್ತು ಸರ್, ಅದು ಹೇಳಕ್ ಆಗದಿರೋದು. ಯಾಕಂದ್ರೆ ರೆಕಾರ್ಡು ಮಾಡಿ ಇದು ಅನ್ಎಕ್ಸ್ಪೆಕ್ಟೆಡ್,

0: ಟಾಪ್ 100 ಬರೋದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಇದು.
1: ಓಕೆ, ಅದು ಯಾವ ವರ್ಷದಲ್ಲಿ?
0: ಅದು ನವೆಂಬರ್ 2017 ಅಲ್ಲಿ ಆಗಿದ್ದು.
1: ಓಕೆ, ಈ ಎಲ್ಲ ರೆಕಾರ್ಡ್ ಮುಗಿಸಿದ್ದು ಮೋಸ್ಟ್ಲಿ
0: 18
1: ನಂತರ ನೀವು ಯಾವುದು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ವಾ?
0: ಪ್ರಯತ್ನ ಮಾಡಿದೀನಿ, ಎಲ್ಲ ಅಪ್ರೂವಲ್ ಸ್ಟೇಜ್ ಅಲ್ಲಿ ಇತ್ತು, ಬಟ್ ಹೊಸದಾಗಿ ಮಾಡಕ್ಕೆ ನಂಗೆ ಮಗುವಾಗಿತ್ತು. ಸೊ ಅದಾದ್ಮೇಲಿಂದ ಫುಲ್ ಅವಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ. ದಾಖಲೆ ಅಂತ ಯಾವ್ದು ಮಾಡ್ಲಿಲ್ಲ, ಸನ್ಮಾನಗಳು ಹಂಗೆ ಬರ್ತಾ ಇತ್ತು.
1: ಓಕೆ, ಇನ್ನು ಮಾಡುವ ಕನ್ಸು ಯಾರು ಇದೆಯಾ?
0: ತುಂಬಾ ಇದೆ ಸರ್.
1: ಏನೇನು ಕನ್ಸು ಇಟ್ಕೊಂಡಿದ್ದೀರಿ?
0: ಇನ್ನು ತುಂಬಾ ಬುಕ್ಸ್ ಗಳಿದೆ ರೆಕಾರ್ಡ್ ಮಾಡೋಂಥದ್ದು. ನನ್ನ ಹೆಸರನ್ನ ಆ ಬುಕ್ಸ್ ಗಳಲ್ಲಿ ರಿಜಿಸ್ಟರ್ ಮಾಡ್ಬೇಕು ಅಂತಿದೆ. ಗಿನ್ನಿಸ್ ಅವರು ಇನ್ನೂ ಚಿನ್ನನೇ ಬೇಡ ಅಂತಂದ್ರೆ ಬೇರೆ ಯೂಸ್ ಮಾಡಿ ಅಂತಂದ್ರೆ ಗಿನ್ನಿಸ್ ಅಲ್ಲೂ ಮಾಡ್ಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ ಇದೆ.
1: ಅಂದ್ರೆ ಗಿನ್ನಿಸ್ ಅಲ್ಲಿ ಕೂಡ ಸ್ಮಾಲೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅನ್ಸುತ್ತಲ್ವಾ? ಇಲ್ಲ ತುಂಬಾ ಆಗ್ಬಿಟ್ಟಿದೆ?
0: ಇಲ್ಲ, ಆಗೋಗಿದೆ ಸರ್. ಅದು
1: ಆಗೋಗಿದೆ, ಅದಕ್ಕೇನು ಸ್ಮಾಲೆಸ್ಟ್ ಮಾಡಕ್ ಆಗಲ್ವಾ?
0: ಅದಕ್ಕಿಂತ ಸ್ಮಾಲೆಸ್ಟ್ ಮಾಡ್ಬೇಕು ಅಂದ್ರೆ ಸರ್ ಮಾಡಬಹುದು ಮೆಟಲ್ ಅಲ್ಲಿ ಅಂದ್ರೆ ಸಿಲ್ವರ್, ಬಟ್ ಅದಕ್ಕೆ ಪ್ರೊಫೆಷನಲ್ ಆಗಿ ನಾನು ಕಲಿಬೇಕಾಗತ್ತೆ. ದಟ್ ಇಸ್ ಅ ಲಾಂಗ್ ಪ್ರೊಸೆಸ್. ಗೋಲ್ಡ್ ಸ್ಮಿತ್ ತರ ನಾನು ಕಲಿತು ಅವರ ಇದಕ್ ಮಾಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಅ ಥಿಂಗ್. ಫ್ಯಾನ್ಸಿಲ್ ಮಾಡ್ಬೇಕು ಅಂತ ಅವಕಾಶ ಇದ್ರೆ ಖಂಡಿತವಾಗ್ಲೂ ಮಾಡಕ್ ನಾನು ಇವಾಗ್ಲೂ ಕಾತುರದಿಂದ ಕಾಯ್ತಾ ಇದ್ದೀನಿ ಸರ್.
1: ಅಂದ್ರೆ ಈಗ ದೊಡ್ಡದು ಚಿಕ್ಕದು ಜುಮ್ಕೀಸ್ ಅವೆಲ್ಲ ಮಾಡ್ಬಿಟ್ಟಿದ್ರಿ, ಇನ್ನೇನ್ ಕನ್ಸಿದೆ? ಇನ್ ಯಾವ ರೀತಿ ಕ್ರಿಯೇಟಿವ್ ಆಗಿ ಮಾಡ್ಬೇಕು ಅನ್ನುವ ಕನ್ಸಿದೆ ನಿಮ್ಗೆ?
0: ಸರ್, ಇವಾಗ ನಾನು ಕ್ರಿಯೇಟಿವ್ ಅಂದ್ರೆ ನಾನು ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲೇ ಮಕ್ಕಳಿಗೆ ನಾನು ಆರ್ಟ್ ಅಂಡ್ ಕ್ರಾಫ್ಟ್ ಹೇಳ್ಕೊಡ್ತೀನಿ. ಈಗಿನ ಇದರಲ್ಲಿ ತುಂಬಾ ಎಲ್ಲಾನು ಮುಂದುವರಿತಿದೆ ಸರ್. ಸಂಗೀತ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲಾನು ಇರ್ಬೋದು, ಬಟ್ ಆರ್ಟ್ ಅಂಡ್ ಕ್ರಾಫ್ಟ್ ಯಾಕೋ ತುಂಬಾನೇ ಬೇಕು ಅಂತಾನೆ ಅನಿಸ್ತಿಲ್ಲ ಜನಗಳಿಗೆ. ಮಕ್ಕಳಲ್ಲಿ ಬೇಕು ಅನ್ನೋದು, ಅದ್ರ ಇಂಪಾರ್ಟೆನ್ಸ್ ಯಾರಿಗೂ ತುಂಬಾನೇ ಗೊತ್ತಾಗ್ತಿಲ್ಲ ಅಂತ ಅನಿಸ್ತಾ ಇದೆ. ಸಂಗೀತ ಕೊಡೋಷ್ಟು ವ್ಯಾಲ್ಯೂ ಇದು. ಇವಾಗ ಇವಾಗ ಡ್ರಾಯಿಂಗೂ ಬರ್ತಾ ಇದೆ, ಅದೇ ತರ ಕ್ರಾಫ್ಟ್ ಬರಬೇಕು ಅನ್ನೋದು ನನ್ನ. ನಾನು ಅದರಲ್ಲೇ ಮುಂದುವರಿಬೇಕು. ಮಕ್ಕಳಿಗೆ ತಗೋತಾ ಇರ್ತೀನಿ, ಸಮರ್ ಕ್ಯಾಂಪ್ ಅಲ್ಲಿ ತಗೋತಾ ಇರ್ತೀನಿ ನನ್ನ ಮಗಳ ವಯಸ್ಸು. ಯಾರೇ
1: ಕ್ಲಾಸಸ್ ತಗೋತೀರಾ ನೀವು?
0: ಹಾ ಹೌದು, ತಗೋತೀನಿ. ಸಮರ್ ಕ್ಯಾಂಪ್ ಅಲ್ಲಿ ಸಮರ್ ಹಾಲಿಡೇಸ್ ಅಲ್ಲಿ ಸಮರ್ ಕ್ಯಾಂಪ್ ಮಾಡ್ತೀನಿ ಕ್ರಾಫ್ಟ್ ದು. ಇಲ್ಲ ಬೇರೆ ಮಕ್ಕಳು ಫ್ರೀ ಟೈಮ್ ಅಲ್ಲಿ ಇರ್ತಾರೆ, ಕಲಿಯೋ ಇಂಟ್ರೆಸ್ಟ್ ಇದ್ರೆ ಅವ್ರಿಗೂ ನಾನು ಪೇಪರ್ ಕ್ರಾಫ್ಟ್ ಹೇಳ್ಕೊಡ್ತೀನಿ ಸರ್. ಪೇಪರ್ ಕ್ರಾಫ್ಟ್ ಮಕ್ಕಳಿಗೆ ತುಂಬಾನೇ ಇಂಪಾರ್ಟೆಂಟ್ ಸರ್. ಎಲ್ಲಾ ರೀತಿಲಿ ಲೈಫ್ ಸ್ಕಿಲ್ ಗೊತ್ತಾಗಬೇಕು ಅಂದ್ರೆ ಪೇಪರ್ ಕ್ರಾಫ್ಟ್ ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲಿ ನೀವು ನಾನು ಸಮರ್ ಕ್ಯಾಂಪ್ ತಗೋತೀನಿ 9th class ಮಕ್ಕಳಿಗೆಲ್ಲ, ಅವ್ರಿಗೆ ನೀವು ಲೈನ್ ಹಾಕೊಟ್ರೆ ಸ್ಟ್ರೈಟ್ ಲೈನ್ ಕಟ್ ಮಾಡಕ್ ಬರಲ್ಲ. ಓದ್ತಾರೆ, ಎಲ್ಲ ಮಾಡ್ತಾರೆ. 9th class ಮಕ್ಕಳು ಅಂತಂದ್ರೆ ಸ್ಟ್ರೈಟ್ ಲೈನ್ ಹಾಕೊಟ್ರೆ ಕಟ್ ಮಾಡಕ್ಕೆ ಬರಲ್ಲ, ರೌಂಡ್ ಹಾಕೊಟ್ರೆ ಕಟ್ ಮಾಡಕ್ ಬರಲ್ಲ. ಅಂದ್ರೆ ಆ ಕಾನ್ಸಂಟ್ರೇಷನ್, ಅದು ಫೈನ್ನೆಸ್ ಲೈಫ್ ಅಲ್ಲಿ ಬರಬೇಕು ಸರ್.
1: ಓಕೆ,
0: ಲೈಫ್ ಅಲ್ಲಿ ಮಕ್ಕಳಿಗೆ ಕ್ರಾಫ್ಟ್ನು ಇಂಪಾರ್ಟೆಂಟ್.
1: ಏನು ಡಿಸಿಪ್ಲಿನ್ ಬರಬೇಕು ಅಂದ್ರೆ ಕ್ರಾಫ್ಟ್ ಕಲಿಬೇಕು ಅಂತೀರಿ?
0: ಎಲ್ಲಾನು ಕಲಿಬೇಕು ಸರ್, ಕ್ರಾಫ್ಟ್ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ತಿರೋದು ಸರ್. ಕ್ರಾಫ್ಟ್ ಇಂಪಾರ್ಟೆಂಟ್ ಸರ್.
1: ಓಕೆ, ಇಷ್ಟೆಲ್ಲ ಒಂದು ಸಾಧನೆ ಮಾಡ್ಬೇಕಾದ್ರೆ, ಇಷ್ಟೆಲ್ಲ ಕೂಡ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ನೀವು ಹೇಳಿದ್ರಿ ಮದುವೆಗಿಂತ ಮುಂಚೆ ಕೆಲಸ ಮಾಡ್ತಿದ್ದೆ, ಮದುವೆ ಆದ್ಮೇಲೆ ಕೆಲಸವನ್ನ ಬಿಟ್ಟು ಕೂಡ ಫ್ಯಾಮಿಲಿ ಜೊತೆಗಿನ ಸ್ಪೆಂಡ್ ಮಾಡ್ಲಿಕ್ಕೆ ಟೈಮ್ ಶುರು ಮಾಡಿದ್ರಿ, ಆಮೇಲೆ ಕೂಡ ಈ ಕಾನ್ಸೆಪ್ಟ್ ಗಳೆಲ್ಲ ಹುಟ್ಕೊಳ್ಲಿಕ್ಕೆ ಶುರು ಆಯ್ತು ನಿಮ್ಗೆ. ಈ ರೀತಿಯಾದಂತ ಯೋಚನೆಗಳನ್ನ ಮಾಡಿದಾಗ್ಲೂ ಕೂಡ ನೀವು ಆಗ್ಲಿ ಕೂಡ ಹೇಳ್ಬಿಟ್ಟಿದ್ರಿ ಆರಂಭದಲ್ಲೇ, ಮನೇಲಿ ಕೂಡ ಒಳ್ಳೆ ಸಪೋರ್ಟ್ ಇತ್ತು ನಮ್ಗೆ, ಯಾವ್ದು ಮಾಡ್ತೀನೋ ರೆಡಿ ಅಂತ ಹೇಳ್ತಿದ್ರು. ಏನಂತಂದ್ರೆ ಒಂದು ಮದುವೆ ಆದ್ಮೇಲೆ ಹೊಸ ಕುಟುಂಬಕ್ಕೆ ಬರ್ತೀರಿ, ಜವಾಬ್ದಾರಿಗಳು ಜಾಸ್ತಿ ಆಗತ್ತೆ, ಗಂಡ ಮಕ್ಕಳು ಅತ್ತೆ ಮಾವನೆಲ್ಲ ನೋಡ್ಕೊಬೇಕು, ಬೇರೆ ಬೇರೆ ತರದ್ದು ನಮಗೆ ಚಾಲೆಂಜಸ್ ಹೆಚ್ಚಾಗಿರ್ತವೆ. ನಮ್ಮ ಸ್ವಂತ ಮನೇಲಿ ಇದ್ದಂಗಂತೂ ಖಂಡಿತ ಸಾಧ್ಯ ಆಗಲ್ಲ, ರಿಸ್ಟ್ರಿಕ್ಷನ್ಸ್ ಇರ್ತವೆ. ಆ ರಿಸ್ಟ್ರಿಕ್ಷನ್ ಎಲ್ಲ ದಾಟಿ ನಾವು ಈ ತರದೆಲ್ಲ ಮಾಡ್ಬೇಕು ಅಂತಂದಾಗ ನಮಗೆ ಎಲ್ಲಾ ರೀತಿಯಾದಂತಹ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ, ಗಂಡನ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿ ಸಪೋರ್ಟ್ ನಿಮ್ಮ ಮನೆ ಕಡೆಯಿಂದ ಇತ್ತು, ನಿಮ್ಮ ಕುಟುಂಬದಿಂದ, ನಿಮ್ಮ ತಾಯಿ ಮನೆ ಕಡೆಯಿಂದಲೂ ಕೂಡ, ನಿಮ್ಮ ಅತ್ತೆ ಮನೆ ಕಡೆಯಿಂದಲೂ ಕೂಡ, ಹಾಗೆ ನಿಮ್ಮ ಗಂಡನ ಕಡೆಯಿಂದ ಕೂಡ ಯಾವ ರೀತಿ ಇತ್ತು ಅದನ್ನ ಹೇಳಿ.
0: ನನ್ನ ಗಂಡನ ಮನೆಯವ್ರ ಕಡೆಯಿಂದ ಸರ್ 100% ಸಪೋರ್ಟ್ ಸರ್. ಯಾವುದೇ ತರ ಯಾವ ವಿಷಯದಲ್ಲೂ ಅವ್ರು ರೆಸ್ಟ್ರಿಕ್ಷನ್ ಮಾಡಲ್ಲ. ನೀನ್ ಏನೇ ಮಾಡಿದ್ರು ಮುಂದೆ ಮಾಡು ಅಂತ ಹೇಳ್ತಾರೆ ಹೊರತು ನಮ್ಗಾಗಲ್ಲ, ಅವ್ರೇನಂತಾರೋ ಇವ್ರೇನಂತಾರೋ ಅಂತ ನೋಡಲ್ಲ. ಅದಲ್ದೆ ಇದ್ ಮಾಡಿದ್ಮೇಲೆ ಸರ್ ಏನು ತುಂಬಾ ಎಲ್ಲರೂ ಇದ್ ಮಾಡಿದ್ರು ಅಂತಲ್ಲ, ಎಷ್ಟೋ ಜನ ಕೇಳ್ದವ್ರು ಇದ್ ಮಾಡಿದ್ರಿಂದ ನಿಂಗೆ ಏನ್ ಸಿಕ್ಬಿಡತ್ತೆ ಅಂತ ಕೇಳ್ದವ್ರು ಇದಾರೆ, ಟೀಕೆ ಮಾಡಿದವರು ಇದಾರೆ. ಅಂತದ್ರಲ್ಲೂ ಅವರು ನಿನ್ ಖುಷಿ, ನಿನ್ ಬೇಕು ಅಂದ್ರೆ ನಿನ್ ಸಾಧನೆ, ಎಲ್ಲರೂ ಎಲ್ಲಾನು ಏನೋ ಸಿಗುತ್ತೆ ಮನೆಗೆ, ದುಡ್ಡುಗೋಸ್ಕರನೇ ಮಾಡ್ಬೇಕು ಅಂತ ಏನಿರಲ್ಲ, ನಮ್ ಖುಷಿಗೋಸ್ಕರ ಮಾಡೋದ್ ಕೆಲವೊಂದಿರುತ್ತೆ. ನೀನ್ ಮಾಡು ಅಂತಾನೆ ಹೇಳಿದಾರೆ ಸರ್. ಅಂತಂತ ಯಾವ್ದಕ್ಕೂ ಇಷ್ಟ ಖರ್ಚಾಗತ್ತೆ ಅಷ್ಟು ಖರ್ಚು ಇವೆಲ್ಲ ಮಾಡ್ತೀವಿ ಅಂತಂದ್ರೆ ಖರ್ಚಿಲ್ಲ ಅಂತಲ್ಲ, ಖರ್ಚಾದ್ರೂ ಪರವಾಗಿಲ್ಲ, ನಿನ್ ಖುಷಿಗೆ ಮಾಡು ಅಂತಾನೆ
1: ಖರ್ಚು ಮಾಡಿದಿರಿ ಅದನ್ನ ಹೇಳಿ.
0: ತುಂಬಾನೇ ಖರ್ಚಾಗತ್ತೆ ಸರ್. ಟೀ ಕುಡ್ ಪೀಸ್ ಅಂತಂದ್ರೆ 1 piece ಯೋಚನೆ ಮಾಡಿದ್ರೆ 1.5 lakh ಖರ್ಚಾಗತ್ತೆ ಅಂದ್ರೆ ಇದೆಲ್ಲ ಫುಲ್ ಕಂಪ್ಲೀಟ್ ಆಗೋಷ್ಟೇ ಆಗತ್ತೆ ಸರ್, ತುಂಬಾ ಖರ್ಚಾಗೇ ಆಗತ್ತೆ. ಯಾವತ್ತೂ ಅವರು ಖರ್ಚಾಗತ್ತೆ ಅಂತ ನೀನ್ ಮಾಡ್ಬೇಡ ಅಂತಾನು ಹೇಳಿಲ್ಲ, ಇಲ್ಲ ನೀನ್ ಮಾಡಿರೋದ್ರಿಂದ ನಿಂಗೇನೋ ಲಾಭ ಸಿಗಲ್ಲ ಅಂದ್ರೆ ಯಾಕೆ ಮಾಡ್ತೀಯ ಅಂತಾನು ಹೇಳಿಲ್ಲ. ನಿನ್ ಖುಷಿ, ನಿನ್ ನೆಮ್ಮದಿಗೋಸ್ಕರ ನೀನ್ ಮಾಡ್ತಿದ್ದೆ ಮಾಡು ಅಂತಾನೆ ಹೇಳಿದ್ದಾರೆ. ಯಾರೋ ಹೇಳ್ತಾರೆ ಅಂತ ನೀನ್ ಸ್ಟಾಪ್ ಮಾಡ್ಬೇಕಾಗಿಲ್ಲ ಅಂತಾನು ಹೇಳಿದ್ದಾರೆ. ಸೊ ನನ್ಗೆ ಯಾವುದೇ ತರ ಅವತ್ತಿಂದ ನೀಡುದು ಇವತ್ ತನಕ ಯಾವ ವಿಷಯದಲ್ಲೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಸರ್.
1: ರೆಸ್ಟ್ರಿಕ್ಷನ್ ಎಲ್ಲೂ ಕೂಡ
0: ಎಲ್ಲೂ
1: ಇರಲಿಲ್ಲ ಅಲ್ವಾ? ಬಹಳ ಸಪೋರ್ಟಿವ್ ಆಗಿದ್ರು ಕೂಡ.
0: ಎಕ್ಸಾಕ್ಟ್ಲಿ.
1: ಅತ್ತೆ ಮಾವ ಏನಂತಾರೆ ಇವೆಲ್ಲ ಸಾಧನೆ ನೋಡ್ಬಿಟ್ಟು?

0: ಪಟ್ರೆಲ್ಲ ಯಾವ ಫಂಕ್ಷನ್ ಹೋದ್ರು ಫಸ್ಟ್ ಹೇಳ್ತಾರೆ ನನ್ನ ಸೊಸೆ ಇದ್ ಮಾಡಿದಾರೆ ಅಂತಾನೆ ಹೇಳ್ಕೋತಾರೆ ಸರ್. ಅವರೇ ಎಲ್ಲ ಏನೇ ಇದ್ರು ಫಸ್ಟ್ ಅವರೇ, ನಾನೇ ಮಾಡಿರಲ್ಲ, ಎಲ್ಲಾರು ಅವರೇ ಫಾರ್ವರ್ಡ್ ಮಾಡ್ಕೊಂಡು ಹೇಳ್ತಾರೆ. ತುಂಬಾ ಖುಷಿ ಪಡ್ತಾರೆ. ನಮ್ಮ ಇದಕ್ಕೆಲ್ಲ ನಮ್ಗೆ ಅಫಿಡವಿಟ್ ಎಲ್ಲ ಮಾಡಿಸ್ಬೇಕಾಗತ್ತೆ. ನಮ್ಮ ಮಾವನೇ ಖುದ್ದ ಕರ್ಕೊಂಡು ಹೋಗಿ ನಿಲ್ಸಿ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದಾರೆ. ನನ್ನ ಮೆಜಮಾನ್ರಿಗಿಂತ ನಮ್ಮ ಮಾವನೇ ಇದಕ್ಕೆಲ್ಲ ಅಫಿಡವಿಟ್ಗೆಲ್ಲ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋದೆಲ್ಲ ಮಾಡಿಸಿದ್ದಾರೆ. ಸೊ ತುಂಬಾ ಸಪೋರ್ಟಿವ್ ಸರ್, ಅದ ವಿಷಯದಲ್ಲಿ ನಾನು ಯಾವುದಕ್ಕೂ ಇದು ಮಾಡಿಲ್ಲ.
1: ಓಕೆ, ಅಂದ್ರೆ ಒಬ್ಬ ಯಶಸ್ವಿ ಗಂಡನ ಹಿಂದೆ ಹೆಂಡತಿ ಇರ್ತಾಳೆ.
0: ಹೌದು,
1: ಯಶಸ್ವಿ ಹೆಣ್ಣಿನ ಹಿಂದೆ ಕೂಡ ಒಬ್ಬ ಗಂಡಿರ್ತಾನೆ ಅನ್ನೋದಕ್ಕೆ ಉದಾಹರಣೆ ಅಂತೀರಾ?
0: ಗಂಡ್ ಮಾತ್ರ ಅಲ್ಲ ಸರ್, ನನ್ನ ಫ್ಯಾಮಿಲಿನೇ ಇದೆ ಅಂತ ಹೇಳ್ತೀನಿ. ಗಂಡ ಇದ್ರೆ ಮಾತ್ರ ಸಾಕಾಗಲ್ಲ ಸರ್, ಮಾಡ್ಬೇಕು ಅಂದ್ರೆ ಒಂದ್ ಪೀಸ್ ಆಫ್ ಮೈಂಡ್ ಇರ್ಬೇಕು. ಎಲ್ಲೋ ಒಂದ್ ಕಡೆಯಿಂದ ಇದ್ ಬಂದಿರ್ಲಿ, ಸಪೋರ್ಟ್ ಇಲ್ಲ ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕುಕ್ಕೆ ಬಂದ್ರು ಇಟ್ಸ್ ಹಾಳಾದೋಗದೆ. ನನ್ನ ಇಡೀ ಫ್ಯಾಮಿಲಿನೇ ಇದೆ ಅಂತ ಹೇಳ್ತೀನಿ. ನಮ್ಮ ಮನೆಯ ನಮ್ಮ ಅಪ್ಪ ಅಮ್ಮನಿಗಿಂತ ಸರ್ ನಮ್ಮ ಅತ್ತೆ ಮಾವನೇ ಚೆನ್ನಾಗಿ ಸಪೋರ್ಟ್ ಮಾಡಿರೋದು.
1: ಇಲ್ಲಾಂದ್ರೆ ಮೋಸ್ಟ್ಲಿ ಮದುವೆಕ್ಕಿಂತ ಮುಂಚೆನೆ ಮಾಡ್ಬಿಡ್ತೀರ ನೀವೆಲ್ಲ
0: ಸರ್. ಇವಾಗ ಏನಾಗುತ್ತೆ ಹಂಗಂತಲ್ಲ ಸರ್, ನಮ್ಗೆ ಎಕ್ಸ್ಪೋಜರ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದ್ ಸೈತಿ ನಮ್ಗೆ ಟೈಮೇ ಸಿಕ್ಕಿರಲ್ಲ, ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಯೋಚನೆನೂ ಮಾಡಿರಲ್ಲ. ನಮ್ಮ ಆಸೆ ಏನು ಅಂತಾನೆ ನಮ್ಗೆ ಗೊತ್ತಿರಲ್ಲ. ಸುಮ್ನೆ ಬ್ಲಾಂಕ್ ಆಗಿ ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರು ಅಂತ ಓದ್ತೀವಿ, ಅವ್ರು ಹೇಳಿದ್ರೆ ಇವ್ರು ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಅಂತ ಮಾಡ್ತೀವಿ, ಕೆಲ್ಸಕ್ಕೆ ಸೇರ್ಕೋತೀವಿ. ನಮ್ಮ ನಿಜವಾದ ಆಸೆನ ನಾನು ಯೋಚನೆನೇ ಮಾಡಿರ್ಲಿಲ್ಲ ಅನ್ಸುತ್ತೆ. ನನ್ಗೆ ಮದ್ವೆ ಆದ್ಮೇಲೆ ಯಾವಾಗ ನಾನು ಶಾಕಾಯ್ತಪ್ಪ ನಂಗೆ ಇನ್ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಡಿಸೈಡ್ ಮಾಡಿ ಮನೇಲಿ ಕೂತ್ಕೊಂಡ ಮೇಲೆ ನನ್ನ ಆಕ್ಚುಯಲ್ ಇಂಟ್ರೆಸ್ಟ್ ಏನು ಅಂತ ಗೊತ್ತಾಗಿದೆ ಸರ್. ನನ್ನ ಇಂಟ್ರೆಸ್ಟ್ ಇರೋದು ಕ್ರಿಯೇಟಿವ್ ಫೀಲ್ಡ್ ಅಲ್ಲೇ ಅಂತ ಅನ್ಬಿಟ್ಟು ನನ್ಗೆ ಗೊತ್ತಾಗಿದೆ. ನನ್ನ ಮದ್ವೆ ಆದ್ಮೇಲೆ ಅಲ್ಲಿ ತನಕ ಒಂಥರ ರೋಬೋಟಿಕ್ ಲೈಫ್ ತರ, ಅವ್ರು ಹೇಳಿದ್ರು ಇವ್ರು ಮಾಡಿದ್ರು, ಅವ್ರು ಹೇಳಿದ್ರು ಓದು, ಇವ್ರು ಹೇಳಿದ್ರು ಅದ್ ಅವ್ರ ಮಾ ಓದಿದ್ರು ಅವ್ರು ಚೆನ್ನಾಗಿದೆ ಅಂತಂದ್ರು ಆ ಕೋರ್ಸ್ ಮಾಡು, ಅವ್ರು ಅಲ್ಲಿ ಕೆಲ್ಸಕ್ಕೆ ಸೇರಿದ್ರು ಅಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ ಅಂತಂದ್ರು ಅಲ್ಲಿ ಕೆಲ್ಸಕ್ಕೆ ಸೇರು ಮಾಡು. ಸೊ ಲೈಫ್ ಹಂಗೆ ಇತ್ತು, ಅದ್ರ ಬಿಯಾಂಡ್ ನಾವು ಏನು ಯೋಚನೆ ಮಾಡಿರ್ಲಿಲ್ಲ. ಯೋಚನೆ ಮಾಡಿದ್ದು ನಾನು ಇದು ಇಲ್ಲಿಗೆ ಮದ್ವೆ ಆದ್ಮೇಲೆ.
1: ಎಲ್ಲರಲ್ಲೂ ಕೂಡ ತನ್ನದೇ ಆದಂತಹ ಒಂದು ಶಕ್ತಿ ಇರುತ್ತೆ, ಯಾವ್ದಾದ್ರು ಒಂದು ಕ್ರಿಯೇಟಿವಿಟಿ ಖಂಡಿತ ಇರುತ್ತೆ. ಅಂದ್ರೆ ಆ ಮಕ್ಕಳಿಂದನೇ ಶುರು ಆಗಿರುತ್ತೆ ಆರಂಭದಲ್ಲಿ. ಅದನ್ನ ಒಂದು ಪೋಷಿಸಿ ಬೆಳೆಸುವಂತದ್ದು ಅದು ನೋಡಿದವ್ರಿಗೆ ಗೊತ್ತಿರುತ್ತೆ, ಇಲ್ಲ ಅವರಲ್ಲೇ ಇರುತ್ತೆ ಆ ಒಂದು ಇಚ್ಛಾಶಕ್ತಿ ಅಂತ ನಾವೇನು ಹೇಳ್ತೀವಿ. ಅದು ನಿಮ್ಗೆ ಈ ಮದುವೆ ಆದ್ಮೇಲೆ ಕೂಡ ಈ ಆಸಕ್ತಿ ಮೂಡ್ತು ಮಾಡ್ಬೇಕು ಅಂತ ಅನ್ನಿಸ್ತು? ಮೋಸ್ಟ್ಲಿ ನಿಮ್ಮಲ್ಲಿ ಆ ಒಂದು ಆಸೆ ಮುಂಚೆಯಿಂದನೂ ಇತ್ತೇನೋ, ಆದ್ರೆ ಅದಕ್ಕೆ ಪೋಷಿಸಿ ನೀರೇರಿಯವ್ರು ಯಾರು ಇರ್ಲಿಲ್ಲ, ಆ ಉದ್ದೇಶಕ್ಕಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ.
0: ಯೋಚನೆ ಮಾಡಕ್ಕೆ ಟೈಮ್ ಇರಲಿಲ್ಲ ಸರ್,
1: ಟೈಮ್ ಇರಲಿಲ್ಲ. ಓಕೆ, ಅಂದ್ರೆ ರೊಬಾಟಿಕ್ ಲೈಫ್ ಅಂತ ಹೇಳಿ.
0: ರೊಬಾಟಿಕ್ ಲೈಫ್
1: ಏನಂತ ಹೇಳಿದ್ರೆ, ಈಗ ಓದು, ಕೆಲಸ ಮಾಡು, ಮದುವೆ ಆಗು, ಗಂಡನ ಮನೆ ಹೋಗು, ಇದೇ ಆಗ್ಬಿಡುತ್ತೆ. ಆ ರೊಟೀನ್ ಬಿಟ್ಟು ಕೂಡ ನಾವು ಸ್ವಂತಿಕೆಯಿಂದ ಏನಾದ್ರು ಯೋಚನೆ ಮಾಡಿದ್ರೆ ಏನಾದ್ರು ಒಂದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾರ್ಯಕ್ರಮದ ಮುಖಾಂತರ ಕೂಡ ನಾವು ನಮ್ಮ ಗೃಹಿಣಿಯರಿಗೆ ಹೇಳೋದೇನಂತ ಹೇಳಿದ್ರೆ, ಈ ತರದ್ದು ಯೋಚನೆ ಮಾಡಿರಲ್ಲ, ನಮ್ಗೆ ಗೊತ್ತಿರಲ್ಲ.
0: ಹೌದು ಸರ್,
1: ಏನೇನೋ ಮಾಡ್ತಾ ಇರ್ತೀವಿ, ಎಷ್ಟೋ ಕೆಲಸಗಳು ಮಾಡ್ತಿರ್ತೀವಿ, ನಮಗೂ ಕೂಡ ಆಸಕ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡಿ ರಿಸರ್ಚ್ ಮಾಡಿದಾಗಲೂ ಕೂಡ ನೋಡಿ, ಈ ತರ ಮಾಡ್ಬೋದಾ, ಏನಾದ್ರೂ ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡ್ಬೋದಾ, ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲಿ ಮಾಡ್ಬೋದಾ, ಇಲ್ಲ ಆರ್ಟ್ ಫೀಲ್ಡ್ ಅಲ್ಲಿ ಮಾಡ್ಬೋದಾ, ಏನಾದ್ರೂ ಒಂದು ಮಾಡ್ಬೋದು ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಹುಡುಕುವಂತದ್ದು ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಹುಡುಕ್ತಾ ಇದ್ದಾರೆ, ನಿಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ, ನಿಮ್ಮ ಒಂದು ಟ್ಯಾಲೆಂಟ್ಗೂ ಕೂಡ ಒಂದು ಬೆಲೆ ಸಿಗುತ್ತೆ.
0: ಇಂಟ್ರೆಸ್ಟ್ ಇರ್ಬೇಕು ಸರ್, ಆಸೆನೂ ಇರ್ಬೇಕು, ಕಾಂಪಿಟೇಷನ್ ಇರಬಾರ್ದು ಸರ್. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾನು ಇದೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ಮಾಡಿದ ತಕ್ಷಣ ಸುಮಾರು ಜನ ನಾನು ಮಾಡ್ತೀನಿ ಅಂತ ಹೋದವರು ಇದಾರೆ, ಬಟ್ ಅವರು ಅಪ್ಲಿಕೇಶನ್ ಅಪ್ಲೈ ಮಾಡಕ್ ಆಗದೇನೋ. ಅಂದ್ರೆ ಅದೊಂದು ಆಸೆನೂ ಇರ್ಬೇಕು, ಪ್ಯಾಷನ್ ಇರ್ಬೇಕು, ಸಪೋರ್ಟ್ ಅಂತ ಮಾತ್ರ ನಮ್ಮಲ್ಲಿ ಪ್ಯಾಷನ್ ಇರ್ಬೇಕು. ಮಾಡ್ದೇನೋ ಹಿಂದೆ ಬಂದವರು ಇದಾರೆ, ಆಮೇಲೆ ಅವ್ರು ಫೋನ್ ಮಾಡಿ ಹೇಳಿದ್ದು ಇದೆ ನನ್ಗೆ ಆಗ್ಲಿಲ್ಲ ಕಣಮ್ಮ ಅಂತ. ಸೊ ಆಸೆ ನಮ್ಮಲ್ಲಿ ಫಸ್ಟ್ ಇರ್ಬೇಕು. ನಾವು ಏನಿದೀವಿ ನಮ್ಮಲ್ಲಿ, ನಮ್ಗೆ ಫಸ್ಟ್ ನಾವ್ ಒಂದ್ ಸ್ವಲ್ಪ ಟೈಮ್ ತಗೋಬೇಕು, ಕೊಡ್ಬೇಕು. ನಮ್ಮಲ್ಲಿ ಕ್ರಿಯೇಟಿವಿಟಿ ಅಂತ ಮಾತ್ರ ನಾವ್ ಯಾವ ಫೀಲ್ಡ್ ಅಲ್ಲಿ ಇದೀವಿ ಸಾಧನೆ ಮಾಡ್ಬೋದು ಅನ್ನೋದು ಯೋಚನೆ ಮಾಡ್ಬೋದು, ಮಾಡಿ ಅದ್ರ ಬಗ್ಗೆ ಇದ್ ಮಾಡ್ಬೇಕು.
1: ದಾಖಲೆಗಳು ನಿರ್ಮಾಣ ಆಗೋದು ಮುರಿಲಿಕ್ಕೆನೆ ಅಲ್ವಾ? ಯಾವ ದಾಖಲೆಗಳು ಶಾಶ್ವತವಾಗಿ ಉಳಿಯಲ್ಲ. ಈಗೇನು ಈಗ ಗೀತಾ ಎಂಒಯ್ ಅವರು ದಾಖಲೆಗಳನ್ನ ಮಾಡಿ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ತಮ್ಮ ಹೆಸರನ್ನು ನಮೂದು ಮಾಡ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ತಾವು ಕೂಡ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿ, ಇನ್ನೂ ಏನೋ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಕೂಡ ನೀವು ದಾಖಲೆಗಳನ್ನು ಮುರಲಿಕ್ಕೆ ಅವಕಾಶ ಇದೆ ಅಲ್ವಾ? ಆ ರೀತಿ ಯೋಚನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ವಿ, ಬಹಳಷ್ಟು ಗೃಹಿಣಿಯರು ನಿಮ್ಮ ಮಾತುಗಳನ್ನ ಕೇಳ್ತಾ ಇರ್ತಾರೆ, ಅವರಿಗೆ ನಿಮ್ಮ ಕಿವಿ ಮಾತೇನು?
0: ಕಿವಿ ಮಾತಂದ್ರೆ ಸರ್, ಬರೀ ರೊಟೀನ್ ಲೈಫ್ ಅಲ್ಲೇ ಇರೋದ್ ಬೇಡ, ನಮ್ಮ ಇಂಟ್ರೆಸ್ಟ್ ಬಗ್ಗೆನೂ ಒಂದ್ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ ಸರ್.
1: ಓಕೆ, ಬಹಳ ಸಂತೋಷ ಗೀತಾ ಎಂಬುವವರ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು. ಏನ್ ನಿಮ್ಮ ಒಂದು ಜ್ಯುವೆಲ್ರಿ ಮೇಕಿಂಗ್, ಆಭರಣ ತಯಾರಿಕೆಯಲ್ಲಿ ಬಹಳಷ್ಟು ದಾಖಲೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರಿ, ಅದ್ರ ಬಗ್ಗೆ ಮಾಹಿತಿ ಮಾಡ್ತಾ ಕೊಟ್ರಿ, ಹಾಗೆ ಇನ್ನೂ ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ರಿ, ಆ ಕನಸುಗಳೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್. ಇದುವರೆಗೂ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನ ನಿರ್ಮಿಸಿರುವ ಮೈಸೂರಿನ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ.

0: ಆಕಾಶವಾಣಿ ಮಡಿಕೇರಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರಾ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ

0: ಸ್ಯಾನಿಟರಿ ಐಟಮ್ಸ್ ನ ಬಹು ದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: The number you've dialed is currently busy. Kindly try again.
4: ಎಷ್ಟು ದಿನದ ಕಾಲ್ ಮಾಡ್ತಾ ಇದೀನಿ, ಇಷ್ಟೊಂದು ಬಿಜಿ. ಹಲೋ.
5: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
6: ಇದೊಂದು ಪ್ರಕಟಣೆ. ವಿಕಲಚೇತನರ ವಿವಿಧೋದ್ದೇಶ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಇದೇ ತಾರೀಕು 18ರ ಶುಕ್ರವಾರದಂದು ಪೂರ್ವಾಹ್ನ 11 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ತಿರುಮಲೇಶ್ವರ BM ಇವರ ಘನ ಅಧ್ಯಕ್ಷತೆಯಲ್ಲಿ RR ಸೆಂಟರ್ ಮಡಿಕೇರಿ ಇಲ್ಲಿ ನಡೆಯಲಿದೆ. ಸಂಘದ ಸದಸ್ಯರು ಸಕಾಲಕ್ಕೆ ಬಂದು ಸೂಕ್ತ ಸಲಹೆ ಸೂಚನೆ ನೀಡಿ ಮಹಾಸಭೆಯ ಕಾರ್ಯಕಲಾಪದಲ್ಲಿ ಭಾಗವಹಿಸುವಂತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳವರು ಕೋರಿದ್ದಾರೆ.
7: ಹಸಿರೇ ಉಸಿರು.
8: ಹಸಿರು ಅಂದ್ರೆ ಹೇಳೋದೇ ಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
9: ಹಸಿರು ಹಸಿರಿನ ಎಲೆ ಮೇಲೆ
10: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
9: ಮಿಂಚು ಮಿನುಗಿನ ತನಿಯ ಬನಿ.
10: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
11: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
10: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ ಹಸಿರೇ ಉಸಿರು. ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.
6: ಕೇಳುವರೆ, ಇದೊಂದು ನಿಧನ ಸುದ್ದಿ. ಚೇರಂಬಾಣೆ ಬೇಂಗೂರು ಗ್ರಾಮತ್ರ ಪುಡನೋಳಂಡ ಪೂವಮ್ಮ ಪೂವಿ ಇಂದು ಮರಣಪಟ್ಟಿತು. ಎಂಬ ದಂಡು ಬೈತ್ರ ಪುಡನೋಳಂಡ ಪೂವಮ್ಮ ಪೂವಿ ಪೋತಿ ಕಾಳಪ್ಪ ಅಪ್ಪುಟಿ ಅಂಗಡಪೊಣ್ಣ ತಾಮನೆ ಕುಂಜಿಯಂಡ ಅಕಿರಿಕರ ಇಂದೇ 4:30 ಗಂಟೆಗೆ ಪುಡನೋಳಂಡ ಒಕ್ಕ ತೋಟಗಳತ್ತು ಬೇಂಗೂರು ನಡಪಂದು ಒಕ್ಕಕಾರ ಅರಿಚಿಟ್ಟಿತ್ತೆ. ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

0: ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಾಲಾ ಸಾಂಬ್ರಾಣಿ.
1: ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ ಜೊತೆ ಡಾಕ್ಟರ್ ಗಿರೀಶ್ ಬಾಬು ಅವರು ಇದ್ದಾರೆ. ಇವರು ಮನೋವೈದ್ಯರು, ಹುಬ್ಬಳ್ಳಿ ಧಾರವಾಡದಲ್ಲಿ ಮನೋಶಾಂತಿ ಚಿಕಿತ್ಸಾಲಯವನ್ನ ನಡೆಸ್ತಾ ಇದ್ದಾರೆ. ಸರ್, ನಿಮಗೆ ಸ್ವಾಗತ.
2: ನಮಸ್ಕಾರ
1: ಸರ್. ಇವತ್ತಿನ ದಿನದೊಳಗ ಈ ಮಾನಸಿಕ ಆತಂಕ ಅಥವಾ ಮಾನಸಿಕ ಒತ್ತಡ ಒಂದು ಜೀವನ ಶೈಲಿಯ ಭಾಗ ಆಗ್ಬಿಟ್ಟದ. ಈಗ ಮಗುವಿಗೆ ಒಂದು LKG ಅಥವಾ ನರ್ಸರಿಗೆ ಹಾಕಿದ್ರ ಆ ಮಗು ಕೂಡ ಒತ್ತಡದೊಳಗದ. ಅದು ಅಲ್ಲಿನು ಕೂಡ ಹೋಮ್ವರ್ಕ್ ಕೊಡ್ತಿರ್ತಾರ, ಅದಕ್ಕೂ ಕೂಡ ಏನೋ ಒಂದು ಸಮಸ್ಯೆ ಇರ್ತದ. ಅದೇ ರೀತಿ ವಯೋವೃದ್ಧರು ಅವರಿಗೂ ಕೂಡ ಒಂದು ರೀತಿಯ ಒತ್ತಡ ಅದ. ಹದಿಹರೆಯದೊಳಗಂತೂ ಕೇಳಲಿಕ್ಕೆ ಹೋಗ್ಬೇಡ್ರಿ. ಅವರು ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡಬೇಕು, ಓದ್ಬೇಕು, ಜೀವನವನ್ನ ರೂಪಿಸ್ಕೋಬೇಕು, ಅವರಿಗೂ ಒತ್ತಡ ಅದ. ಇನ್ನು ಮಹಿಳೆಯರಾದ್ರ ಅವರಿಗೂ ತಮ್ಮ ಅಸ್ತಿತ್ವವನ್ನ ಕಾಯ್ಕೊಳ್ಬೇಕು, ಏನೋ ಕೆಲಸ ಮಾಡಬೇಕು, ತಮ್ಮನ್ ತಾವು ನೋಡ್ಕೊಳ್ಬೇಕು, ಕುಟುಂಬನೂ ನೋಡ್ಕೊಳ್ಬೇಕು, ಅವ್ರಿಗೂ ಒತ್ತಡ ಅದ. ಈ ಮಾನಸಿಕ ಒತ್ತಡ ಬೇರೆ ಬೇರೆ ಹಂತದಲ್ಲಿ ಬರ್ತದೆ. ಈ ಮಾನಸಿಕ ಒತ್ತಡ ನಮಗ ಬೇಕೋ ಬೇಡೋ, ಕೆಲವು ತಜ್ಞರು ಹೇಳ್ತಾರ ಸ್ವಲ್ಪ ಇದ್ರ ಜೀವನ ಸಾಕ್ತದ, ಅದು ಬೇಕೇ ಬೇಕು ಅಂತ ಹೇಳಿ. ನೀವೇನಂತೀರಿ ಮಾನಸಿಕ ಒತ್ತಡದ ಬಗ್ಗೆ, ಏನ್ ಹೇಳ್ತೀರಿ ನೀವು?
2: ಒಳ್ಳೆಯ ಪ್ರಶ್ನೆ. ಒತ್ತಡ ಒಂದು ಜೀವನದ ಅವಿಭಾಜ್ಯ ಅಂಗ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯೆ ಹೇಗೆ ತಮ್ಮ ಸಮಯಾವಧಿಯಲ್ಲಿ ಕಳೀತಾರೋ ಅವಾಗ ಚಿಕ್ಕ ಮಕ್ಕಳಲ್ಲಿ ಬೆಳವಣಿಗೆಯ ಒಂದು ಒತ್ತಡದಲ್ಲಿ ಇರ್ತಾರೆ, ಅದೇ ಹದಿಹರೆಯದಲ್ಲಿ ಮತ್ತು ವಯಸ್ಕರರು ವಯೋವೃದ್ಧರು. ಹಂತ ಹಂತವಾಗಿ ನಾವು ದೇಹದ ಬದಲಾವಣೆಗಳಾದಂಗೆ ಮನಸ್ಸಿನಲ್ಲೂ ಬದಲಾವಣೆಗಳಾಗ್ತಾ ಇರ್ತವೆ. ಪ್ರತಿಯೊಬ್ಬರ ಜೀವನದ ಒಂದು ಉದ್ದೇಶ ಏನು ಅಂದ್ರೆ ಈಗಿರೋ ಪರಿಸ್ಥಿತಿಗೆ ಒಗ್ಗುತ್ತಾ ಹೋಗ್ಬೇಕಂದ್ರೆ ಅಡಾಪ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ, ಒಪ್ತಾ ಹೋಗ್ಬೇಕಾಗ್ತದೆ. ಆ ಪರಿಸ್ಥಿತಿ ಬದಲಾದಾಗ ಬರೋ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನೇ ನಾವು ಮನೋವತ್ತಡ ಅಂತ ಹೇಳ್ತೀವಿ. ಅಂದ್ರೆ ಈಗ ಉದಾಹರಣೆಗೆ ಶಾಲೆಗಳಲ್ಲಿ ನೋಡಿದಾಗ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಶಾಲೆಯಲ್ಲಿ ಕೂತ್ಕೊಂಡು ಆಟ ಆಡೋದು ಎಲ್ಲ ಮಾಡ್ತಾರೆ, ಪಾಠ ಕಲಿತಾರೆ. ಪರೀಕ್ಷೆ ಬಂದಾಗ ಅವ್ರಿಗೆಲ್ಲ ಒಂದು ರೀತಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಒತ್ತಡ ಇರ್ತದೆ. ಈ 10ನೇ ತರಗತಿಯಾಗ್ಲಿ 12ನೇ ತರಗತಿಯಾಗ್ಲಿ ಅಥವಾ ನೀಟ್ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಒತ್ತಡಗಳು ಯಾಕೆ ಜಾಸ್ತಿ ಆಗ್ತವೆ ಅಂದ್ರೆ ಅವರಿಗೆ ತುಂಬಾ ಜನ ಇರ್ತಾರೆ, ಸಮಯ ಕಡಿಮೆ ಇರ್ತದೆ, ವಿಷಯಗಳನ್ನು ನೆನ್ಪಿಟ್ಕೋಬೇಕು ಮತ್ತೆ ಒಳ್ಳೆಯ ಅಂಕಗಳನ್ನು ತೆಗಿಬೇಕು. ಈ ಒಂದು ವಿಚಾರ ಮನಸ್ಸಿನಲ್ಲಿ ಇಟ್ಕೊಂಡಾಗ ಅವರಿಗೆ ನನ್ನ ಕೈಲಿ ಆಗ್ತದೋ ಇಲ್ವೋ ಅನ್ನೋದೊಂದು ಆಗ್ಲಿ, ಅಥವಾ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಈ ಕೆಲವು ಪರೀಕ್ಷೆಗಳಲ್ಲಿ ಆಗ್ತಿರೋ ಒಂದು ಅವ್ಯವಹಾರಗಳಿಂದ ಕೆಲವು ಮಕ್ಕಳು ಪ್ರೊಫೆಷನಲ್ ಲೆವೆಲ್ಗೆ ಹೋದಾಗ ಅವ್ರಿಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ಅದೇನಾಗ್ತದೆ ಅಂದ್ರೆ ಅಲ್ಲಿ ಅನ್ಸರ್ಟನಿಟಿ ಅಂದ್ರೆ ಯಾವುದು ಸೂಕ್ತವಾಗಿ ಹಿಂಗೆ ಆಗುತ್ತೆ ಅನ್ನೋದು ಇರುವುದಿಲ್ಲ. ಅವಾಗ ಆ ವ್ಯಕ್ತಿಯಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ತಳಮಳ ಬರ್ತದೋ ಇಲ್ವೋ ಆಗ್ತದೋ ಇಲ್ವೋ, ಆ ಒಂದು ಪರಿಸ್ಥಿತಿಯಿಂದ ಮನಸ್ಸಿನಲ್ಲಿ ಸಹಜವಾಗಿ ತಳಮಳ ಶುರುವಾಗ್ತದೆ. ಆ ತಳಮಳ ಶುರುವಾಗೋದಕ್ಕೆ ನಾವು ಮನೋವತ್ತಡ ಅಂತ ಹೇಳ್ತೀವಿ. ಸಣ್ಣ ಪ್ರಮಾಣದ ಒತ್ತಡ ಪ್ರತಿಯೊಬ್ಬರ ಜೀವನದಲ್ಲೂ ಅವಶ್ಯಕತೆ. ಅಂದ್ರೆ ನಾವು ಬೆಳಗ್ಗೆಯಿಂದ ಸಂಜೆ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಏನಾದರೂ ಒಂದು ಕಲಿತಾ ಹೋಗ್ಬೇಕು, ಮಾಡ್ತಾ ಹೋಗ್ಬೇಕು. ಬದಲಾವಣೆಗಳು ಅವಶ್ಯಕತೆಗಳಿಗಿರ್ತವೆ, ನಾವು ಅದಕ್ಕೆ ಹೊಂದ್ಕೊಂತ ಹೋಗ್ಬೇಕು. ಆ ಹೊಂದ್ಕೊಂತ ಹೋಗೋದೇ ಜೀವನದ ಒಂದು ಗುರಿ. ಸೊ ಒತ್ತಡ ಒಂದು ಹಂತದಲ್ಲಿ ಅವಶ್ಯಕತೆ ಇರ್ತದೆ, ಆದ್ರೆ ಅದನ್ನ ನಾವು ತೆಗಿಲಿಕ್ಕೆ ಆಗುದಿಲ್ಲ. ಇನೆವಿಟೇಬಲ್ ಅಂತ ಹೇಳ್ತೀವಿ, ಯು ಸ್ಟ್ರೆಸ್ ಅಂತಾನು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಅದು ಯಾವಾಗ ಡಿಸ್ಟ್ರೆಸ್ ಆಗುತ್ತೆ? ಡಿಸ್ಟ್ರೆಸ್ ಅಂದ್ರೆ ಒತ್ತಡ ಯಾವಾಗ ಅಪಾಯಕಾರಿ ಆಗ್ತದೆ ಅನ್ನೋದ್ರ ಕಡೆ ಹೋಗ್ಬೇಕಾಗ್ತದೆ. ಆ ಸಮಯಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ನಾವು ಯೋಚನೆ ಮಾಡಿಕೊಂಡು ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದನ್ನ ನೋಡ್ಬೇಕಾಗ್ತದೆ.
1: ಸರಿ, ಈಗ ಸ್ವಲ್ಪ ಮಟ್ಟದ ಒತ್ತಡ ಇದ್ರ ಮಕ್ಕಳು ಸರಿಯಾಗಿ ಓದ್ತಾರ, ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನ ತೆಗಿತಾರ ಅನ್ನೋದು ನಿಜ. ಆದ್ರೆ ಮಕ್ಕಳಿಗೆ ತಮಗ ಯಾವಾಗ ಸಹಾಯ ಬೇಕು ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ. ಈಗ ಯಾವ ಹಂತದಲ್ಲಿ ಈ ಒತ್ತಡ ಮಿತಿ ಮೀರಿ ಬೇರೆ ಮಾನಸಿಕ ತೊಂದರೆಗೆ ಅದು ಈಡಾಗ್ಯದ ಮಗು ಅನ್ನೋದನ್ನ ನಾವು ಹೇಗೆ ಮನೆಯಲ್ಲಿ ಕಂಡುಕೊಳ್ಬೇಕು, ಆ ಮಗುವಿಗೆ ನಿಮ್ಮಂತಹ ತಜ್ಞರ ಸಹಾಯ ದೊರಕಿಸ್ಕೊಡ್ಬೇಕು ಅನ್ನುವ ಹಂತ ಬಂದದ ಅಂತ ಹೆಂಗ್ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ?
2: ಮಕ್ಕಳಲ್ಲಿ ನೋಡಿದಾಗ ಮಕ್ಕಳ ಒಂದು ಚಟುವಟಿಕೆಗಳಲ್ಲಿ ನೋಡ್ಬೇಕು. ಸಾಮಾನ್ಯವಾಗಿ ಮಕ್ಕಳು ಸ್ವಲ್ಪ ಅವರ ಒಂದು ಮನಸ್ಥಿತಿ ಹೈ ಎನರ್ಜಿ ಲೆವೆಲ್ಸ್ ಅಂದ್ರೆ ಅವರ ಒಂದು ಆಟಗಳಲ್ಲಿ ಆಡ್ತಾ ಇರ್ತಾರೆ, ಪಾಠಗಳಲ್ಲಿ ಅಂದ್ರೆ ಅಂಕಗಳ ಬಗ್ಗೆ ಕೇಳಿದಾಗ ಅವರು ಸ್ವಲ್ಪ ಅಪ್ಸೆಟ್ ಆದ್ರೂ ಶಾಲೆಗೆ ಹೋಗ್ಲಿಕ್ಕೆ ಒಪ್ತಾರೆ. ಶಾಲೆಗೆ ಹೋಗೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಅವ್ರು ಯಾವಾಗ ಶಾಲೆಗೆ ಹೋಗುದಿಲ್ಲ ಅಂದಾಗ ಅದು ಅವಾಗ ನಾವು ಮನೋವೈದ್ಯರ ಹತ್ರ ಕರ್ಕೊಂಡ್ಬರ್ಬೇಕಾಗ್ತದೆ. ಅಥವಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಈಗ ಪರೀಕ್ಷೆ ಸಮಯದಲ್ಲಿ ವಾರಗಟ್ಟಲೆ ನಿದ್ದೆನೆ ಮಾಡೋದಿಲ್ಲ ಅಥವಾ ಊಟ ಮಾಡೋದಿಲ್ಲ, ಊಟ ಬಿಟ್ಟಿರೋದು, ಆ ಪರೀಕ್ಷೆಯ ಒತ್ತಡದಿಂದ ಈ ಪರಿ ಹೆಚ್ಚಾದಾಗ ಅವಾಗ ಮನೋವೈದ್ಯರ ಹತ್ರ ಕರ್ಕೊಂಡ್ಬರೋದು ಉತ್ತಮ. ಇದಲ್ದೇನೆ ಅವರು ಬೇರೆ ಮಕ್ಕಳ ಜೊತೆ

ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇತ್ತೀಚೆಗೆ ನಾವು ನೀವೆಲ್ಲ ಕೇಳ್ತಾ ಇದ್ದೀವಿ, ಜನರ ಜೀವನ ಶೈಲಿಯ ಒತ್ತಡ ಹೆಚ್ಚಾಗಿದೆ, ಒತ್ತಡದಿಂದ ಖಿನ್ನತೆ, ಖಿನ್ನತೆಯಿಂದ ಆತ್ಮಹತ್ಯೆ ಕಡೆಗೆ ಹೆಚ್ಚಿನ ಜನರು, ಅದರಲ್ಲೂ ಹದಿಹರೆಯದವರಲ್ಲಿ ಮತ್ತು ವಯಸ್ಕರಲ್ಲಿ ಸಮಸ್ಯೆ ಕಾಡುತ್ತಾ ಇದೆ. ಹಾಗಾದರೆ ಈ ಒಂದು ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳೇನು, ಸ್ವರೂಪಗಳೇನು ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸಂದರ್ಶನವೊಂದನ್ನ ಕೇಳೋಣ. ಭಾಗವಹಿಸಿದವರು ಮನೋರೋಗ ತಜ್ಞರಾದ ಡಾ

0: ಚೆನ್ನಾಗಿ ಆಡ್ತಾ ಇದ್ದಾರ ಇಲ್ವಾ, ಅಂದ್ರೆ ಪಾಠ ಒಂದು ವಿಷಯ ಬಿಟ್ಟು ಒತ್ತಡ ಇದ್ರೆ ಆಟದಲ್ಲಿ ಹೇಗಿದ್ದಾರೆ, ಆಟದಲ್ಲಿ ಸೂಕ್ತವಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಮತ್ತೆ ಮನೆಯಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂತಿದ್ದಾರೆ ಅಂದ್ರೆ ಅವಾಗ ನಾವು ಅದ್ರ ಬಗ್ಗೆ ಅತಿಯಾಗಿ ಕಾಳಜಿ ವಹಿಸೋದ್ ಬೇಡ. ಯಾವಾಗ ಅವರು ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಆಟದಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಒಪ್ತಾ ಇಲ್ಲ ಅಂದಾಗ ಅವಾಗ ನಾವು ಯೋಚನೆ ಮಾಡ್ಬೇಕು, ಯಾಕೆ ಮಗುಗೆ ಆರೋಗ್ಯ ಸರಿ ಇಲ್ಲ. ಅದೇ ಮನೋವತ್ತಡ ಅಥವಾ ಸ್ಪೆಷಲಿಸ್ಟ್ ಹತ್ರನೇ ಹೋಗ್ಬೋದು ಮೊದಲನೇದಾಗಿ. ಆಮೇಲೆ ಅವರು ಮನೋವೈದ್ಯರ ಹತ್ರ ರೆಫರ್ ಮಾಡ್ತಾರೆ, ಅವ್ರು ನೋಡ್ಬಿಟ್ಟು ಅದ್ರ ಬಗ್ಗೆ ಏನ್ ತೊಂದರೆಗಳಿರ್ಬೋದು, ಒತ್ತಡಗಳಿದ್ರೆ ಅದನ್ನ ಆ ಮಗುವಿಗೆ ಆ ಕ್ಷಮತೆ ಕೋಪಿಂಗ್ ಮತ್ತೆ ಮೆಕ್ಯಾನಿಸಮ್ಸ್ ಅದನ್ನ ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ.
1: ಸರಿ, ನಾ ಮಕ್ಕಳ ಮಾತಾಯಿತು. ಹದಿಹರೆಯ ಜೀವನದ ಪ್ರಮುಖ ಘಟ್ಟ, ಆವಾಗ ಒಂದು ಕರಿಯರ್ ಮಾಡಿಕೊಳ್ಳುವ ಒತ್ತಡ ಇರ್ತದ, ಓದುವ ಒತ್ತಡ ಇರ್ತದ, ಆಮೇಲೆ ನಮ್ಮ ಸಾಮಾಜಿಕ ಪರಿಸ್ಥಿತಿಗಳು ಏನೋ ಆಗ್ತಾ ಇದೆ ಹೊರಗೆ, ನನಗೆ ನ್ಯಾಯ ಸಿಗ್ತಾ ಇಲ್ಲ, ಪೇಪರ್ ಲೀಕ್ ಆಗ್ತಾ ಇವೆ, ಈ ತರದ ಒಂದು ಸಂದರ್ಭಗಳು ಇದ್ದಾಗ ಬಹಳಷ್ಟು ಮಕ್ಕಳು ಬಹಳ ಒಂದು ಕೆಟ್ಟ ನಿರ್ಧಾರಕ್ಕೆ ಹೋಗ್ಬಿಡ್ತಾರೆ, ಜೀವ ಕಳ್ಕೊಳ್ಳೋದು, ಆತ್ಮಹತ್ಯೆ ಮಟ್ಟಕ್ಕೆ ಅವ್ರು ಹೋಗ್ಬಿಡ್ತಾರೆ. ಇಂಥದ್ದೆಲ್ಲ ಆಗ್ಬಾರದು ಅಂದಾಗ ಹದಿಹರೆಯದ ಮಕ್ಕಳು ಇದ್ದಂತಹ ಕುಟುಂಬದವರು, ತಂದೆ ತಾಯಿ ಬಂಧುಗಳು ಯಾವ ರೀತಿ ಜಾಗ್ರತೆ ವಹಿಸಬೇಕು ಅಂತ ನೀವು ಹೇಳ್ತೀರಿ?
0: ಹದಿಹರೆಯದ ವಯಸ್ಸು ಅಡಲಸೆಂಟ್ ಏಜ್ ಅಂತ ಏನ್ ಹೇಳ್ತೀವಲ್ಲ, ಅದು ಒಂದ್ ರೀತಿ ಆ ಬೆಳವಣಿಗೆಯ ವಯಸ್ಸು, ಅಂದ್ರೆ ಅವರು ಮಕ್ಕಳಿಂದ ವಯಸ್ಕರಾಗುವ ಒಂದು ಮಧ್ಯಸ್ಥಿತಿ. ಸೊ ಅವರು ಬದಲಾವಣೆಗಳು ಏನಾಗ್ತವೆ, ಅವ್ರ ಮನಸ್ಸಿನಲ್ಲಿ ಅತಿಯಾದ ಭಾವನೆಗಳು ಉಕ್ತಾ ಇರ್ತವೆ. ಎರಡನೇದಾಗಿ ಎಲ್ಲೋ ಒಂದ್ ಕಡೆ ಫ್ರೀಡಮ್, ಶಾಲೆಯಿಂದ ಹೊರಗೆ ಬಂದಿರ್ತಾರೆ, ಕಾಲೇಜ್ ಹತ್ತಿರ್ತಾರೆ, ಕಾಲೇಜಲ್ಲಿ ಏನು ಅವರು ಸ್ನೇಹಿತರ ಬಳಗನು ಅದು ಮಾಡ್ಬೇಕು ಇದು ಮಾಡ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನೋದು ಹೆಚ್ಚಾಗಿ ಮೂಡ್ತಾ ಇರ್ತದೆ. ಮೂರನೇದಾಗಿ ಈ ವಯಸ್ಸಿನಲ್ಲೇ ಅವರಿಗೆ ತಮ್ಮ ಜೀವನದ ಒಂದು ಪ್ರೊಫೆಷನಲ್ ಲೈಫ್ ಅಥವಾ ವೃತ್ತಿಪರ ಜೀವನದ ಬಗ್ಗೆ ಅತಿಯಾದ ಕಾಳಜಿ ವಹಿಸ್ಬೇಕು. ಅಂದ್ರೆ ನಾನು ಮುಂದೆ 25-30 ವರ್ಷ ಏನ್ ಕೆಲಸ ಮಾಡ್ತೀನಿ ಅನ್ನೋದು ಈ ಸಮಯದಲ್ಲೇ ಅವರು ಡಿಸಿಷನ್ ನಿರ್ಧಾರ ತಗೋಬೇಕಾಗ್ತದೆ ಅಥವಾ. ಸೊ ಅದು ಒಂದು ರೀತಿ. ನಾಲ್ಕನೇದಾಗಿ ಏನಾಗ್ತದೆ, ಈ ಸಮಯದಲ್ಲಿ ಅವರಿಗೆ ಈ ಸಂಬಂಧಗಳ ಬಗ್ಗೆ ಅತಿಯಾದ ಕಾಳಜಿ, ಆಸಕ್ತಿ ಮತ್ತೆ ಸಂಬಂಧಗಳಲ್ಲಿ ಒಳಗಾಗುವುದು, ಇವುಗಳು ಎಲ್ಲವೂ ಆಗ್ತಾ ಇರ್ತವೆ. ದೈಹಿಕ ಬದಲಾವಣೆ, ಮಾನಸಿಕ ಬದಲಾವಣೆ ಮೊದಲನೆಯ ಕಾರಣ. ಎರಡನೇದು ಓದೋದ್ರ ಕಡೆ ವೃತ್ತಿಪರ ಜೀವನದ ಒಂದು ಕಡೆ ಗಮನ ಹೆಚ್ಚು. ಇನ್ನೊಂದು ಜೀವನದ ಒಂದು ಸಂಬಂಧಗಳು, ಅಂದ್ರೆ ಈ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಅಥವಾ ಆ ಒಂದು ಸಂಬಂಧಗಳ ಕಡೆ ಗಮನ ಹೆಚ್ಚಾಗ್ತದೆ, ಆಸಕ್ತಿ ಹೆಚ್ಚಾಗ್ತದೆ. ಇವೆಲ್ಲವೂ ಕೂಡ್ಕೊಂಡಾಗ ಅವ್ರಿಗೆ ಏನಾಗ್ತದೆ, ಎಲ್ಲದ್ರ ಕಡೆ ಸಮಯ ಕೊಡೋದಕ್ಕೆ ಕಷ್ಟ ಆಗ್ತದೆ. ಸಾಮಾನ್ಯವಾಗಿ ಅವ್ರ ಮನಸ್ಸು ಯಾವ ಕಡೆ ಹೋಗುತ್ತೋ ಆ ಕಡೆ ತೇಲ್ ಹೋಗ್ತಾ ಇರ್ತಾರೆ. ಸೊ ಅದೊಂದು ರೀತಿ ಅಲ್ಲಿ ರೋಲರ್ ಕೋಸ್ಟರ್ ಸಮಯ, ಅಂದ್ರೆ ಏರಿಳಿತ ಆಗ್ತಾ ಇರುತ್ತೆ. ಪೇರೆಂಟ್ಸ್, ತಂದೆ ತಾಯಿ ಆದವರು ನಾವೇನ್ ಗುರುತಿಸ್ಬೇಕು, ನಮ್ಮ ಸಮಯದಲ್ಲಿ ಆದಂಗೆ ಈಗ್ಲೂ ಆಗ್ತದೆ ಅನ್ನೋದು ತಿಳ್ಕೊಬಾರ್ದು. ಯಾಕೆಂದ್ರೆ ನಾವಿದ್ದಿದ್ದು ಹದಿಹರೆಯದ ವಯಸ್ಸು, ಅವಾಗ ಪರಿಸ್ಥಿತಿನೇ ಬೇರೆ ಇತ್ತು, ಈಗಿರೋ ಪರಿಸ್ಥಿತಿನೇ ಬೇರೆ. ಸೊ ನಾನು ಮಾಡ್ಲಿಕ್ಕಾಯ್ತು, ನಿನಗೆ ಯಾಕೆ ಆಗೋಲ್ಲ, ನೀನ್ ಯಾಕೆ ಹಿಂಗ್ ಮಾಡ್ತೀಯ ಅನ್ನೋದು ಆ ಮನಸ್ಥಿತಿಯಿಂದ ಹೊರಗೆ ಬಂದು ಏನಾಗ್ತಿದೆ ಮನಸ್ಸಿನಲ್ಲಿ ಅನ್ನೋದನ್ನ ಕೇಳೋ ಒಂದು ಪ್ರವೃತ್ತಿ ಬೆಳೆಸ್ಕೋಬೇಕು. ಮತ್ತೆ ತತ್ಕ್ಷಣಕ್ಕೆ ಅವ್ರಿಗೆ ಇದು ಸರಿ ಇದು ತಪ್ಪು ಇದು ಹಿಂಗಲ್ಲ ಹಿಂಗೆ ಹಿಂಗೆ ಹಿಂಗೆ ಅಂತ ಪ್ರತಿನಿತ್ಯ ಕರೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಮನಸ್ಸು ಹೆಂಗಿರ್ತದೆ ಅಂದ್ರೆ, ನಾವ್ ಯಾವಾಗ ತಿದ್ಲಿಕ್ಕೆ ಹೋಗ್ತೀವಿ ಅವರು ಮುದುರ್ಕೊಂಡ್ಬಿಡ್ತಾರೆ, ಅಂದ್ರೆ ಮಾತಾಡೋದನ್ನೇ ಬಂದ್ ಮಾಡ್ಬಿಡ್ತಾರೆ. ಸೊ ಅವ್ರ ಜೊತೆ ನಾವು ಕನೆಕ್ಟ್ ಆಗಿರ್ಬೇಕು, ಮಾತು ಅವ್ರ ಕೈಲಿ ಮಾತಾಡಿ ನಾವು ಅವ್ರ ಜೊತೆ ಮನಸ್ಸಿನಲ್ಲಿ ಏನಾಗ್ತಿದೆ ಅನ್ನೋದನ್ನ ಜಡ್ಜ್ ಮಾಡ್ದಂಗೆ ತಿಳ್ಕೊಳೋ ಒಂದು ಪ್ರವೃತ್ತಿನ ಬೆಳೆಸ್ಕೋಬೇಕಾಗ್ತದೆ. ಅದು ಮುಖ್ಯ. ಯಾವ್ದು ಸರಿ ತಪ್ಪು ಅಂತ ತಕ್ಷಣಕ್ಕೆ ಹೇಳ್ಬಾರ್ದು, ಅವ್ರ ಕೈಲಿ ಅದನ್ನ ಬರೋ ಹಂಗೆ ಚರ್ಚೆ ಮಾಡ್ಬೇಕು, ಕನ್ವರ್ಸೇಷನ್ಸ್ ಮಾಡೋ ಒಂದು ಮನಸ್ಥಿತಿಲಿ ಇಟ್ಕೋಬೇಕಾಗ್ತದೆ. ಮೂರನೇದಾಗಿ ನೀವು ಹೇಳ್ದಂಗೆ ಆ ನೀಟ್ ಆಯ್ತು ಇವುಗಳು ಎಲ್ಲ ಸಮಾಜದಲ್ಲಿ ನಡೀತಾ ಇರೋ ಸ್ವಲ್ಪ ಒತ್ತಡಗಳಿದೆಯಲ್ಲ, ಅದ್ರ ಪರಿಣಾಮನು ಅವರ ಒಂದು ಮನಸ್ಸಿನ ಮೇಲೆ ಇರ್ತದೆ. ಬಟ್ ಏನಾಗ್ತದೆ, ಸಹಜವಾಗಿ ಅವರು ಪರೀಕ್ಷೆ ಕಡೆ ಅಥವಾ ಓದೋದ್ರ ಕಡೆ ಗಮನ ಕೊಟ್ಟಂಗೆ ಅದು ತಿಳಿತಾ ಹೋಗ್ತದೆ. ಎಲ್ಲಿ ಜಾಸ್ತಿ ಆಗೋದು ಅಂದ್ರೆ, ಮನೆಯಲ್ಲಿ ನಾವು ಚೆನ್ನಾಗಿ ಅವ್ರ ಜೊತೆ ಹಚ್ಕೊಂಡಿದ್ದು, ಅವ್ರಿಗೆ ಎಲ್ಲ ಮನಸ್ಸಿನಲ್ಲಿ ಆಗ್ತಾ ಇರೋದ್ರದನ್ನ ಕೇಳೋ ಒಂದು ಪ್ರವೃತ್ತಿ ಬೆಳೆಸ್ಕೊಂಡ್ಬಿಟ್ರೆ, ಹೊರಗಿನ ಸಮಾಜದಲ್ಲಿ ಏನೇ ಒತ್ತಡಗಳು ಬಂದ್ರೂ ನಿಭಾಯಿಸೋ ಒಂದು ಮನಸ್ಥಿತಿ ಬರ್ತದೆ. ಸೊ ಅದ್ರ ಕಡೆ ನಾವು, ಹೊರಗಿಂದ ಒತ್ತಡಗಳು ಎಷ್ಟೇ ಬರಲಿ, ನಾವು ಮನೆಯಲ್ಲಿ ಬಾರಪ್ಪ ನಾನ್ ನಿನ್ಗೇನಾಗ್ತಿದೆ ಹೇಳು ನೋಡೋಣ, ಅದಕ್ಕೆ ಇಬ್ರು ಕೂತು ಬಗೆಹರಿಸೋಣ ಅಥವಾ ಪರಿಹಾರ ಹುಡುಕೋಣ ಅನ್ನೋ ಒಂದು ಮನಸ್ಥಿತಿನೇ ಬೆಳೆಸ್ಕೋಬೇಕಾಗ್ತದೆ.
1: ಸರ್, ಇತ್ತಿತ್ತಲಾಗೆ ನಾವು ನೋಡ್ತೀವಿ ಎಲ್ಲರೂ ಸಾಮಾಜಿಕ ಮಾಧ್ಯಮದೊಳಗ ಇದ್ದಾರೆ, ಅವ್ರು ಯಾರು ಅಂತ ಗೊತ್ತಿರಂಗಿಲ್ಲ, ಎಲ್ಲಿರ್ತಾರ ಅಂತ ಗೊತ್ತಿರೋದಿಲ್ಲ, ಹುಟ್ಟು ಹಬ್ಬಕ್ಕ ಒಂದು ವಿಶ್ ಮಾಡೋದಿರ್ಬೋದು ಅದೆಲ್ಲ ಆಗ್ತಿರ್ತದ. ನಿಜವಾದ ಸ್ನೇಹಿತರು ಬಹಳಷ್ಟು ಮಂದಿಗೆ ಇರುವುದೇ ಇಲ್ಲ. ಈ ಸ್ನೇಹ ಮತ್ತು ಸಂಬಂಧಗಳು ಮಾನಸಿಕ ಆರೋಗ್ಯವನ್ನ ಉತ್ತಮ ರೀತಿಯೊಳಗ ಇಡೋದಕ್ಕ ಯಾವ ರೀತಿ ಸಹಾಯ ಆಗ್ತಾವ, ಏನು ಪ್ರಯತ್ನ ನಮ್ಮಿಂದ ಆಗ್ಬೇಕು ಅನ್ನೋದನ್ನ ಹೇಳ್ತೀರಿ?
0: ಅದೇ, ಈ ಒಂದು ಒಳ್ಳೆ ವಿಷಯ. ಈಗಿರೋ ಒಂದು ಜೆನ್ ಜಿ ಅಂತ ಏನ್ ಹೇಳ್ತೀವಲ್ಲ, ಈಗ ಎಲ್ಲ ಮಾಧ್ಯಮದಲ್ಲಿ

0: ಪ್ರಧಾನಮಂತ್ರಿ ಅವರು ಈ ವಿಷಯದ ಬಗ್ಗೆ ಹೇಳಿದ್ರು. ನೀವೆಲ್ಲರೂ ಜೆನ್ಜಿ ಅವ್ರ ಜೊತೆ ಕನೆಕ್ಟ್ ಆಗಿ, ಆ ಕನೆಕ್ಟ್ ಆಗಬೇಕು ಅಂದ್ರೆ ನಾವೆಲ್ಲ ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದರಲ್ಲೇ ಬರಬೇಕಾಗಿತ್ತು, ಆ ಮೀಡಿಯಂ ಅಲ್ಲೇ ಬರಬೇಕು ಅನ್ನೋದು ಹೇಳಿದ್ರು. ಆದ್ರೆ ಏನಾಗ್ತದೆ, ಈ ಯಾವುದೇ ಒಂದು ಮನಸ್ಸು ಸಮಾಧಾನವಾಗಿರ್ಲಿಕ್ಕೆ ನಮ್ಮ ಸಂಬಂಧಗಳು ಮೂಡ್ತವೆ, ಅಂದ್ರೆ ನಮ್ಮ ಮನಸ್ಥಿತಿ ಮತ್ತೆ ನನ್ನ ರಿಲೇಷನ್ಶಿಪ್ ಅಥವಾ ಸಂಬಂಧಗಳು ಎರಡು ಒಟ್ಟಾರೆ ಒಡನಾಟದಲ್ಲಿರ್ತವೆ. ಸೊ ಹತ್ತಿರದ ಸಂಬಂಧಗಳು ಯಾವಾಗ್ಲೂ ಪ್ರತಿದಿನದ ಒಂದು ಒಡನಾಟ ಇರಬೇಕು. ಅಂದ್ರೆ ನಾವೆಲ್ಲರೂ ವರ್ಚುವಲ್ ರಿಲೇಷನ್ಶಿಪ್ಸ್ ವರ್ಸಸ್ ರಿಯಲ್ ರಿಲೇಷನ್ಶಿಪ್ಸ್. ವರ್ಚುವಲ್ ಅಂದ್ರೆ ಈ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸ್ನೇಹಿತರಾಗಿರೋದಕ್ಕೂ ನಿಜ ಜೀವನದಲ್ಲಿ ಮುಖ ನೋಡಿ ಕೈ ಹಿಡಿದು ಮಾತಾಡೋದು ಆ ಒಂದು ಸಂಬಂಧಗಳಿಗೂ ವ್ಯತ್ಯಾಸ ಪಡಬೇಕು. ಆ ನಿಜ ಜೀವನದ ಸಂಬಂಧ ಕಡೆ ಗಮನ ಕೊಡಬೇಕು. ಅದು ಯಾವತ್ತು ನಾವು ವಿ ಶುಡ್ ನಾಟ್ ರಿಪ್ಲೇಸ್ ಇಟ್ ವಿತ್ ವರ್ಚುವಲ್ ರಿಲೇಷನ್ಶಿಪ್ಸ್. ಅದ್ರ ಜೊತೆಗೆ ಅದಿರಲಿ, ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ನೇಹಿತರಿರ್ತಾರೆ, ಸಾವಿರಗಟ್ಟಲೆ ಸ್ನೇಹಿತರು ಮಾಡ್ಕೊಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಪ್ರತಿದಿನ ಒಬ್ರು ಇಬ್ರು ಹತ್ರದ ಸ್ನೇಹಿತರ ಜೊತೆ ಒಡನಾಟ ಇರೋದು ಅತಿ ಅವಶ್ಯಕತೆ. ಅದು ನನ್ನ ಮನಸ್ಸಿನ ಒಂದು ಆರೋಗ್ಯದ ಕಡೆನೂ ಒಂದ್ ರೀತಿ ಸ್ಟೆಬಿಲಿಟಿ ಅಥವಾ ಸಮಾಧಾನವಾಗಿ ಇಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅದ್ರ ರಿಪ್ಲೇಸ್ಮೆಂಟ್ ಅಂತೂ ಅಲ್ಲ. ಸೊ ಅದನ್ನ ಒಂದು ನಾವು ಈ ಯುವಕರಿಗೆ ಹೇಳ್ಬೇಕು, ಅಂದ್ರೆ ಅವ್ರಿಗೂ ಅರ್ಥ ಆಗ್ತದೆ. ಹಂತ ಹಂತವಾಗಿ ಶಾಲೆಗಳಿಗೆ ಹೋಗುದು ಯಾಕೆ ಅಂದ್ರೆ ಸ್ನೇಹಿತರು ಮಾಡ್ಕೊಳೋದು. ಈಗ ಪ್ರತಿದಿನ ನಾವು ಈ ತರ ಗ್ರೂಪ್ಸ್ ಅಲ್ಲಿ ಜಾಯಿನ್ ಆಗೋದು ಉದ್ದೇಶ ಏನು ಅಂದ್ರೆ ನಮ್ಗೆ ಹೊಸ ಸ್ನೇಹಿತರು ಸಿಗ್ತಾರೆ, ಅವ್ರ ಜೊತೆ ಕಲೀಲಿಕ್ಕೇನೋ ಇರ್ತದೆ, ಒಳ್ಳೆ ಸಂಬಂಧಗಳು ಬೆಳೆದ್ರೆ ಅದರಿಂದ ನಾವು ಮುಂದೆ ನಮ್ಮ ಜೀವನ ರೂಪಿಸ್ಕೋಬಹುದು, ವೃತ್ತಿಪರ ಆಗ್ಲಿ ವೈಯಕ್ತಿಕವಾಗ್ಲಿ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ. ಸೊ ವರ್ಚುವಲ್ ಆಗಿ ನಡೀತಾ ಇರೋದು ಅದ್ರ ಪಾಡಿಗೆ ಅದು ಬದಲಾವಣೆಗಳಿರುತ್ತೆ, ಆದ್ರೆ ನಿಜ ಜೀವನದ ಒಂದು ಸಂಬಂಧಗಳೇ ಗಮನ ಕೊಡ್ಬೇಕು. ಅದೇ ವಿಷಯದಲ್ಲಿ ಏನು ಅಂದ್ರೆ ನಾವು ಸಮಯನ ಈ ಫೋನ್ನಲ್ಲಿ ಕಳೆಯುವಾಗ ಸ್ವಲ್ಪ ಮಟ್ಟಿಗೆ ಆ ಫೋನ್ನಲ್ಲಿ ರೀಲ್ಸ್ ಆಯ್ತು ಮೆಸೇಜ್ ಮಾಡೋದಾಯ್ತು ಅದು ಸ್ವಲ್ಪ ಹೊತ್ತಿದ್ದು ನಿಜ ಜೀವನದ ಸಂಬಂಧ ಕಡೆನು ಗಮನ ಕೊಡಬೇಕು ಅನ್ನೋದನ್ನ ಹೇಳ್ಬೇಕಾಗ್ತದೆ.
1: ಸರಿಗ ಬಹಳಷ್ಟು ಜನರಿಗೆ ಕಾಡುವಂತಹ ಒಂದು ಸಮಸ್ಯೆ ಅಂದ್ರೆ ಒಂಟಿತನ. ಇಷ್ಟೆಲ್ಲಾ ಸಾಮಾಜಿಕ ಮಾಧ್ಯಮಗಳಿದ್ದಾವ, ಎಲ್ಲಾ ಇದ್ದಾಗೂ ಕೂಡ ಮೊದಲಿನ ಹಾಗೆ ಕೂಡು ಕುಟುಂಬಗಳು ಈಗಿಲ್ಲ. ಈಗ ಸ್ವತಂತ್ರವಾಗಿ ಬದುಕುವುದಕ್ಕ ಎಲ್ಲರೂ ಇಷ್ಟಪಡ್ತಾರೆ. ಅಂಥ ಕುಟುಂಬದೊಳಗ ಇದ್ದಾಗ ಪ್ರೀತಿ ಪಾತ್ರರನ್ನ ಕಳ್ಕೊಂಡು ಬಿಡ್ತಾರೆ. ಕುಟುಂಬದ ಯಜಮಾನ ಇರಬಹುದು, ಒಬ್ಬ ಮನೆಯ ಒಡತಿ ಇರಬಹುದು, ಅವ್ರು ಹೋಗ್ಬಿಟ್ರೆ ಅದನ್ನ ತಡ್ಕೊಳ್ಳೋದು ಬಹಳಷ್ಟು ಕಷ್ಟಕರ ಆ ರೀತಿ ಇರ್ಬೋದು. ಅದೇ ರೀತಿ ಈ ಮಕ್ಕಳು ಒಂದು ಯಾವುದೇ ಒಂದು ರಿಲೇಷನ್ಶಿಪ್ ಸಂಬಂಧದೊಳಗಿದ್ದಾಗ ಬ್ರೇಕ್ಅಪ್ಸ್, ಅವ್ರು ಆ ಸಂಗಾತಿ ಬಿಟ್ಟು ಹೋದಾಗ ದುಃಖವನ್ನ ಮರೆಸುವಂತಹ ಒಂದು ಜನರು ಅಲ್ಲಿ. ಈಗ ಇಂತಹ ಒಂದು ದುಃಖಗಳನ್ನ ತಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾನಸಿಕ ತಯಾರಿ ಬೇಕು, ಯಾವ ರೀತಿ ಇಂತಹ ಸಂಕಷ್ಟಗಳು ಬಂದಾಗ ಗಟ್ಟಿಯಾಗಬೇಕು ಅನ್ನೋದರ ಬಗ್ಗೆ ಹೇಳ್ತೀರಿ?
0: ಮನೋವತ್ತಡಗಳಲ್ಲಿ ಅತಿಯಾದ ಒಂದು ಕಷ್ಟದ ಪರಿಸ್ಥಿತಿ ಅಥವಾ ಕಷ್ಟದ ಒಂದು ಒತ್ತಡ ಅಂದ್ರೆ ಅಗಲಿಕೆಯ ದುಃಖ. ಅಂದ್ರೆ ನಾವು ಪ್ರತಿಯೊಬ್ಬರು ಹತ್ರದವ್ರ ಜೊತೆ ಒಡನಾಟದಲ್ಲಿ ಇರ್ತೀವಿ, ಅವ್ರು ಯಾವಾಗ ನಮ್ಮ ಜೊತೆಗೆ ಇರುವುದಿಲ್ಲ. ಸಾಮಾನ್ಯವಾಗಿ ಯುವಕರಲ್ಲಿ ಕಾಣ್ತೀವಿ, ಅವರು ಯಾವ್ದರ ಒಂದು ಸಂಬಂಧದಲ್ಲಿ ಇರ್ತಾರೆ, ಅದ್ ಯಾವುದೋ ಕಾರಣದಿಂದ ಸಂಬಂಧ ಮುಂದುವರಿಯುವುದಿಲ್ಲ, ಬೇರೆ ಆಗ್ತಾರೆ, ಅಥವಾ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ, ಯಾವುದೋ ಕಾರಣದಿಂದ ಸರಿ ಹೊಂದುದಿಲ್ಲ ಅಂತ ಹೇಳಿ ಬೇರೆ ಆಗ್ತಾರೆ, ವಿಚ್ಛೇದನ ಆಗುದು. ಅಥವಾ ಇನ್ನೂ ಹೆಚ್ಚಿನದು ಅಂದ್ರೆ ಒಟ್ಟಿಗೆ ಇರ್ತೀವಿ, ಯಾವುದೋ ಕಾರಣದಿಂದ ಅವರ ಜೀವ ಉಳಿಯುವುದಿಲ್ಲ. ಸೊ ಈ ತರ ಪರಿಸ್ಥಿತಿಗಳು ಬಂದಾಗ ನಾವು ಎದುರಿಸೋದು ಅತಿಯಾದ ಒಂದು ಒತ್ತಡ, ಅದನ್ನ ಅಗಲಿಕೆಯ ದುಃಖ ಅಥವಾ ಅಗಲಿಕೆಯ ಒಂದು ಪರಿಸ್ಥಿತಿ. ಆ ವ್ಯಕ್ತಿ ನಮ್ ಜೊತೆಗಿದ್ದಾಗ ನಮ್ಮ ಮನಸ್ಥಿತಿ ಯಾವುದೋ ಬೇರೆ ರೀತಿ ಇರ್ತದೆ, ಅವ್ರು ಇಲ್ದಿರುವಾಗ ಅವ್ರಿಲ್ಲ ಅನ್ನೋ ಒಂದು ಮನಸ್ಥಿತಿ ಇರ್ತದಲ್ಲ, ಅದರಿಂದ ಬರೋ ತಳಮಳನೆ ಒಂದು ಆತಂಕ. ಕೆಲವು ಬಾರಿ ಅದು ಜಾಸ್ತಿ ಆದಾಗ ಅದು ಆತಂಕದ ಮನಸ್ಥಿತಿ, ಅಂದ್ರೆ ಪ್ರತಿ ಸಂಬಂಧಗಳಲ್ಲೂ ಹಿಂಗೆ ಆಗ್ತದೇನೋ ಅನ್ನೋ ಒಂದು ಭಯ ಮೂಡ್ಲಿಕ್ಕೆ ಶುರು ಆಗ್ತದೆ, ಅಥವಾ ಎಲ್ರು ನನ್ ಬಿಟ್ಟು ಹೋಗ್ತಾರೇನೋ, ಅಥವಾ ನನ್ ಜೊತೆಗಿರೋರು ನನ್ ಕಳ್ಕೊಂತೀನೇನೋ ಒಂದು ಭಯದ ಒಂದು ಮನಸ್ಥಿತಿ ಬರ್ಬೋದು. ಅದು ಇನ್ನೂ ಒಂದೇ ಸಮನೆ ಜಾಸ್ತಿ ಆದಾಗ ದುಃಖದ ಮನಸ್ಥಿತಿ. ದುಃಖ ಅಂದ್ರೆ ಕಳೆದು ಹೋದಾಗ ಬರೋ ಒಂದು ಫೀಲಿಂಗ್, ಅಥವಾ ಎಲ್ಲೋ ಒಂದು ಜೀವನದ ಬಗ್ಗೆ ಆಸಕ್ತಿ ಕಡಿಮೆ ಆಗುವುದು, ಮತ್ತೆ ಖಿನ್ನತೆಯ ಒಂದು ಲಕ್ಷಣಗಳು, ಅಂದ್ರೆ ಯಾವುದೇ ವಿಷಯದಲ್ಲೂ ಆಸಕ್ತಿ ಮೂಡುದಿಲ್ಲ, ಭಾವನೆಗಳು ಮೂಡುದಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಹೋಗ್ಬೋದು. ಇದು ಅಗಲಿಕೆಯ ದುಃಖದಿಂದ ಬರೋ ಒಂದು ತೊಂದರೆಗಳು. ಅದೇನಾಗ್ತದೆ, ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಾವು ಈ ಒಂದು ವಿಷಯದಲ್ಲಿ ಇದನ್ನ ಒಪ್ಕೋಬೇಕೇನು ಅಂದ್ರೆ ಯಾವುದೂ ಒಂದೇ ಸ್ಥಿತಿಲಿ ಇರುವುದಿಲ್ಲ, ಬದಲಾವಣೆಗಳು ಇರ್ತವೆ. ಚಿಕ್ಕ ಮಕ್ಕಳು ದೊಡ್ಡವರಾಗ್ತಾರೆ, ದೊಡ್ಡವರಾಗಿ ನಮ್ ಜೊತೆಗೆ ಇರುವುದಿಲ್ಲ, ಅವ್ರ ಕೆಲಸ ಹುಡ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರ ಸಂಗಾತಿನ ಹುಡ್ಕೊಂಡು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ ಜೊತೆಗಿರೋರ್ದು ಏನಾಗ್ತದೆ, ಕಾಲ ಕಳೆದಂಗೆ ಅವ್ರ ವಯಸ್ಸಾದಂಗೆ ಕಾಯಿಲೆಗಳು ಬರ್ಬೋದು, ಅಥವಾ ಏನೋ ಕಾರಣದಿಂದ ಕಾಯಿಲೆಯಿಂದ ಅಸ್ವಸ್ಥರಾಗಿ ತೀರ್ಕೋಬಹುದು. ಈ ರೀತಿ ಆದಾಗ ಬರೋದೇ ಒಂದು ಕಠಿಣವಾದ ಒಂದು ಪರಿಸ್ಥಿತಿ. ಇದನ್ನ ಎದುರಿಸೋದು ಒಂದೇ ದಾರಿ, ಅದು ಪ್ರತಿಯೊಬ್ಬರು ಜೀವನದ ಒಂದು ಭಾಗ. ಎರಡನೇ

0: ಹೆಚ್ಚಾಗಿ ಇದನ್ನ ಎದುರಿಸಲಿಕ್ಕೆ ನಾವು ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದಿನಚರಿ ಏನಿದೆಯೋ ಅದು ಅದ್ರ ಕಡೆ ಗಮನ ಹರಿಸ್ಬೇಕು. ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಈ ತರ ಇದ್ದಾಗಲೂ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಸರಿಯಾಗಿ ನಿದ್ದೆ ಮಾಡಬೇಕು, ಊಟ ಮಾಡಬೇಕು, ಕೆಲಸದ ಕಡೆ ಗಮನ ಹರಿಸ್ಬೇಕು, ಏನ್ ಕೆಲಸ ಮಾಡ್ತಾ ಇದೀವೋ ಅದ್ರದ ಕಡೆ ಗಮನ ಪೂರ್ತಿ ಪ್ರಮಾಣದಲ್ಲಿ. ಮೂರನೇದಾಗಿ ಈಗ ನಮ್ಮ ಜೊತೆಗಿರೋ ಸಂಬಂಧಗಳ ಕಡೆ ಗಮನ ಹರಿಸ್ಬೇಕು. ಈಗ ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಅವ್ರ ಕಡೆ ಗಮನ ಹರಿಸಿದ್ರು ಅವರ ಒಂದು ಮನಸ್ಥಿತಿ ಮೇಲೆ ನಮ್ಮ ಮನಸ್ಸು ಸಹಜ ಸ್ಥಿತಿಗೆ ಬರ್ತದೆ. ಕೊನೆಯದಾಗಿ ನಮ್ಮ ಸಂಗಾತಿ ನಮ್ಮ ಜೊತೆಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಒಪ್ಕೋಬೇಕಾಗ್ತದೆ. ಒಪ್ಕೊಂಡ್ಮೇಲೆ ಅವರು ನಮ್ಮ ಜೊತೆಗಿಲ್ಲ ಆದ್ರೆ ನಮ್ಮ ಮನಸ್ಸಿನಲ್ಲೇ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ರೆ ಅವಾಗ ಅವ್ರ ಬಗ್ಗೆ ನೆನಪು ಮಾಡಿಕೊಂಡು ಸಂತೋಷವಾಗಿ ಸಮಾಧಾನವಾಗಿರ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಒಂದು ರೀತಿ ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ, ಅದು 3-6 ತಿಂಗಳಾಗ್ಬೋದು ಕೆಲವರಿಗೆ, ಕೆಲವರಿಗೆ 6 ತಿಂಗಳಿಂದ 1 ವರ್ಷ ಆಗ್ಬೋದು. ಯಾವಾಗ ಇದು ಅತಿಯಾದ ಮನಸ್ಥಿತಿ ತ್ರಾಸಾಗ್ತದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಅವರು ನನ್ನ ಮನೆಯವರು ಅಥವಾ ನಮ್ಮ ಹತ್ರದವರು ಇಲ್ದಂಗೆ ನಂಗೆ ಜೀವನನೇ ಇರ್ಲಿಕ್ಕೆ ಆಗುದಿಲ್ಲ ಅಂದಾಗ ಅದು ಖಿನ್ನತೆಯ ರೂಪಕ್ಕೆ ತಿರುಗ್ತದೆ. ಅವಾಗ ಆ ವ್ಯಕ್ತಿಯು ಮನೋವೈದ್ಯರನ್ನು ಕಾಣ್ಬೇಕಾಗ್ತದೆ. ಅವಾಗ ಕೌನ್ಸಿಲಿಂಗ್ ಆಯ್ತು, ಔಷಧೋಪಚಾರಗಳನ್ನು ತಗೊಂಡು ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡು ಹೊರಗೆ ಬರ್ಬೇಕಾಗ್ತದೆ. ಇದು ಪ್ರತಿಯೊಬ್ಬರ ಜೀವನದ ಒಂದು ಭಾಗ. ಅದನ್ನ ಎದುರಿಸೋ ಶಕ್ತಿ ಬರುವುದು ಯಾವಾಗ ಅಂದ್ರೆ ನಾವು ಎದುರಿಸ್ದಾಗ್ಲೆ. ಆದ್ರೆ ಒಂದೇನು ಅಂದ್ರೆ ನೀವೊಬ್ಬರೇ ಇಲ್ಲ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ಕೂಡು ಕುಟುಂಬದವರಾಯ್ತು, ಸ್ನೇಹಿತರಾಯ್ತು, ಎಲ್ಲರೂ ಜೊತೆಗೆ ಇದ್ದೀವಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ಬಿಟ್ರೆ ಸುಲಭ ಆಗ್ತಾ ಹೋಗ್ತದೆ.
1: ಸರಿಗ ನಾವು ಮಾನಸಿಕ ಒತ್ತಡ ಉಂಟಾಗುವಂತಹ ಕೆಲವು ಸಂದರ್ಭಗಳ ಬಗ್ಗೆ ಮಾತಾಡಿದ್ವಿ. ಈ ಜೀವನದ ಯಾವುದೇ ಹಂತದೊಳಗ ಬಡವರಿರ್ಲಿ, ಶ್ರೀಮಂತರಿರ್ಲಿ, ಎಂಥದೋ ಪರಿಸ್ಥಿತಿಯೊಳಗಿರ್ಲಿ, ಏನೋ ಒಂದು ಆತಂಕ ಒತ್ತಡ ಬಂದೇ ಬರ್ತದೆ. ಆದ್ರ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾವು ನಿರ್ಧಾರ ತಗೊಂಡಾಗ ನಾವೇನು ಕೆಲಸ ಮಾಡಬೇಕು? ಇದನ್ನ ಕೇಳ್ತಾ ಇರುವಂತಹ ನಮ್ಮ ಕೇಳುಗರಿಗೆ ಏನ್ ಹೇಳ್ತೀರಿ? ನಮ್ಮ ಮಾನಸಿಕ ಆರೋಗ್ಯ ಹದಗೆಡಬಾರದು ಅಂದ್ರೆ ನಾವೇನು ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅಂತ.
0: ಒಳ್ಳೆ ಪ್ರಶ್ನೆ. ಇದಕ್ಕೆ ಮೂಲಭೂತವಾಗಿ ನಾವೇನು ಅರ್ಥ ಮಾಡ್ಕೋಬೇಕು, ಮನಸ್ಸು ಅನ್ನೋದು ನಮ್ಮ ದೇಹದ ಮೇಲೆ ನಿಂತಿದೆ. ಮನಸ್ಸು ಮತ್ತು ದೇಹದ ಒಂದು ಒಡನಾಟ, ಅತಿಯಾದ ಒಂದು ಹತ್ತಿರದ ಒಡನಾಟ. ಸೊ ಮನಸ್ಸು ದೇಹದ ಮೇಲೆ ನಿಂತಿರುವಾಗ ಮೊದಲನೆಯ ನಮ್ಮ ಒಂದು ಅವಶ್ಯಕತೆಯನ್ನು ನಮ್ಮ ದೇಹದ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು. ಅಂದ್ರೆ ನಾವು ಪ್ರತಿ ಹಂತದಲ್ಲೂ ಮಕ್ಕಳಾದ್ರೆ ಆಟದಲ್ಲಿ ಇರಬೇಕು, ವಯಸ್ಕರಾದ್ರೆ ವ್ಯಾಯಾಮ ಮಾಡ್ಕೊಂತಿರ್ಬೇಕು. ದೇಹದ ದಂಡನೆ ಅನ್ನೋದು ಪ್ರತಿದಿನದ ಒಂದು ಅವಶ್ಯಕತೆ. ಒಂದು 1/2 ತಾಸು ವಾಕ್ ಮಾಡುವುದು ಅನ್ನೋದಿರ್ಬೇಕು. ಎರಡನೇದಾಗಿ ಸರಿಯಾಗಿ ನಿದ್ರೆ, 6-8 ತಾಸು ಅಥವಾ 8-10 ತಾಸು, ಒಟ್ಟು ಅರೌಂಡ್ 8 ತಾಸಷ್ಟು ನಿದ್ರೆ ಮಾಡೋದು ಅದು ನನ್ನ ಮಿದುಳಿನ ಚಟುವಟಿಕೆ, ಮನಸ್ಸಿನ ಚಟುವಟಿಕೆಗಳನ್ನು ಸಹಜ ಸ್ಥಿತಿಯಲ್ಲಿ ಇಡ್ತದೆ. ಮೂರನೇದಾಗಿ ನನ್ನ ಮನಸ್ಸಿನ ಒಂದು ಭಾವನೆಗಳನ್ನು ನಿರ್ವಹಿಸೋದು. ಅಂದ್ರೆ ಆ ಭಾವನೆಗಳಂದ್ರೆ ಏನು, ಫೀಲಿಂಗ್ಸ್ ಅಂತ ಹೇಳ್ತೀವಲ್ಲ. ಒತ್ತಡ ಅನ್ನೋದು ಬರುವುದು ಯಾವಾಗ, ಭಾವನೆಗಳನ್ನ ಡಿಸ್ಟರ್ಬ್ ಮಾಡಿದಾಗ ಅಥವಾ ಹೆಚ್ಚು ಕಡಿಮೆ ಮಾಡಿದಾಗ. ಆ ಭಾವನೆಗಳನ್ನ ನಿರ್ವಹಣೆ ಮಾಡೋದೇ ಒಂದು ಅವಶ್ಯಕತೆ ಇರ್ತದೆ. ಕೆಲವೊಮ್ಮೆ ಸಿಟ್ಟು ಬರ್ತದೆ, ಕೆಲವೊಮ್ಮೆ ಬೇಜಾರಾಗ್ತದೆ, ಕೆಲವೊಮ್ಮೆ ದುಃಖ ಆಗ್ತದೆ, ಕೆಲವೊಮ್ಮೆ ಅಸೂಯೆ ಫೀಲಿಂಗ್ಸ್, ಕೆಲವೊಮ್ಮೆ ರಿವೆಂಜ್ ಫುಲ್ ಅಥವಾ ದ್ವೇಷ ಬರ್ತದೆ, ಇವೆಲ್ಲ ಭಾವನೆಗಳಿರ್ತವೆ. ಈ ಭಾವನೆಗಳನ್ನ ನಿರ್ವಹಣೆನು ದೇಹದ ನಿರ್ವಹಣೆ. ಈಗ ಮಸಲ್ ಹೆಂಗೆ ನಾವು ಸ್ಟ್ರೆಂಥನಿಂಗ್ ಹೆಂಗ್ ಮಾಡ್ತೀವೋ ಹಂಗೆ ಮನಸ್ಸನ್ನು ಗಮನ ಹರಿಸ್ಬೇಕಾಗತ್ತೆ, ಭಾವನೆಗಳ ಕಡೆನು ಗಮನ ಕೊಡ್ಬೇಕಾಗತ್ತೆ. ಸೊ ಅದನ್ನ ಗುರುತಿಸೋದು, ಅದನ್ನ ನಿಭಾಯಿಸೋದು, ಈ ತರ ಏರಿಳಿತ ಇರೋದು ಇರ್ತದೆ, ಅದನ್ನ ತಡ್ಕೊಳೋ ಶಕ್ತಿ. ಅಂದ್ರೆ ಪ್ರತಿಯೊಬ್ರು ಈಗ ನಾನು ಯಾವಾಗ್ಲೂ ಸಂತೋಷವಾಗೇ ಇರ್ತೀನಿ ಅನ್ನೋದು ಇದೆಯಲ್ಲ, ಆ ಮನಸ್ಥಿತಿಯಿಂದ ಹೊರಗೆ ಬರ್ಬೇಕು. ಅವಾಗ ಕಷ್ಟದ ಮನಸ್ಥಿತಿನೂ ಬರ್ತದೆ, ಅದನ್ನ ಎದುರಿಸೋದು, ಅದನ್ನ ನಿಭಾಯಿಸ್ಕೊಂಡು ಹೋಗೋದೇ ನನ್ನ ಜೀವನದ ಒಂದು ಗುರಿ ಅನ್ನೋದನ್ನ ತಿಳ್ಕೊಬೇಕಾಗ್ತದೆ. ಆ ದುಃಖದ ಪರಿಸ್ಥಿತಿಯಲ್ಲಿ, ಸಿಟ್ಟಿನ ಸಂಪರಿಸ್ಥಿತಿಯಲ್ಲಿ ಏನೋ ವಿಚಾರ ಬಂತು ಅಂತ ಹೇಳಿ ಅದರಿಂದ ಹೋಗ್ಬಾರ್ದು. ಆತಂಕದ ಪರಿಸ್ಥಿತಿಯಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿ ನಾನು ಹೊರಗೋಗ್ದಂಗಿರೋದು ಅದನ್ನು ಆಗ್ಬಾರ್ದು. ಸೊ ಆ ಭಾವನೆಗಳನ್ನ ಅರಿವು ಅನ್ನೋದಿದೆಯಲ್ಲ, ಅತಿ ಅವಶ್ಯಕತೆ. ಎರಡನೇದಾಗಿ ಆ ಭಾವನೆಗಳನ್ನ ಗುರುತಿಸಿ ಅದನ್ನ ನಿಭಾಯಿಸ್ಲಿಕ್ಕೆ ನಮ್ ಪ್ರತಿಯೊಬ್ಬರದ್ದು ಅವ್ರದೇ ಆದ ವೈಯಕ್ತಿಕವಾದ ಒಂದು ವಿಚಾರಗಳನ್ನ ಮಾಡ್ಬೇಕು. ಕೆಲವರಿಗೆ ಆಟದಲ್ಲಿ ಆಸಕ್ತಿ ಇದ್ರೆ ಆಟ ಆಡೋದು, ಕೆಲವರಿಗೆ ಓದು ವಿಷಯದಲ್ಲಿ ಇದ್ರೆ ಅದನ್ನು ಓದೋದಾಗ್ಲಿ, ಬರವಣಿಗೆ ಮಾಡೋದಾಗ್ಲಿ, ಕ್ರಿಯೇಟಿವ್ ಆಕ್ಟಿವಿಟೀಸ್, ಕೆಲವರಿಗೆ ಈ ಆರ್ಟ್ ಬೇಸ್ಡ್ ಅಂದ್ರೆ ಈ ಬೇರೆ ಬೇರೆ ವಿಧವಾದ ಒಂದು ಅದರಲ್ಲಿ ತೊಡಗಿಸ್ಕೊಳೋದು, ಪ್ರತಿದಿನದ 1/2 ತಾಸು 1 ತಾಸು ಈ ತರ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರು ಅವರಿಗೆ ಅನುಕೂಲ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳು, ಆ ಸಂಬಂಧಗಳಿಂದ ನಮ್ಮ ಭಾವನೆಗಳು ಕೂಡ್ಕೊಂಡಿರ್ತವೆ. ನಮ್ಮ ಹತ್ತಿರದ ಸಂಬಂಧಗಳನ್ನ ಸಮಾಧಾನವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಾವೇ ತಗೋಬೇಕಾಗ್ತದೆ. ಅಂದ್ರೆ ಪ್ರತಿಯೊಬ್ರು ನಮ್ಮ ಕೋಪಿಂಗ್ ಅಂದ್ರೆ ನಾನು ನನ್ನ ಮನೆಯವ್ರನ್ನಾಗ್ಲಿ ಮಕ್ಕಳನ್ನಾಗ್ಲಿ ಚೆನ್ನಾಗಿ ಮಾತಾಡಿಸೋದು, ಅವ್ರ ಜೊತೆ ಒಳ್ಳೆ ವಿಷಯಗಳನ್ನ ವಿಚಾರ ಮಾಡೋದು, ಈಗ ನಡೀತಾ ಇರೋ ಒಂದು ಸಾಮಾಜಿಕವಾದ ವಿಷಯಗಳನ್ನ ಚರ್ಚಿಸೋದು, ಅಂದ್ರೆ ಬದಲಾವಣೆಗಳಾಗ್ತಾ ಇದೆ ಅದನ್ನ ಚರ್ಚಿಸೋದು, ಈ ರೀತಿ ಮಾತಾಡೋದ್ರಿಂದನೂ ಸಮಾಧಾನ ಆಗ್ಲಿಕ್ಕೆ ಮನಸ್ಸು ಆಗ್ತಾ ಇರ್ತದೆ. ನಾಲ್ಕನೇದಾಗಿ ಏನಾಗ್ತದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾವುದೇ ದೇಶದ ಮೂಲೆಯಲ್ಲಿ ಇರ್ಲಿ ವಿಶ್ವದಲ್ಲೇ ಇರ್ಲಿ ಆ ಮನಸ್ಸು ಅನ್ನೋದಿದೆ.

0: ಅಲ್ಲ, ಅದು ಒಂದ್ ರೀತಿ ಪ್ರತಿಯೊಬ್ಬರದು ಅವಿಭಾಜ್ಯ ಅಂಗ. ಒತ್ತಡ ಬರೋದು ಸಹಜ, ಒತ್ತಡ ನಿರ್ವಹಣೆ ಮಾಡೋದು ಸಹಜ. ಹಣದಿಂದಾಗ್ಲಿ ಒತ್ತಡ ತೆಗಿತೀವಿ ಅನ್ನೋದು ಸುಳ್ಳು. ಪ್ರತಿನಿತ್ಯದ ಒಂದು ಒಡನಾಟಗಳು, ಸಂಬಂಧಗಳು, ಜೀವನ ಶೈಲಿ, ಇದರಿಂದ ನಾವು ಅದನ್ನ ನಿರ್ವಹಣೆ ಮಾಡ್ಕೊಂತ ಹೋಗೋದಿದೆಯಲ್ಲ, ಅದು ಮುಖ್ಯ. ಕೊನೆಗೆ ರೆಸಿಲಿಯನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಆ ಒತ್ತಡದಿಂದ ಹೊರಗ್ ಬರೋದು, ನಿಭಾಯಿಸೋದು ಏನು, ಆ ಒಂದು ಕ್ಷಮತೆ ಬೆಳೆಸ್ಕೊಂತ ಹೋಗ್ಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿರ್ಬೇಕಾಗ್ತದೆ. ಸೊ ಸಿದ್ಧರಾಗೋದು ಅಂದ್ರೆ ಪ್ರತಿದಿನದ ಒಂದು ದಿನಚರಿ ಮೇಲೆ ಅತಿಯಾದ ಗಮನ. ಈಗ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ, ಆ ರುಟೀನ್ ಇಸ್ ದ ಒನ್ ವಿಚ್ ಮೇಕ್ಸ್ ಅ ಪರ್ಸನ್ ವಾಟ್ ಹೀಸ್, ಅಂದ್ರೆ ಪ್ರತಿದಿನದ ಒಂದು ಒಡನಾಟದಲ್ಲೇ ನಮ್ಮ ಎಲ್ಲ ಒತ್ತಡ ನಿರ್ವಹಣೆಯ ಒಂದು ವಿಷಯಗಳು ಕೂಡ್ಕೊಂಡಿರ್ತವೆ. ಅಂದ್ರೆ ಅದನ್ನ ನಾವು ಪ್ರತಿದಿನ ಮಾಡ್ತಾ ಹೋದ್ರು ಹೆಚ್ಚಿನ ಹೆಚ್ಚು ವಿಷಯ ಒತ್ತಡಗಳಲ್ಲಿ ಬಯಸ್ಬೋದು, ಸಂಬಂಧಗಳನ್ನ ನೋಡ್ಕೊಳೋದು, ಸಾಮಾಜಿಕ ವಿಷಯಗಳಲ್ಲಿ ಒಳಗಾಗೋದು, ಅಂದ್ರೆ ನಮ್ದು ಲೊಕ್ಯಾಲಿಟಿಲಿ ಸ್ವಲ್ಪ ಜನರ ಜೊತೆ ಬೆರೆಯೋದು, ಅಲ್ಲಿರೋ ಒಂದು ವಿಷಯಗಳನ್ನ ವಿಚಾರ ಮಾಡಿ ಅದಕ್ಕೆ ಏನಾದ್ರು ಪರಿಹಾರ ಹುಡುಕೋದು, ಹಂಗೆ ಅಂದ್ರೆ ಸೋಷಿಯಲ್ ಗ್ರೂಪ್ಸ್ ಅಲ್ಲೂ ಸಾಕಷ್ಟು ಉಪಯೋಗ ಆಗ್ತದೆ. ಇದಲ್ದೇನೆ ಕೊನೆಗೆ ನಾವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ, ಅಂದ್ರೆ ಪಾಸಿಟಿವ್ ಮೈಂಡ್ ಅಥವಾ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ. ಈ ಎಕ್ಸಸೈಸ್ ಟು ದ ಮೈಂಡ್ ವೇರ್ ಯು ಬ್ರಿಂಗ್ ಇನ್, ಅಂದ್ರೆ ಈ ಫರ್ಗಿವ್ನೆಸ್ ಅನ್ನೋದು, ಅಂದ್ರೆ ಗ್ರಾಟಿಟ್ಯೂಡ್, ಅಂದ್ರೆ ಎಲ್ಲರೂ ತಪ್ಪು ಮಾಡ್ತೀವಿ, ಸಂಬಂಧಗಳಲ್ಲಿ ತಪ್ಪು ಮಾಡ್ತೀವಿ, ಕ್ಷಮಿಸ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕು ಪ್ರತಿಯೊಬ್ರು. ಅದೇ ರೀತಿ ಸಾಕಷ್ಟು ಜನ ನಮಗೆ ಒಳ್ಳೇದನ್ನ ಮಾಡಿದರೆ ಅವರಿಗೆ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕು, ಅಂದ್ರೆ
1: ಕೃತಜ್ಞತಾ
0: ಭಾವ, ಗ್ರಾಟಿಟ್ಯೂಡ್, ಆ ಒಂದು ಭಾವನೆಗಳನ್ನ ಬೆಳೆಸ್ಕೊಂಡು ಅವಾಗ ಏನಾಗ್ತದೆ, ಆ ಕಷ್ಟದ ಮನಸ್ಥಿತಿಯಿಂದ ಹೊರಗ್ ಬರ್ಲಿಕ್ಕೆ ಈ ಭಾವನೆಗಳೆಲ್ಲ ಹೆಚ್ಚಾಗ್ತಾ ಹೋಗ್ತವೆ. ನಾವು ತಪ್ಪು ಮಾಡಿರ್ಬೋದು, ನಮ್ಮ ಹತ್ರದವ್ರು ತಪ್ಪು ಮಾಡಿರ್ಬೋದು, ಆ ಭಾವನೆಗಳನ್ನ ಹೊರಗಡೆ ಬರ್ಲಿಕ್ಕೆ ಈ ತರ ಪಾಸಿಟಿವ್ ಮೈಂಡ್ ಸೆಟ್ ಇವುಗಳನ್ನ ಬೆಳೆಸ್ಕೊಂತ ಹೋಗ್ಬೇಕಾಗ್ತದೆ. ಇವುಗಳಿಂದ ನಾವು ನಮ್ಮ ಪ್ರತಿದಿನದ ಒಡನಾಟ ಅದು ಒತ್ತಡಗಳನ್ನ ನಿಭಾಯಿಸ್ಕೊಂತ ಹೋಗ್ಬೋದಾಗ.
1: ಬಹಳ ಒಳ್ಳೆಯದು ಸರ್, ನೀವು ಮಾನಸಿಕ ಒತ್ತಡದ ಸ್ವರೂಪಗಳು ಮತ್ತು ಅದಕ್ಕೆ ಪರಿಹಾರ ಎಲ್ಲವನ್ನ ಬಹಳ ವಿಸ್ತೃತವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ನಮ್ಮ ಎಲ್ಲಾ ಕೇಳುಗರಿಗೆ ಇದು ಸಹಾಯಕಾರಿ ಆಗಿರಬಹುದು. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ.
1: ಆರೋಗ್ಯ ಸಂಚಿಕೆ ಗಿರೀಶ್ ಬಾಬು ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಮ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಮಾಹಿತಿ ಮನರಂಜನೆ ಆಯ್ಕೆಯಲ್ಲಿ ಫಸ್ಟ್ ಅಂಡ್ ಬೆಸ್ಟ್.
1: ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ವಿಬಿ ಜಿ ರಾಮ್ಜಿ ಯೋಜನೆ ನಿರೂಪಣೆ ಮತ್ತು ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
1: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಅಭಿಯಾನ ವಿಬಿ ಜಿ ರಾಮ್ಜಿ ಯೋಜನೆ 2025. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಯೋಜನೆ ಜಿ ರಾಮ್ಜಿ 2025. ಬದಲಾವಣೆ: 2005 ನರೇಗಾ ಮನ್ರೇಗಾ ಕಾಯ್ದೆಯ ಬದಲಿಗೆ

ಹೊಸ ಆಧುನಿಕ ಶಾಸನಬದ್ಧ ಚೌಕಟ್ಟು ಮುನ್ನೋಟ ವಿಕಸಿತ ಭಾರತ 2047 ಗುರಿ ತಲುಪಲು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು ಅಗತ್ಯತೆ. ಗ್ರಾಮೀಣ ಭಾರತದ ಬದಲಾದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಉದ್ಯೋಗ ನೀತಿಯ ನವೀಕರಣ. ವಿಕಸಿತ ಭಾರತದ ಖಾತ್ರಿಗಾಗಿ ರೋಜ್ಗಾರ್ ಮತ್ತು ಗ್ರಾಮೀಣ ಆಜೀವಿಕ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ 2025 ಕಾಯ್ದೆ ಜಾರಿಗೊಳಿಸುವ ಮೂಲಕ ಗ್ರಾಮೀಣ ಆಸ್ತಿ ಸೃಷ್ಟಿಗೆ ಬಲ ನೀಡಲು ಪ್ರತಿ ಹಣಕಾಸು ವರ್ಷದಲ್ಲಿ ಕಾನೂನಾತ್ಮಕ ಉದ್ಯೋಗ ಖಾತರಿಯನ್ನು 100 ರಿಂದ 125 ದಿನಗಳಿಗೆ ಹೆಚ್ಚಿಸುವ ನಿರ್ಣಯ. ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಪರಿಣಾಮಕಾರಿ ವಿತರಣೆಯ ಖಚಿತತೆ. ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೂಲಕ ಆಡಳಿತ ವ್ಯವಸ್ಥೆಗಳನ್ನು ಆಧುನೀಕರಿಸಲಿದೆ. ಇದರಲ್ಲಿ ಬಯೋಮೆಟ್ರಿಕ್ ದೃಢೀಕರಣ, ಮೊಬೈಲ್ ಆಧಾರಿತ ಮೇಲ್ವಿಚಾರಣೆ, ಕೃತಕ ಬುದ್ಧಿಮತ್ತೆ ಎಐ, ಸಮರ್ಥಿತ ವಿಶ್ಲೇಷಣೆ, ನೈಜ ಸಮಯದ ಡ್ಯಾಶ್ಬೋರ್ಡ್ಗಳು, ನಾಗರಿಕ ಭಾಗವಹಿಸುವಿಕೆ ವೇದಿಕೆಗಳು. ಜಿರಾಮ್ಜಿ ಯೋಜನೆ 2025 ಪ್ರಮುಖ ಮಾರ್ಗಸೂಚಿಗಳು. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ 2025 ನರೇಗಾ ಯೋಜನೆಯನ್ನು ವಿಕಸಿತ ಭಾರತ 2047 ಅನುಗುಣವಾಗಿ ಒಂದು ಹೊಸ ಶಾಸನಬದ್ಧ ಚೌಕಟ್ಟಿನೊಂದಿಗೆ ಬದಲಾಯಿಸಲಾಗಿದೆ. ಗ್ರಾಮೀಣ ಕುಟುಂಬಗಳ ಆದಾಯದ ಭದ್ರತೆಯನ್ನು ಬಲಪಡಿಸಲು ಉದ್ಯೋಗ ಖಾತರಿಯನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದು ಕೂಲಿ ಉದ್ಯೋಗವನ್ನು 4 ಆದ್ಯತೆಯ ವಲಯಗಳಾಗಿ ದೀರ್ಘಕಾಲದ ಅವಶ್ಯ ಗ್ರಾಮೀಣ ಮೂಲಸೌಕರ್ಯಗಳೊಂದಿಗೆ ಸಂಯೋಜಿಸಲಾಗಿದೆ. ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ವಿಕೇಂದ್ರೀಕೃತ ಯೋಜನೆಯನ್ನು ಬಲಪಡಿಸುತ್ತದೆ. ಮಾನದಂಡ ಆಧಾರಿತ ಧನಸಹಾಯ ಮತ್ತು ಕೇಂದ್ರ ಪ್ರಾಯೋಜಿತ ರಚನೆಗೆ ಬದಲಾಗುವುದು. ಹೊಣೆಗಾರಿಕೆ ಮತ್ತು ಕೇಂದ್ರ ರಾಜ್ಯ ಪಾಲುದಾರಿಕೆಯನ್ನು ಸುಧಾರಿಸುತ್ತದೆ. ಪ್ರಮುಖ ಸುಧಾರಣೆಗಳು ಉದ್ಯೋಗ ದಿನಗಳ ಹೆಚ್ಚಳ. ಹಿಂದೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಾತ್ರಿ, ಈಗ ಕನಿಷ್ಠ 125 ದಿನಗಳ ಉದ್ಯೋಗ. ಪರಿಣಾಮ ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚಿನ ಆದಾಯ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆ. ಉದ್ದೇಶ ವಲಸೆಯನ್ನು ತಡೆಗಟ್ಟುವುದು ಮತ್ತು ಜೀವನ ಮಟ್ಟವನ್ನು ಸುಧಾರಿಸುವುದು. ಕೃಷಿ ಪೂರಕ ಸುಧಾರಣೆ, ಕೆಲಸವಿಲ್ಲದ ಅವಧಿ ವಿಧಾನ. ಬಿತ್ತನೆ ಮತ್ತು ಕಟಾವಿನ ಹಂಗಾಮು ಸಮಯದಲ್ಲಿ ವರ್ಷಕ್ಕೆ ಒಟ್ಟು 60 ದಿನಗಳ ಕಾಲ ಕೆಲಸಕ್ಕೆ ವಿರಾಮ ಘೋಷಿಸಲು ರಾಜ್ಯಗಳಿಗೆ ಅಧಿಕಾರ. ರೈತರಿಗೆ ಲಾಭ. ಕೃಷಿ ಚಟುವಟಿಕೆಗಳಿಗೆ ಕಾರ್ಮಿಕರ ಲಭ್ಯತೆ ಖಚಿತವಾಗುತ್ತದೆ, ಕಾರ್ಮಿಕರಿಗೆ ಲಾಭ. ಉಳಿದ 305 ದಿನಗಳಲ್ಲಿ ತಮ್ಮ 125 ದಿನಗಳ ಉದ್ಯೋಗ ಹಕ್ಕನ್ನು ಚಲಾಯಿಸಬಹುದು. ಸಮತೋಲನ, ಕೃಷಿ ಉತ್ಪಾದಕತೆ ಮತ್ತು ಉದ್ಯೋಗ ಖಾತ್ರಿಯ ನಡುವೆ ಸಮನ್ವಯ. ಜಿರಾಮ್ಜಿ ಯೋಜನೆ ಮೂಲಕ ರೈತರಿಗೆ ಆಗುವ ಅನುಕೂಲಗಳು: ಬಿತ್ತನೆ ಮತ್ತು ಕೊಯ್ಲಿನ ಸಮಯದಲ್ಲಿ ಕಾರ್ಮಿಕರ ಲಭ್ಯತೆಯ ಖಾತರಿ, ಕೃಷಿ ಕ್ಷೇತ್ರದಲ್ಲಿನ ಕೃತಕ ಕೂಲಿ ಬೇಡಿಕೆಗೆ ತಡೆ, ನೀರಾವರಿ ಮತ್ತು ಅಂತರ್ಜಲ ಸುಧಾರಣೆ, ಉತ್ತಮ ಸಂಪರ್ಕ ಮತ್ತು ಸಂಗ್ರಹಣಾ ವ್ಯವಸ್ಥೆಯಿಂದ ಕೊಯ್ಲಿನ ನಂತರದ ನಷ್ಟಕ್ಕೆ ಕಡಿವಾಣ, ಹವಾಮಾನ ವೈಪರೀತ್ಯದಿಂದ ಬೆಳೆಗಳನ್ನು ರಕ್ಷಿಸಲು ಹವಾಮಾನ ಕೇಂದ್ರಿತ ಕಾಮಗಾರಿಗಳು. ಆದ್ಯತೆಯ 4 ಅಭಿವೃದ್ಧಿ ವಲಯಗಳು: ಜಲಭದ್ರತೆ, ಉದ್ಯೋಗವನ್ನು ಕೇವಲ ಕೂಲಿಗಾಗಿ ಸೀಮಿತಗೊಳಿಸದೆ ಉತ್ಪಾದಕ ಆಸ್ತಿ ಸೃಷ್ಟಿಯೊಂದಿಗೆ ಜೋಡಿಸಲಾಗಿದೆ. ಜಲಭದ್ರತೆ, ಚೆಕ್ ಡ್ಯಾಂ, ಕೆರೆಗಳ ಅಭಿವೃದ್ಧಿ, ಅಂತರ್ಜಲ ಮರುಪೂರಣ, ಗ್ರಾಮೀಣ ಮೂಲಸೌಕರ್ಯ, ರಸ್ತೆಗಳು ಮತ್ತು ಸಂಪರ್ಕ ಸೇವೆಗಳ ಬಲವರ್ಧನೆ, ಜೀವನೋಪಾಯ ಮತ್ತು ಮೂಲಸೌಕರ್ಯ, ಸಂಗ್ರಹಣಾ ಕೇಂದ್ರಗಳು ಮತ್ತು ಉತ್ಪಾದನಾ ಆಸ್ತಿಗಳ ಸೃಷ್ಟಿ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಪರಿಸರದ ವೈಪರೀತ್ಯ ತಗ್ಗಿಸುವ ವಿಶೇಷ ಕಾಮಗಾರಿಗಳು. ವಿಕಸಿತ ಭಾರತದ ಖಾತ್ರಿಗಾಗಿ ವಿಜಿ ರಾಮ್ಜಿ ಯೋಜನೆ 2025 ಅಡಿಯಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಬೆಂಬಲ, ಯೋಜನೆ ಮತ್ತು ಅನುಷ್ಠಾನದಲ್ಲಿ ಪಾಲ್ಗೊಳ್ಳುವಿಕೆಗಾಗಿ ಪ್ರಾಥಮಿಕ ಸಂಸ್ಥೆಯಾಗಿ ಗ್ರಾಮ ಪಂಚಾಯತಿಗಳಿಗೆ ಬೆಂಬಲ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮರ್ಪಕ ವೃತ್ತಿಪರ ಮತ್ತು ತಾಂತ್ರಿಕ ಸಾಮರ್ಥ್ಯದ ಬಲ. ವಿಕೇಂದ್ರೀಕರಣ ಮತ್ತು ಪಂಚಾಯತ್ಗಳ ಪಾತ್ರ. ವಿಕಸಿತ ಗ್ರಾಮ ಪಂಚಾಯತಿ ಯೋಜನೆ ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ಗ್ರಾಮಸಭೆಗಳಲ್ಲಿ ಯೋಜನೆಗಳಿಗೆ ರೂಪುರೇಷೆ. ಅಧಿಕಾರ: ಕನಿಷ್ಠ 50% ಕಾಮಗಾರಿಗಳನ್ನು ಗ್ರಾಮ ಪಂಚಾಯತಿಗಳೇ ಅನುಷ್ಠಾನಗೊಳಿಸಬೇಕು. ಡಿಜಿಟಲ್ ಸಂಯೋಜನೆ, ಪಿಎಂ ಗತಿಶಕ್ತಿಯಂತಹ ರಾಷ್ಟ್ರೀಯ ವೇದಿಕೆಗಳೊಂದಿಗೆ ಯೋಜನೆಗಳ ಜೋಡಣೆ. ಹೊಸ ಹಣಕಾಸು ಮತ್ತು ಆಡಳಿತಾತ್ಮಕ ಚೌಕಟ್ಟು. ಹಂಚಿಕೆ ಅನುಪಾತ: ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60:40, ಈಶಾನ್ಯ ಹಿಮಾಲಯ ರಾಜ್ಯಗಳಿಗೆ 90:10, ಶಾಸಕಾಂಗವಿಲ್ಲದ ಕೇಂದ್ರಾಡಳಿತ ಪ್ರದೇಶಗಳಿಗೆ

0: ಪೂರ್ಣ ಕೇಂದ್ರ ಧನ ಸಹಾಯ. ಆಡಳಿತಾತ್ಮಕ ವೆಚ್ಚ ಶೇಕಡ 6ರಿಂದ ಶೇಕಡ 9ಕ್ಕೆ ಹೆಚ್ಚಳ. ಬಳಕೆ, ಸಿಬ್ಬಂದಿ ನೇಮಕ, ತರಬೇತಿ ಮತ್ತು ತಾಂತ್ರಿಕ ಸಾಮರ್ಥ್ಯ ವೃದ್ಧಿಗೆ ಹೆಚ್ಚಿನ ಒತ್ತು. ಲಾಭ, ಮುನ್ಸೂಚಿತ ನಿಧಿ ಹಂಚಿಕೆಯಿಂದ ರಾಜ್ಯಗಳಿಗೆ ಉತ್ತಮ ಬಜೆಟ್ ನಿರ್ವಹಣೆ ಸಾಧ್ಯ. ಗರಿಷ್ಠ ಉತ್ಪಾದನೆಗೆ ಸಕಾಲದಲ್ಲಿ ಬಿತ್ತನೆ ಮತ್ತು ಕೊಯ್ಲು. ಬಿಡುವಿಲ್ಲದ ಕೃಷಿ ಅವಧಿಗಳಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆಯನ್ನು ಖಚಿತಪಡಿಸುವುದು. ಗರಿಷ್ಠ ಗ್ರಾಮೀಣ ಉತ್ಪಾದನೆಗಾಗಿ ಸಕಾಲದಲ್ಲಿ ಬಿತ್ತನೆ ಮತ್ತು ಕೊಯ್ಲು. ಗ್ರಾಮೀಣ ಜೀವನೋಪಾಯದ ಮೂಲವಾಗಿರುವ ಕೃಷಿಯ ಅಗತ್ಯಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವುದು. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ, ಡಿಜಿಟಲ್ ಆಡಳಿತ, ಬಯೋಮೆಟ್ರಿಕ್ ಹಾಜರಾತಿ ಮತ್ತು ಕೃತಕ ಬುದ್ಧಿಮತ್ತೆ, ಎಐ ಮೂಲಕ ಅಕ್ರಮಗಳ ಪತ್ತೆ, ವೇತನ ಪಾವತಿ, ಕೆಲಸ ಮುಗಿದ 15 ದಿನದ ಒಳಗೆ ನೇರ ನಗದು ವರ್ಗಾವಣೆ, ಡಿಬಿಟಿ, ನಿರುದ್ಯೋಗ ಭತ್ತೆ, ಕೆಲಸ ಕೋರಿದ 15 ದಿನಗಳಲ್ಲಿ ಉದ್ಯೋಗ ನೀಡದಿದ್ದರೆ ಸರ್ಕಾರದಿಂದ ಕಡ್ಡಾಯ ಭತ್ಯೆ, ಸಾಮಾಜಿಕ ಪರಿಶೋಧನೆ, ಪ್ರತಿ 6 ತಿಂಗಳಿಗೊಮ್ಮೆ ಗ್ರಾಮಸಭೆಗಳ ಮೂಲಕ ಕಡ್ಡಾಯ ತಪಾಸಣೆ, ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಕೇವಲ ಉದ್ಯೋಗ ನೀಡುವ ಯೋಜನೆಯಲ್ಲ, ಇದು ಗ್ರಾಮೀಣ ಭಾರತದ ಸಮಗ್ರ ಅಭಿವೃದ್ಧಿಯ ಮಂತ್ರ. ಇದು ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಉತ್ಪಾದಕ ಆಸ್ತಿ ಸೃಷ್ಟಿಯ ಮೇಲೆ ಕೇಂದ್ರೀಕರಿಸಿದೆ. ಅಂತಿಮ ಗುರಿ ಸಮೃದ್ಧ, ಸ್ವಾವಲಂಬಿ ಮತ್ತು ವಿಕಸಿತ ಗ್ರಾಮೀಣ ಭಾರತ 2047ರನ್ನು ಸಾಧಿಸುವ ಉದ್ದೇಶವನ್ನು ಹೊಂದಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ವಿಬಿಜಿ ರಾಮ್ಜಿ ಯೋಜನೆ ಪ್ರಸಾರವಾಯಿತು. ನಿರೂಪಣೆ ಮತ್ತು ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯಾದ್ಯಂತ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕುಹು ಕುಹು ಕೂಗಿ
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರು.

0: ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಿಲಿ ಪಿಲಿ ಹೇಳುತ್ತಿತ್ತವ್ವ ನನ್ನೆದೆಯೊಳಗಿನ ಗಿಳಿ, ಪಿಲಿ ಪಿಲಿ ಹೇಳುತ್ತಿತ್ತವ್ವ.
2: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
3: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಹತ್ತನೇ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026ಕ್ಕೆ ಗುಜರಾತ್ನ ಗಾಂಧಿನಗರದಲ್ಲಿ ಚಾಲನೆ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟೀಯ ಅಭಿಯಂತರರ ದಿನಾಚರಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಡಿಆರ್ಡಿಒ ಖಾಸಗಿ ಉದ್ಯಮ ಸಹಭಾಗಿತ್ವದಿಂದ ಭಾರತಕ್ಕೆ ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೂರದರ್ಶನ ಸಂಸ್ಥೆಗೆ ಇಂದು 67ನೇ ಸಂಸ್ಥಾಪನಾ ದಿನದ ಸಂಭ್ರಮ.

0: ಹಾಗೂ ಭಾರತ ಆಫ್ಘಾನಿಸ್ತಾನ್ ಪುರುಷರ ಟಿ20 ಕ್ರಿಕೆಟ್ ಸರಣಿ ಇಂದು ಎರಡನೇ ಪಂದ್ಯ. ವಾರ್ತೆಗಳ ವಿವರ. ಗುಜರಾತ್ನ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಆರಂಭಗೊಂಡಿದೆ. ದಕ್ಷಿಣ ಏಷ್ಯಾದಲ್ಲಿ ಇದೇ ಮೊದಲ ಬಾರಿಗೆ ಈ ಜಾಗತಿಕ ಸಮಾವೇಶ ನಡೆಯುತ್ತಿದೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸಮಾವೇಶವನ್ನು ಜಂಟಿಯಾಗಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ವರ್ತುಲ ಆರ್ಥಿಕತೆಯ ತತ್ವಗಳನ್ನು ಸುಸ್ಥಿರ ಅಭಿವೃದ್ಧಿಯ ಭಾಗವಾಗಿಸುವ ನಿಟ್ಟನಲ್ಲಿ ಭಾರತ ಬದ್ಧವಾಗಿದೆ. ವಿಸ್ತರಿತ ಉತ್ಪಾದಕರ ಹೊಣೆಗಾರಿಕೆ ನಿಯಮಗಳು ಮತ್ತು ಮಿಷನ್ ಲೈಫ್ ಸೇರಿದಂತೆ ಹಲವು ಉಪಕ್ರಮಗಳು ಭಾರತದ ವರ್ತುಲ ಆರ್ಥಿಕತೆಯತ್ತ ಸಾಗುವಿಕೆಯಲ್ಲಿ ಪ್ರಮುಖ ಹೆಜ್ಜೆಗಳಾಗಿವೆ ಎಂದು ಅವರು ಹೇಳಿದ್ದಾರೆ. ಎರಡು ದಿನಗಳ ವೇದಿಕೆಯಲ್ಲಿ ಕೃತಕ ಬುದ್ದಿಮತ್ತೆ, ಹಸಿರು ಇಂಧನ, ಸುಸ್ಥಿರ ಹಣಕಾಸು, ಆಡಳಿತ ಮತ್ತು ನವೋದ್ಯಮ ಕ್ಷೇತ್ರಗಳ ಕುರಿತು 4 ಪೂರ್ಣ ಅವಧಿಯ ಅಧಿವೇಶನಗಳು ಹಾಗೂ 16 ವಿಷಯಾಧಾರಿತ ಅಧಿವೇಶನಗಳು ನಡೆಯಲಿವೆ. 125 ಹೆಚ್ಚು ಪ್ರದರ್ಶಕರು ಭಾಗವಹಿಸುವ ಅಂತಾರಾಷ್ಟೀಯ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟೀಯ ಅಭಿಯಂತರರ ದಿನ ಆಚರಿಸಲಾಗುತ್ತಿದೆ. ದೇಶದ ಅಭಿವೃದ್ಧಿಯಲ್ಲಿ ಎಂಜಿನಿಯರ್ಗಳ ಕೊಡುಗೆಯನ್ನು ಸ್ಮರಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 15 ಈ ದಿನವನ್ನು ಆಚರಿಸಲಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು 1861 ಸೆಪ್ಟೆಂಬರ್ 15 ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. 1912 1918 ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತಾವಧಿಯಲ್ಲಿ 19ನೇ ದಿವಾನರಾಗಿ ಕೆಲಸ ಮಾಡಿದರು. ದಿವಾನರಾಗಿದ್ದ ಸಂದರ್ಭದಲ್ಲಿ ಅವರು ಕೃಷಿ, ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿ, ರಾಷ್ಟ ನಿರ್ಮಾಣದ ಅವರ ದೂರದೃಷ್ಟಿ ಸದಾ ಸ್ಫೂರ್ತಿದಾಯಕವಾಗಿದೆ, ಉತ್ತಮ ಭವಿಷ್ಯಕ್ಕಾಗಿ ನಿರ್ಮಾಣ, ನಾವೀನ್ಯತೆ ಮತ್ತು ಪರಿಹಾರಗಳನ್ನು ಒದಗಿಸುವ ಇಂಜಿನಿಯರ್ಗಳ ಕೊಡುಗೆಯನ್ನು ಅವರು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ವಿಶ್ವೇಶ್ವರಯ್ಯ ಅವರ ರಾಷ್ಟ ನಿರ್ಮಾಣದ ಕೊಡುಗೆಯನ್ನು ಸ್ಮರಿಸಿ ಎಲ್ಲ ಅಭಿಯಂತರರಿಗೆ ಶುಭಾಶಯ ಕೋರಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಹಾಗೂ ಖಾಸಗಿ ಉದ್ಯಮ ರಂಗದ ಜಂಟಿ ಸಹಭಾಗಿತ್ವವು ಭಾರತವನ್ನು ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಬಲ್ಲದು ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ವಿಮರ್ಶ್ 2026 ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕ್ಷಿಪಣಿಗಳು, ಯುದ್ದ ವಿಮಾನಗಳು ಹಾಗೂ ಕೃತಕ ಬುದ್ದಿಮತ್ತೆಯವರೆಗೆ ಡಿಆರ್ಡಿಒ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ಎಂದರು. ರಕ್ಷಣಾ ವಲಯದಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸಲು ಕೇವಲ ಸರ್ಕಾರ ಅಥವಾ ಡಿಆರ್ಡಿಒ ಪ್ರಯತ್ನಗಳಷ್ಟೇ ಸಾಲದು, ಖಾಸಗಿ ಉದ್ಯಮ ರಂಗದ ಸಹಯೋಗ ಅತ್ಯಗತ್ಯ ಎಂದು ಸಚಿವರು ಒತ್ತಿ ಹೇಳಿದರು. ಮೇಕ್ ಇನ್ ಇಂಡಿಯಾ, ಐಡೆಕ್ಸ್ ಯೋಜನೆಗಳು ಹಾಗೂ ರಕ್ಷಣಾ ಆಯವ್ಯಯದ ಶೇಕಡ 25ರಷ್ಟನ್ನು ಖಾಸಗಿ ವಲಯಕ್ಕೆ ಮೀಸಲಿಟ್ಟಿರುವುದು ಭಾರತವನ್ನು ಆಮದು ಮುಕ್ತಗೊಳಿಸಿ ಸ್ವಾವಲಂಬಿಯನ್ನಾಗಿ ಮಾಡಲು ಕೈಗೊಂಡ ನಿರ್ಣಾಯಕ ಕ್ರಮವಾಗಿದೆ ಎಂದು ಅವರು ವಿವರಿಸಿದರು. ಪ್ರಜಾಪ್ರಭುತ್ವ ಭಾರತಕ್ಕೆ ಹೊಸದಲ್ಲ, ದೇಶದ ಪ್ರಾಚೀನ ನಾಗರಿಕತೆಯಲ್ಲಿ ಅದರ ಆಳವಾದ ಬೇರುಗಳಿವೆ ಎಂದು ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಋಗ್ವೇದದಲ್ಲಿ ಉಲ್ಲೇಖವಾಗಿರುವ ಸಭಾ ಮತ್ತು ಸಮಿತಿ ಸೇರಿದಂತೆ ಪ್ರಾಚೀನ ಸಭೆಗಳು ಚರ್ಚೆ, ಸಮಾಲೋಚನೆ ಹಾಗೂ ಸಾಮೂಹಿಕ ನಿರ್ಧಾರಕ್ಕೆ ಮಹತ್ವ ನೀಡಿದ್ದವು ಎಂದು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವ ಕೇವಲ ಚುನಾವಣೆಗಳಿಗೆ ಸೀಮಿತವಲ್ಲ, ಸಂವಾದ, ಜನರ ಭಾಗವಹಿಸುವಿಕೆ, ವೈವಿಧ್ಯತೆಗೆ ಗೌರವ ಮತ್ತು ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನು ಒಳಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಕೆನಡಾ ನಡುವೆ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಕುರಿತ 4ನೇ ಸುತ್ತಿನ ಮಾತುಕತೆ ನವದೆಹಲಿಯಲ್ಲಿ ಆರಂಭವಾಗಿದೆ. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ಹೆಚ್ಚಿಸುವ ಗುರಿಯನ್ನು ಎರಡೂ ದೇಶಗಳು ಹೊಂದಿವೆ. ನಿನ್ನೆ ಆರಂಭಗೊಂಡಿರುವ 5 ದಿನಗಳ ಮಾತುಕತೆ ಇದೇ 18ರವರೆಗೆ ನಡೆಯಲಿದ್ದು, ಸರಕು ಮತ್ತು ಸೇವೆಗಳ ವ್ಯಾಪಾರ ನಿಯಮಗಳು ಹಾಗೂ ತಾಂತ್ರಿಕ ವ್ಯಾಪಾರ ಅಡೆತಡೆ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. 2025-26ರಲ್ಲಿ ಭಾರತ ಕೆನಡಾ ದ್ವಿಪಕ್ಷೀಯ ವ್ಯಾಪಾರ ಶೇಕಡ 8.22ರಷ್ಟು ಇಳಿಕೆಯಾಗಿ $7.95 ಬಿಲಿಯನ್ಗೆ ತಲುಪಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ದೂರದರ್ಶನ ಇಂದು 67ನೇ ಸಂಸ್ಥಾಪನಾ ದಿನ ಆಚರಿಸುತ್ತಿದೆ. 1959ರಲ್ಲಿ ಆಕಾಶವಾಣಿಯ ಪ್ರಾಯೋಗಿಕ ದೂರದರ್ಶನ ಸೇವೆಯಾಗಿ ಆರಂಭಗೊಂಡ ದೂರದರ್ಶನ ದಶಕಗಳ ಅವಧಿಯಲ್ಲಿ ಮಾಹಿತಿ ಪ್ರಸಾರ, ಸಂಸ್ಕೃತಿ ಸಂರಕ್ಷಣೆ ಹಾಗೂ ರಾಷ್ಟೀಯ ಏಕತೆಗೆ ಮಹತ್ವದ ವೇದಿಕೆಯಾಗಿ ಬೆಳೆದಿದೆ. ಉಪಗ್ರಹ ಮತ್ತು ನೇರ ಪ್ರಸಾರ ಸೇವೆಗಳ ಮೂಲಕ ದೇಶದ ಬಹುತೇಕ ಎಲ್ಲ ಜನರನ್ನು ತಲುಪುತ್ತಿದೆ. 1959ರ ಸೆಪ್ಟೆಂಬರ್ 15ರಂದು ಅಂದಿನ ರಾಷ್ಟಪತಿ ಡಾ ರಾಜೇಂದ್ರ ಪ್ರಸಾದ್ ಅವರು ದೂರದರ್ಶನದ ಮೊದಲ ಪ್ರಸಾರಕ್ಕೆ ಚಾಲನೆ ನೀಡಿದರು. 1976ರ ಏಪ್ರಿಲ್ 1ರಂದು ಆಕಾಶವಾಣಿಯಿಂದ ಪ್ರತ್ಯೇಕಗೊಂಡು ದೂರದರ್ಶನ ಕಾರ್ಯಾಚರಣಾ ಸ್ವಾಯತ್ತತೆ ಪಡೆದುಕೊಂಡಿತ್ತು. 1982ರಲ್ಲಿ ದೆಹಲಿಯಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದ ಸಂದರ್ಭದಲ್ಲಿ ವರ್ಣಭರಿತ ಪ್ರಸಾರ ಆರಂಭಗೊಂಡಿದ್ದು ದೂರದರ್ಶನದ ವೀಕ್ಷಕರ ಸಂಖ್ಯೆ ಮತ್ತು ಜನಪ್ರಿಯತೆಯಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಯಿತು. 1997ರಲ್ಲಿ ಪ್ರಸಾರ ಭಾರತಿಯನ್ನು ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪಿಸಿದ ಬಳಿಕ ಆಕಾಶವಾಣಿಯೊಂದಿಗೆ ಸಾರ್ವಜನಿಕ ಪ್ರಸಾರದ ಏಕೀಕೃತ ವ್ಯವಸ್ಥೆಯಡಿ ದೂರದರ್ಶನ ಮತ್ತಷ್ಟು ವಿಸ್ತರಿಸಿತು. ಪ್ರಸ್ತುತ 35 ಉಪಗ್ರಹ ವಾಹಿನಿಗಳು ಮತ್ತು 66 ಸ್ಟುಡಿಯೋ ಕೇಂದ್ರಗಳ ಮೂಲಕ 24ಕ್ಕೂ ಹೆಚ್ಚು ಭಾಷೆಗಳು ಹಾಗೂ ವಿವಿಧ ಉಪಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಇಂದಿಗೂ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡು ದೂರದರ್ಶನ ವೀಕ್ಷಕರ ಮನದಾಳದಲ್ಲಿ ಛಾಪು ಮೂಡಿಸುತ್ತಿದೆ. ರಷ್ಯಾ ಮತ್ತು ಉಕ್ರೇನ್ ಪರಸ್ಪರ ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸುವುದನ್ನು ಸ್ಥಗಿತಗೊಳಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾದ ಇಂಧನ ಉತ್ಪಾದನಾ ಘಟಕಗಳ ಮೇಲೆ ದಾಳಿ ನಡೆಸುವುದನ್ನು ಉಕ್ರೇನ್ ನಿಲ್ಲಿಸಬೇಕು ಎಂದು ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರಿಗೆ ಕರೆ ನೀಡಿದ್ದಾರೆ. ಇಂತಹ ದಾಳಿಗಳು ಇಂಧನ ಕೊರತೆಗೆ ಕಾರಣವಾಗುವುದರ ಜೊತೆಗೆ ಜಾಗತಿಕ ಇಂಧನ ಮಾರುಕಟ್ಟೆಗಳ ಮೇಲೆ ಒತ್ತಡ ಹೆಚ್ಚಿಸುತ್ತಿವೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಉಕ್ರೇನ್ನ ಪ್ರಮುಖ ಮೂಲಸೌಕರ್ಯಗಳ ಮೇಲೆ ರಷ್ಯಾ ದಾಳಿ ನಡೆಸುವುದಿಲ್ಲ ಎಂದು ಖಾತರಿ ದೊರೆತರೆ ರಷ್ಯಾ ಪ್ರದೇಶದ ಮೇಲಿನ ದಾಳಿಗಳನ್ನು ಸ್ಥಗಿತಗೊಳಿಸಲು ಉಕ್ರೇನ್ ಸಿದ್ದವಿದೆ ಎಂದು ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಮಾನವ ಹಕ್ಕುಗಳ ಮಂಡಳಿಯು ರಾವಲಾಕೋಟ್, ಪೂಂಚ್ ಮತ್ತು ಸುದ್ನೋತಿ ಜಿಲ್ಲೆಗಳಲ್ಲಿ ಮುಂದುವರೆದಿರುವ ಪ್ರತಿಭಟನೆ ಹಾಗೂ ಅಶಾಂತಿ ಕುರಿತು ಕಳವಳ ವ್ಯಕ್ತಪಡಿಸಿದೆ. ಪ್ರತಿಭಟನೆಗಳು 100 ದಿನಗಳನ್ನು ಪೂರ್ಣಗೊಳಿಸಿದ್ದು ಇದರಿಂದ ಆ ಪ್ರದೇಶದಲ್ಲಿ ಅನಿಶ್ಚಿತತೆ ಮುಂದುವರೆದಿದೆ. ಮಾತುಕತೆ ಆರಂಭಿಸುವಲ್ಲಿ ಮತ್ತಷ್ಟು ವಿಳಂಬವಾದರೆ ಸಾರ್ವಜನಿಕರಲ್ಲಿ ಅಸಮಾಧಾನ ಮತ್ತು ಅಸ್ಥಿರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಮಂಡಳಿ ಹೇಳಿದೆ. ಪಾಕಿಸ್ತಾನ ಸರ್ಕಾರ ಹಾಗೂ ಸಂಬಂಧಪಟ್ಟ ಎಲ್ಲರೂ ತಕ್ಷಣ ಮಾತುಕತೆ ಆರಂಭಿಸಿ ಸಂಯಮ ವಹಿಸುವಂತೆ ಮತ್ತು ಶಾಂತಿಯುತ ಹಾಗೂ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಮಂಡಳಿ ಮನವಿ ಮಾಡಿದೆ. ವೈಜ್ಞಾನಿಕ ಸಂಶೋಧನಾ ಲೇಖನಗಳನ್ನು ಆಸಕ್ತಿದಾಯಕ ಹಾಗೂ ಸುಲಭವಾಗಿ ಅರ್ಥವಾಗುವ ಕಿರು ವಿಡಿಯೋಗಳಾಗಿ ಪರಿವರ್ತಿಸಲು ಸಿಎಸ್ಐಆರ್ನ ರಾಷ್ಟೀಯ ವಿಜ್ಞಾನ ಸಂವಹನ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ನೂತನ ಉಪಕ್ರಮವನ್ನು ಅಳವಡಿಸಿಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಪುರುಷರ ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯಲ್ಲಿದೆ. ಸರಣಿಯ 3ನೇ ಪಂದ್ಯ ಇದೇ 17ರಂದು ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10ನೇ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026ಕ್ಕೆ ಗುಜರಾತ್ನ ಗಾಂಧಿನಗರದಲ್ಲಿ ಚಾಲನೆ. ಭಾರತ ರತ್ನ ಸಾರ್ ಎಂ ವಿಶ್ವೇಶ್ವರಯ್ಯ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಡಿಆರ್ಡಿಒ ಖಾಸಗಿ ಉದ್ಯಮ ಸಹಭಾಗಿತ್ವದಿಂದ ಭಾರತಕ್ಕೆ ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೂರದರ್ಶನ ಸಂಸ್ಥೆಗೆ ಇಂದು 67ನೇ ಸಂಸ್ಥಾಪನಾ ದಿನದ ಸಂಭ್ರಮ. ಹಾಗೂ ಭಾರತ ಆಫ್ಘಾನಿಸ್ತಾನ್ ಪುರುಷರ ಟಿ20 ಕ್ರಿಕೆಟ್ ಸರಣಿ ಇಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:26.
3: ಹಸಿರು ಅಂದ್ರೆ ಹೇಳೋದೇ ಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
4: ಹಸಿರು ಹಸಿರಿನ ಎಲೆ ಮೇಲೆ
5: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
4: ಮಿಂಚು ಮಿನುಗಿನ ತಣಿಯ ಬನಿ
5: ಹಸಿರಿಲ್ಲದಿರೇ

0: ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
1: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
0: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ, ಹಸಿರೇ ಉಸಿರು, ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.
2: ಕೇಳಿದರೆ ಇದು ಒಂದು ಪ್ರಕಟಣೆ. ಮಡಿಕೇರಿ ತಾಲೂಕು ವಿಕಲಚೇತನರ ವಿವಿಧೋದ್ದೇಶ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಇದೇ ತಾರೀಕು 18ರ ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ತಿರುಮಲೇಶ್ವರ ಬಿಎಂ ಅವರ ಘನಾಧ್ಯಕ್ಷತೆಯಲ್ಲಿ ಆರ್ಆರ್ ಸೆಂಟರ್ ಮಡಿಕೇರಿ ಇಲ್ಲಿ ನಡೆಯಲಿದೆ. ಸಂಘದ ಸದಸ್ಯರು ಸಕಾಲಕ್ಕೆ ಬಂದು ಸೂಕ್ತ ಸಲಹೆ ಸೂಚನೆ ನೀಡಿ ಮಹಾಸಭೆಯ ಕಾರ್ಯಕಲಾಪದಲ್ಲಿ ಭಾಗವಹಿಸುವಂತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ವಿನಂತಿಸಿಕೊಂಡಿದ್ದಾರೆ. ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳು. ರಚನೆ ಕುವೆಂಪು.

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ.
1: ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
2: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
1: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ ಹೊಣೆ ಅಲ್ಲವೇ?

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆತ್ಮೀಯ ಶ್ರೋತೃಗಳೇ, ಇದೇ 28ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ

0: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಕೇಳಿ. ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕೇಳುಗರೆ, ಇಂದು ರಾಷ್ಟ್ರೀಯ ಅಭಿಯಂತರ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ಭಾರತದಾದ್ಯಂತ ರಾಷ್ಟ್ರೀಯ ಅಭಿಯಂತರ ದಿನ ಅಂದರೆ ನ್ಯಾಷನಲ್ ಇಂಜಿನಿಯರ್ಸ್ ಡೇ ಅನ್ನು ಅತ್ಯಂತ ಸಡಗರ ಹಾಗೂ ಗೌರವದಿಂದ ಆಚರಣೆ ಮಾಡಲಾಗ್ತದೆ. ಇದು ಕೇವಲ ಒಂದು ಆಚರಣೆಯಲ್ಲ, ಬದಲಾಗಿ ಆಧುನಿಕ ಭಾರತದ ನಿರ್ಮಾತೃ ಅಪ್ರತಿಮ ಮೇಧಾವಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಸವಿನೆನಪು. ದೇಶದ ಮೂಲ ಸೌಕರ್ಯ, ಕೃಷಿ, ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಅವರು ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಸ್ಮರಿಸುವ ಹಾಗೂ ಇಂದಿನ ಇಂಜಿನಿಯರ್ಗಳ ಶ್ರಮವನ್ನು ಗೌರವಿಸುವ ದಿನವಿದು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ದಂತಕಥೆಯಾದ ಓರ್ವ ಅಭಿಯಂತರ. ಮೈಸೂರು ಸಂಸ್ಥಾನದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಸೆಪ್ಟೆಂಬರ್ 15, 1861 ಜನಿಸಿದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರಿನಲ್ಲಿ ಪೂರೈಸಿದರು. ಪುಣೆಯ ಸೈನ್ಸ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಅವರು ಬಾಂಬೆ ಪ್ರಾಂತ್ಯದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅವರ ವೃತ್ತಿ ಬದುಕಿನ ಸಾಧನೆಗಳು ಭಾರತಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಮಹಾರಾಷ್ಟ್ರ, ಹೈದರಾಬಾದ್, ಒರಿಸ್ಸಾ ಹೀಗೆ ಹಲವೆಡೆ ತಮ್ಮ ಇಂಜಿನಿಯರಿಂಗ್ ಕೌಶಲ್ಯದ ಮೂಲಕ ಪ್ರವಾಹ ನಿಯಂತ್ರಣ, ನೀರಾವರಿ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದರು.

0: ಮಾತರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸುಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ.
1: ಇಂದು ಸೆಪ್ಟೆಂಬರ್ 15 ನ್ಯಾಷನಲ್ ಇಂಜಿನಿಯರ್ಸ್ ಡೇ. ಮೈಸೂರು ಸಂಸ್ಥಾನದ ಅಭಿವೃದ್ಧಿಯ ಹರಿಕಾರರಾಗಿದ್ದರು ಸರ್ ಎಂ ವಿಶ್ವೇಶ್ವರಯ್ಯನವರು. ಮೈಸೂರಿನ ದಿವಾನರಾಗಿ ಸರ್ ಎಂ ವಿ ಅವರು ಮೈಸೂರು ರಾಜ್ಯವನ್ನು ದೇಶದಲ್ಲಿ ಒಂದು ಮಾದರಿ ರಾಜ್ಯವನ್ನಾಗಿ ರೂಪಿಸಿದರು. ಕೃಷಿ, ನೀರಾವರಿ ಮತ್ತು ಕೈಗಾರಿಕೆಗೆ ಅವರು ನೀಡಿದ ಉತ್ತೇಜನ ಇಂದಿಗೂ ಪ್ರಸ್ತುತ. ಕೃಷ್ಣರಾಜ ಸಾಗರ ಅಣೆಕಟ್ಟು KRS. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಈ ಅಣೆಕಟ್ಟು ಅಂದಿನ ಕಾಲದ ಅದ್ಭುತ ಇಂಜಿನಿಯರಿಂಗ್ ಸಾಧನೆ. ಇದರಿಂದಾಗಿ ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರಕಿ ರೈತರ ಬದುಕು ಹಸನಾಯಿತು. ಅಣೆಕಟ್ಟುಗಳ ಸುರಕ್ಷತೆಗಾಗಿ ಅವರು ಕಂಡುಹಿಡಿದ ಸ್ವಯಂಚಾಲಿತ ಸ್ಲೂಸ್ ಗೇಟ್ ವಿನ್ಯಾಸವು ಜಗತ್ತಿನಾದ್ಯಂತ ಮನ್ನಣೆ ಪಡೆಯಿತು. ರಾಷ್ಟ್ರ ನಿರ್ಮಾಣದಲ್ಲಿ ಅಭಿಯಂತರರ ಪಾತ್ರ ಏನು ಅಂತ, ಯಾವುದೇ ದೇಶದ ಒಂದು ಪ್ರಗತಿಯು ಆ ದೇಶದ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಮೇಲೆ ಅವಲಂಬಿತವಾಗಿರುತ್ತದೆ. ಅಭಿಯಂತರರು ಸಮಾಜದ ಬೆನ್ನೆಲುಬು. ಮೂಲಸೌಕರ್ಯ ಮತ್ತು ಸಂಪರ್ಕ, ಸುಸಜ್ಜಿತ ರಸ್ತೆಗಳು, ಸೇತುವೆಗಳು, ಗಗನಚುಂಬಿ ಕಟ್ಟಡಗಳು, ವಿಮಾನ ನಿಲ್ದಾಣಗಳು ಕೇವಲ ಕಲ್ಲು, ಸಿಮೆಂಟ್ ಮತ್ತು ಉಕ್ಕಿನಿಂದ ನಿರ್ಮಾಣವಾಗುವುದಿಲ್ಲ. ಅದರ ಹಿಂದೆ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಗಳ ನಿಖರ ಲೆಕ್ಕಾಚಾರ ಮತ್ತು ಪರಿಶ್ರಮ ಇರುತ್ತದೆ. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ನೀರಾವರಿ ವ್ಯವಸ್ಥೆ ಅತ್ಯಂತ ಪ್ರಮುಖ. ಆಧುನಿಕ ಹನಿ ನೀರಾವರಿ, ಮಳೆ ನೀರು ಕೊಯ್ಲು ಮತ್ತು ಮಣ್ಣಿನ ಸಂರಕ್ಷಣಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಕೃಷಿ ಇಂಜಿನಿಯರ್ಗಳು ಅನ್ನದಾತನಿಗೆ ಆಸರೆಯಾಗಿದ್ದಾರೆ. ಇಂದು ನಾವು ಬಳಸುತ್ತಿರುವ ಇಂಟರ್ನೆಟ್, ಸ್ಮಾರ್ಟ್ಫೋನ್, ಕಂಪ್ಯೂಟರ್ಗಳು ಮತ್ತು ಆಕಾಶವಾಣಿಯಂತಹ ಪ್ರಸಾರ ಮಾಧ್ಯಮಗಳ ಡಿಜಿಟಲೀಕರಣ ಇವೆಲ್ಲವೂ ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ ತಂತ್ರಜ್ಞರ

ಕೇಳುಗರೆ, ಇದೊಂದು ಪ್ರಕಟಣೆ. ಮಡಿಕೇರಿ ತಾಲೂಕು ವಿಕಲಚೇತನರ ವಿವಿಧೋದ್ದೇಶ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಇದೇ 18ರ ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ತಿರುಮಲೇಶ್ವರ ಬಿಎಂ ಅವರ ಘನ ಅಧ್ಯಕ್ಷತೆಯಲ್ಲಿ ಆರ್ಆರ್ ಸೆಂಟರ್ ಮಡಿಕೇರಿ ಇಲ್ಲಿ ನಡೆಯಲಿದೆ. ಸಂಘದ ಸದಸ್ಯರು ಸಕಾಲಕ್ಕೆ ಬಂದು ಸೂಕ್ತ ಸಲಹೆ ಸೂಚನೆ ನೀಡಿ ಮಹಾಸಭೆಯ ಕಾರ್ಯಕಲಾಪದಲ್ಲಿ ಭಾಗವಹಿಸಲು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಕೋರಿದ್ದಾರೆ.

ಕೇಳುಗರೆ, ಇಂದು ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ಡೇ. ಇಂದು ತಂತ್ರಜ್ಞಾನವು ಕೃತಕ ಬುದ್ಧಿಮತ್ತೆ, ಎಐ, ರೋಬೋಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಅಂದರೆ ಇಸ್ರೋ ಸಾಧನೆಗಳು ಹಂತಕ್ಕೆ ಬೆಳೆದಿದೆ. ಆದರೆ ಇದರ ಜೊತೆಗೆ ಹೊಸ ಸವಾಲುಗಳು ಕೂಡ ಎದುರಾಗಿವೆ, ಮುಖ್ಯವಾಗಿ ಹವಾಮಾನ ಬದಲಾವಣೆ ಮತ್ತು ಪರಿಸರ ನಾಶ. ಇಂದು ಅಭಿಯಂತರರ ಅತಿ ದೊಡ್ಡ ಜವಾಬ್ದಾರಿ ಅಂದರೆ ಸುಸ್ಥಿರ ಅಭಿವೃದ್ಧಿ. ನಮ್ಮ ಪರಿಸರ ನಮ್ಮ ಭವಿಷ್ಯ ಎಂಬ ಮಾತಿನಂತೆ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ನವೀಕರಿಸಬಹುದಾದ ಇಂಧನಗಳ ಬಳಕೆ, ಅಂತರ್ಜಲ ವೃದ್ಧಿ ಹಾಗೂ ತ್ಯಾಜ್ಯ ನಿರ್ವಹಣೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಶಿಸ್ತು, ಸಮಯ ಪಾಲನೆ, ಪ್ರಾಮಾಣಿಕತೆ ಮತ್ತು ದೇಶಪ್ರೇಮ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಇಂದಿನ ಯುವ ಅಭಿಯಂತರರಿಗೆ ದಾರಿದೀಪವಾಗಿದೆ. ಅವರು ತಮ್ಮ 102 ವರ್ಷಗಳ ತುಂಬು ಜೀವನವನ್ನು ದೇಶದ ಸೇವೆಗಾಗಿ ಮುಡಿಪಾಗಿಟ್ಟರು. ರಾಷ್ಟ್ರೀಯ ಅಭಿಯಂತರ ದಿನದಂದು ಕೇವಲ ಅವರ ಸಾಧನೆಗಳನ್ನು ಕೊಂಡಾಡುವುದು ಮಾತ್ರವಲ್ಲದೆ ಅವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡಬೇಕು. ನಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನು ಸಮಾಜದ ಒಳಿತಿಗಾಗಿ ಹಾಗೂ ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕಾಗಿ ಬಳಸಬೇಕು. ದೇಶದ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಎಲ್ಲ ತಂತ್ರಜ್ಞರಿಗೂ, ಇಂಜಿನಿಯರ್ಗಳಿಗೂ ರಾಷ್ಟ್ರೀಯ ಅಭಿಯಂತರ ದಿನದ ಹಾರ್ದಿಕ ಶುಭಾಶಯಗಳು.

ಇಂದು ಸೆಪ್ಟೆಂಬರ್ 15 ಭಾರತದಾದ್ಯಂತ ರಾಷ್ಟ್ರೀಯ ಅಭಿಯಂತರ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದು ಕೇವಲ ಒಂದು ಆಚರಣೆಯಲ್ಲ, ಬದಲಾಗಿ ಆಧುನಿಕ ಭಾರತದ ನಿರ್ಮಾತೃ ಅಪ್ರತಿಮ ಮೇಧಾವಿ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಸವಿನೆನಪು. ದೇಶದ ಮೂಲಸೌಕರ್ಯ, ಕೃಷಿ, ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಅವರು ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಸ್ಮರಿಸುವ ಹಾಗೂ ಇಂದಿನ ಇಂಜಿನಿಯರ್ಗಳ ಶ್ರಮವನ್ನು ಗೌರವಿಸುವ ದಿನವಿದು. ದೇಶದ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಎಲ್ಲ ತಂತ್ರಜ್ಞರಿಗೂ, ಇಂಜಿನಿಯರ್ಗಳಿಗೂ ರಾಷ್ಟ್ರೀಯ ಅಭಿಯಂತರ ದಿನದ ಶುಭಾಶಯಗಳು.

0: ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಕೇಳುಗರೆ, ಇದೊಂದು ಪ್ರಕಟಣೆ. ಮಡಿಕೇರಿ ತಾಲೂಕು ವಿಕಲಚೇತನರ ವಿವಿಧೋದ್ದೇಶ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಇದೇ ತಾರೀಕು 18ರಂದು ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀಮಂತ್ ತಿರುಮಲೇಶ್ವರ ಬಿಎಂ ಅವರ ಘನ ಅಧ್ಯಕ್ಷತೆಯಲ್ಲಿ ಆರ್ಆರ್ ಸೆಂಟರ್ ಮಡಿಕೇರಿ ಇಲ್ಲಿ ನಡೆಯಲಿದೆ. ಸಂಘದ ಸದಸ್ಯರು ಸಕಾಲಕ್ಕೆ ಬಂದು ಸೂಕ್ತ ಸಲಹೆ ಸೂಚನೆ ನೀಡಿ ಮಹಾಸಭೆಯ ಕಾರ್ಯಕಲಾಪದಲ್ಲಿ ಭಾಗವಹಿಸುವಂತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೋರಿದ್ದಾರೆ.
2: ಹಸಿರೇ ಉಸಿರು.
3: ಹಸಿರು ಅಂದ್ರೆ ಹೇಳದೇ ಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
4: ಹಸಿರು ಹಸಿರಿನ ಎಲೆ ಮೇಲೆ
2: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
4: ಮಿಂಚು ಮಿನುಗಿನ ತಣಿಯ ಬನಿ,
2: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
5: ಮಾನವನ ಗುವೆಯ ಇಲ್ಲ ದಾನವನ ಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
2: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ? ಹಸಿರೇ ಉಸಿರು. ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.
1: ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮುಂದಿನ ವರ್ಷ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಣೆ, ಮುಖ್ಯಮಂತ್ರಿ ಘೋಷಣೆ. ದುಬೈನ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದ ಸಚಿವ ಕೆಜೆ ಜಾರ್ಜ್. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ವಿಶ್ವದಲ್ಲೇ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಮತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ 2026, ಸಾರ್ವಜನಿಕರು ಭಾಗವಹಿಸುವಂತೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. ಹಾಗೂ ಚಾಮರಾಜನಗರದ ಬಡಗಲಪುರದಲ್ಲಿ ಹುಲಿ ದಾಳಿಗೆ ರೈತ ಸಾವು, ವ್ಯಾಘ್ರ ಸೆರೆಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚನೆ. ಮುಂದಿನ ವರ್ಷದಿಂದ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಾರ್ಎಂ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶ್ವೇಶ್ವರಯ್ಯ ದೇಶಕ್ಕೆ ಮಾದರಿಯಾಗಿದ್ದು ಕರ್ನಾಟಕಕ್ಕೂ ಅವರ ಕೊಡುಗೆ ಅಪಾರ ಎಂದು ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಬರಗಾಲದ ವಿಚಾರದಲ್ಲಿ ರಾಜಕೀಯ ಮಾಡಿದರೆ ಅರ್ಥವಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಜನರನ್ನು ಮಾನಸಿಕವಾಗಿ ಸಿದ್ದಪಡಿಸಿ ಕುಡಿಯುವ ನೀರಿನ ಪೂರೈಕೆಗೆ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ. ಇದಕ್ಕಾಗಿ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ನಾಯಕರು ಜನರನ್ನು ಪ್ರಚೋದನೆ ಮಾಡುವ ಕೆಲಸ ಮಾಡುತ್ತಿದ್ದು, ರಾಜ್ಯಕ್ಕೆ ಕೆಟ್ಟ ಹೆಸರು ತರುವ ಕೆಲಸ ಮಾಡಬೇಡಿ ಎಂದು ಮನವಿ ಮಾಡಿದ್ದಾರೆ. ದುಬೈನಲ್ಲಿ ನಡೆಯುತ್ತಿರುವ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯ ತನ್ನ ವೈವಿಧ್ಯಮಯ ಪ್ರವಾಸೋದ್ಯಮ ಆಕರ್ಷಣೆಗಳನ್ನು ಪ್ರದರ್ಶಿಸುತ್ತಿದೆ. ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಕರ್ನಾಟಕ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದರು. ಯುಎಇ ಮೂಲದ ಪ್ರವಾಸೋದ್ಯಮ ಕಂಪನಿಗಳೊಂದಿಗೆ ದುಂಡುಮೇಜಿನ ಸಂವಾದ ನಡೆಸಿ ಕರ್ನಾಟಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಮಾರ್ಗಗಳ ಕುರಿತು ಚರ್ಚಿಸಿದರು. ಮಳಿಗೆಯಲ್ಲಿ ರಾಜ್ಯದ ಪರಂಪರೆ, ಸಂಸ್ಕೃತಿ, ಭೂದೃಶ್ಯಗಳು ಹಾಗೂ ಪ್ರವಾಸೋದ್ಯಮ ಅನುಭವಗಳನ್ನು ಪ್ರದರ್ಶಿಸಲಾಯಿತು. ಮೈಸೂರು, ಹಂಪಿ, ಬಾದಾಮಿ, ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಕರಾವಳಿ ಹಾಗೂ ಪಶ್ಚಿಮ ಘಟ್ಟಗಳ ಪ್ರವಾಸಿ ತಾಣಗಳ ಬಗ್ಗೆ ಸಚಿವರು ಬೆಳಕು ಚೆಲ್ಲಿದ್ದಾರೆ. ಎಟಿಎಂ ದುಬೈ ಮೂಲಕ ಕರ್ನಾಟಕವನ್ನು ಜಾಗತಿಕ ಪ್ರವಾಸೋದ್ಯಮ ಸಮುದಾಯಕ್ಕೆ ಪರಿಚಯಿಸಿ ಹೆಚ್ಚಿನ ಅಂತಾರಾಷ್ಟೀಯ ಪ್ರವಾಸಿ

ರನ್ನು ಆಕರ್ಷಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಪ್ರವಾಸೋದ್ಯಮ ಕ್ಷೇತ್ರದ ಪ್ರಮುಖ ವಾರ್ಷಿಕ ವ್ಯಾಪಾರ ಮೇಳವಾದ ಇದು ಜಾಗತಿಕ ಪ್ರವಾಸೋದ್ಯಮ ವೃತ್ತಿಪರರಿಗೆ ವ್ಯಾಪಾರ ವೇದಿಕೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತ ನಿರ್ಣಾಯಕ ಆಡಳಿತ, ವೇಗದ ಆರ್ಥಿಕ ಬೆಳವಣಿಗೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಹಾಗೂ ಆಡಳಿತವನ್ನು ಸ್ಮರಿಸಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜನಸೇವೆಯೇ ಪ್ರಭು ಸೇವೆ ಎಂಬ ಧ್ಯೇಯದೊಂದಿಗೆ ಬಿಜೆಪಿ, ಎನ್ಡಿಎ ಮಿತ್ರ ಪಕ್ಷಗಳು ಹಾಗೂ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಉದ್ಘಾಟಿಸಿದರು. ಇದೇ ವೇಳೆ

0: ಜೊತೆಗೆ ಬಿಜೆಪಿ, ಎನ್ಡಿಎ ಮಿತ್ರ ಪಕ್ಷಗಳು ಹಾಗೂ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಉದ್ಘಾಟಿಸಿದರು. ಇದೇ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಸಭಿಕರ ಜತೆ ಸಂವಿಧಾನ ಪೀಠಕ್ಕೆ ಓದಿ ಯುವ ಸಂಸತ್ ಸಭೆ ಕಾರ್ಯಕ್ರಮದ ಲೋಗೋ ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಶಿವರಾಜ್ ತಂಗಡಗಿ, ರಿಜ್ವಾನ್ ಹರ್ಷದ್, ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಉತ್ಸವ 2026 ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಕಲಬುರಗಿ ನಗರದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ, ಸಂಗೀತ, ನೃತ್ಯ ಹಾಗೂ ಮನರಂಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾರ್ವಜನಿಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಇತಿಹಾಸ, ಕಲೆ, ಸಂಸ್ಕೃತಿ, ಪರಂಪರೆ ಹಾಗೂ ಸ್ಥಳೀಯ ಪ್ರತಿಭೆಗಳನ್ನು ಜನರೊಂದಿಗೆ ಸಂಭ್ರಮಿಸುವ ಉದ್ದೇಶದಿಂದ ಕಲಬುರಗಿ ನಗರದ ವಿವಿಧ ವೇದಿಕೆಗಳಲ್ಲಿ 2 ದಿನಗಳ ಕಾಲ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅಪ್ಪನಕೆರೆಯಲ್ಲಿ ಸಂಜೆ 7 ಗಂಟೆಯಿಂದ ರಾತ್ರಿ 9:30ರವರೆಗೆ ಪ್ರತಿ 30 ನಿಮಿಷಕ್ಕೊಮ್ಮೆ ಧ್ವನಿ ಬೆಳಕು ಕಾರ್ಯಕ್ರಮ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಜಮೀನಿನಲ್ಲಿ ಹುಲಿ ದಾಳಿಗೆ ರೈತ ಬಸವಣ್ಣ ಸಾವನ್ನಪ್ಪಿದ್ದಾರೆ. ಸಚಿವ ಸಿ ಪುಟ್ಟರಂಗಶೆಟ್ಟಿ ಇಂದು ಅವರ ಕುಟುಂಬವನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು. ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿ ಉಳಿದ 15 ಲಕ್ಷ ಪರಿಹಾರವನ್ನು ಶೀಘ್ರವೇ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಮಾಸಿಕ 4,000 ಹಣದ ಜೊತೆಗೆ ಡಿ ಗ್ರೂಪ್ ಉದ್ಯೋಗ ನೀಡುವ ಭರವಸೆ ನೀಡಿದ್ದಾರೆ. ಬಳಿಕ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯಾಧಿಕಾರಿಗಳಿಗೆ ನರಹಂತಕ ಹುಲಿಯನ್ನು ಕೂಡಲೇ ಸೆರೆ ಹಿಡಿಯುವಂತೆ ಸೂಚಿಸಿದ್ದಾರೆ. ಕಾಡಂಚಿನ ಗ್ರಾಮಗಳಲ್ಲಿ ಎಷ್ಟು ಹುಲಿಗಳಿವೆ ಎಂಬುದನ್ನು ಗುರುತಿಸಿ ಆದಷ್ಟು ಬೇಗ ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿ ಸೆರೆ ಹಿಡಿಯುವಂತೆ ನಿರ್ದೇಶನ ನೀಡಿದ್ದಾರೆ. ಈಗಾಗಲೇ ಆಯಕಟ್ಟಿನ ಸ್ಥಳದಲ್ಲಿ ಅರಣ್ಯ ಇಲಾಖೆ ಕೊಟ್ಟಿಗೆ ಮಾದರಿ ಬೋನಿಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದು ಡ್ರೋನ್ ಕ್ಯಾಮರಾ ಮೂಲಕವೂ ಹುಲಿ ಪತ್ತೆಗೆ ಕ್ರಮ ವಹಿಸಲಾಗಿದೆ. ಮೀನುಗಾರಿಕೆ ಹಾಗೂ ಬಂದರು ಸಚಿವ ಕೆಎಸ್ ಬಸವಂತಪ್ಪ ಇಂದು ಕಾರವಾರ ವಾಣಿಜ್ಯ ಬಂದರಿಗೆ ಭೇಟಿ ನೀಡಿ ಬಂದರು ಅಭಿವೃದ್ದಿ ಹಾಗೂ ಸಾಗರಮಾಲಾ ಯೋಜನೆಯಡಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಿದರು. ಸಾಗರಮಾಲಾ ಯೋಜನೆಯಡಿ ಕಾರವಾರ ಬಂದರು ವಿಸ್ತರಣೆ ಸೇರಿದಂತೆ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಬಂದರಿನ ಪ್ರಸ್ತುತ ಸ್ಥಿತಿ, ಅಭಿವೃದ್ದಿ ಯೋಜನೆಗಳು ಹಾಗೂ ಸ್ಥಳೀಯ ಮೀನುಗಾರರ ಸಮಸ್ಯೆಗಳ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು. ಸಾಗರಮಾಲಾ ಯೋಜನೆಯಡಿ ಬಂದರು ವಿಸ್ತರಣೆ ಕಾಮಗಾರಿಗಳಿಂದ ಸ್ಥಳೀಯ ಮೀನುಗಾರರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ಬಂದರು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಬಂದರು ಇಲಾಖೆ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆಯಲ್ಲಿ 2,315 ಸಾರ್ವಜನಿಕ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಮೂರ್ತಿ ವಿಸರ್ಜನೆ ಮೆರವಣಿಗೆ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲದಂತೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 21 ಅತಿ ಸೂಕ್ಷ್ಮ, 350 ಸೂಕ್ಷ್ಮ ಹಾಗೂ 1,934 ಸಾಧಾರಣ ಪ್ರದೇಶಗಳೆಂದು ಗುರುತಿಸಲಾಗಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾ, ವಾಚ್ ಟವರ್, ಪಿಎ ವ್ಯವಸ್ಥೆ ಹಾಗೂ ಲೈಟಿಂಗ್ ವ್ಯವಸ್ಥೆ ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರು ಜಿಬಿಎನ 5 ನಗರ ಪಾಲಿಕೆಗಳಲ್ಲಿ ನಿನ್ನೆ ಒಟ್ಟು 184,000 ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ಕೇಂದ್ರ ನಗರ ಪಾಲಿಕೆಯಲ್ಲಿ 28,860, ಪೂರ್ವ ನಗರ ಪಾಲಿಕೆಯಲ್ಲಿ 8,460, ಉತ್ತರ ನಗರ ಪಾಲಿಕೆಯಲ್ಲಿ 16,857, ದಕ್ಷಿಣ ನಗರ ಪಾಲಿಕೆಯಲ್ಲಿ 10,372, ಪಶ್ಚಿಮ ನಗರ ಪಾಲಿಕೆ

0: ವ್ಯಾಪ್ತಿಯಲ್ಲಿ 1,20,000ಕ್ಕೂ ಅಧಿಕ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಎರಡನೇ ಹಂತದಲ್ಲಿ ಸಾಂಸ್ಕೃತಿಕ ನಗರಿಗೆ ಆಗಮಿಸಿರುವ 3 ದಸರಾ ಆನೆಗಳ ತೂಕ ಪರೀಕ್ಷೆಯನ್ನು ಇಂದು ತೂಕ ಮಾಪನ ಕೇಂದ್ರದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಈ ಬಾರಿಯ ತೂಕ ಪರೀಕ್ಷೆಯಲ್ಲಿ ಗಜಪಡೆಯ ಹೊಸ ಸದಸ್ಯ ಸುಗ್ರೀವ ಆನೆ ಎಲ್ಲರ ಗಮನ ಸೆಳೆದಿದ್ದು ತೂಕದಲ್ಲಿ ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದ್ದಾನೆ. ಸುಗ್ರೀವ ಆನೆ ಬರೋಬ್ಬರಿ 5,850 ಕೆಜಿ ತೂಕುವ ಮೂಲಕ ದಸರಾ ಆನೆಗಳ ಪೈಕಿ ಅತ್ಯಂತ ಭಾರವಾದ ಆನೆ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ಚೈತ್ರ 3,295 ಕೆಜಿ, ರೂಪ ಆನೆ 3,260 ಕೆಜಿ ತೂಕವಿದೆ. ಮೊದಲನೇ ತಂಡದಲ್ಲಿ ಬಂದಿರುವ ಶ್ರೀಕಂಠ ಆನೆಯು 5,790 ಕೆಜಿ ತೂಕ ಹೊಂದಿತ್ತು. ಇದೀಗ ಎರಡನೇ ಹಂತದಲ್ಲಿ ಆಗಮಿಸಿದ ಸುಗ್ರೀವ ಶ್ರೀಕಂಠನಿಗಿಂತ 60 ಕೆಜಿ ಹೆಚ್ಚಿರುವ ಮೂಲಕ ಶ್ರೀಕಂಠ ಆನೆಯನ್ನೇ ಹಿಂದಿಕ್ಕಿ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡಿದೆ. ಆನೆಗಳ ಆರೋಗ್ಯ, ಬಲ ಹಾಗೂ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುವ ಸಾಮರ್ಥ್ಯವನ್ನು ಅಳೆಯಲು ಈ ತೂಕ ಪರೀಕ್ಷೆ ಅತ್ಯಂತ ಪ್ರಮುಖವಾಗಿದೆ. ಎಲ್ಲ ಆನೆಗಳು ಸಂಪೂರ್ಣ ಆರೋಗ್ಯದಿಂದ ಇವೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ ವರ್ಷ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಣೆ, ಮುಖ್ಯಮಂತ್ರಿ ಘೋಷಣೆ. ದುಬೈನ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದ ಸಚಿವ ಕೆಜೆ ಜಾರ್ಜ್. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ವಿಶ್ವದಲ್ಲೇ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಮತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ 2026, ಸಾರ್ವಜನಿಕರು ಭಾಗವಹಿಸುವಂತೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. ಹಾಗೂ ಚಾಮರಾಜನಗರದ ಬಡಗಲಪುರದಲ್ಲಿ ಹುಲಿ ದಾಳಿಗೆ ರೈತ ಸಾವು, ವ್ಯಾಘ್ರ ಸೆರೆಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ.
1: ಆಜ್ ಹಿಂದಿ ಕೆ ಕುಛ್ ದೋಹೋ ಕೆ ಬಾರೆ ಮೇ ಕಹಿಯೇ ನಾ.
3: ಅಚ್ಛಾ, ಆಜ್ ಕಿ ಇಸ್ ಅವಧಿ ಮೇ ಕುಛ್ ದೋಹೋ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಛ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೆ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ ಪದ್ಯೋ ಕೆ ದ್ವಾರಾ ಕುಛ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಝ್ಮೇ ನಹೀ ಆತಾ. ಇಸೆ ಕನ್ನಡ ಮೇ ಸೀತಾ?
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ

0: ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
1: ಠೀಕ್ ಹೈ.
0: ಹಿಂದಿ ದೋಹೊಂಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
1: ಸೂರ್ದಾಸ್, ತುಳಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರವನ್ನೇ ದೋಹಂಕಿ ರಚನಾಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ, ಸಮಾರ ಹೈ. ಇನ್ ಕವಿಯೋನೆ ಅಪನೆ ದೋಹಂಕೆ ದ್ವಾರ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ.
0: ಸೂರದಾಸರು, ತುಳಸಿದಾಸರು, ಕಬೀರ್, ರಹೀಮ್, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
1: ಹೌದು.
0: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
1: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
1: ವೈಸೆ ತೋ ದೋಹ ದೋ ಪಂಕ್ತಿಯೋ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೆರೆ ತೇತ್ರ ಮಾತ್ರಾಯೇ ಹೋತಿ ಹೈ ತೋ. ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರ ಗ್ಯಾರ ಮಾತ್ರಾಯೇ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯೇ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
0: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
1: ಹೌದು.
0: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
1: ಅಚ್ಛಾ, ತುಮ್ನೆ ಠೀಕ್ ಹಾ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂನ್ ಪಹಾರ್ ತಾತೆ ಏ ಚಾಕಿ ಭಲಿ ಪೀಸ್ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
1: ಮೈ ಪೂಜು ಪಹಾರ್
2: ಮೈ ಪೂಜು ಪಹಾರ್ ತಾತೆಯ ಚಾಕಿ ಬಲಿ ಪೀಸ್ ಕಾಯ ಸಂಸಾರ್.
1: ಅಚ್ಚಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜೀ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೇ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ. ಮೇರೆ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೇ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೇ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೇ ಜಿಸ್ ಸೇ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
0: ಮೈ ಏಕ್ ದೋಹಾ ಕಹತೇ ಹೂ ಗುರುಜಿ.
1: ಕಹೋ ನಾ.
0: ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೋ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್.
1: ಠೀಕ್ ಹೈ. ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ್ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನಾ ಚಾಹತೆ ಥೆ. ಉನ್ಕಾ ಕಹನಾ ಹೈ ಮೇರೆ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ ಮುಜೆ ಮಾಲೂಮ್ ನಹೀ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರು. ಮೈ ತೋ ಪಹಲೆ ಗುರು ಕೋ ಹೀ ಪ್ರಣಾಮ್ ಕರ್ತಾ ಹೂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ. ಇಸೆ ಕನ್ನಡ ಮೇ ಸೀತಾ.
0: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
1: ಹೌದು.
0: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ರು ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೇನೆ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
1: ಸರಿ.
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
1: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
1: ಅಚ್ಛಾ, ಅಗಲಾ ದೋಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್. ತುಂ ಹೇಗ್ ಬಾ ಸೀತಾ?
0: ಚಿಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್.
1: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ ರಾಸ್ತೆ ಮೇ ದಾಲ್ ಕಾ ಏಕ್ ಟುಕ್ಡಾ ಮಿಲ್ ಗಯಾ ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ ಕೇವಲ ಏಕ ಕೋ ಹೀ ಲೇ ಜಾ ಸಕ್ತಿ ಹೈ ದೂಸರೆ ಕೋ ಛೋಡ್ನಾ ಹೀ ಪಡ್ತಾ ಹೈ. ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನ ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಕ್ಕಾಗಲ್ಲ. ಒಂದನ್ ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನ ಅಲ್ಲೇ ಬಿಡಬೇಕು.
1: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವ ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ ಏಕ್ ಹೀ ಸಮಯ ಮೇ ದೋ ಕಾಮ್ ನಿಭಾ ನಹೀ ಸಕ್ತಾ ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
0: ವಿಜ್ಞಾನ ಭೀ ಇಸಿ

0: तत्व का समर्थन करता है ना गुरु जी?
1: हाँ, विज्ञान भी बताता है टू थिंग्स cannot occupy the same place at the same time.
2: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
1: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದೊಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಝನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹೀ ಸಕ್ತಾ. ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೆ ದೂರ ರಹನಾ ಚಾಹಿಯೆ. ಅಗರ್ ವೋ ಉನ್ಸೆ ಹೀ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
0: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
1: ಹೌದು,
0: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
1: ನೀ ಹೇಳಿ ಸರಿ. ಇಸಿಕೆ ಬಾರೆ ಮೇ ಕಹಾ ಜಾತಾ ಹೈ ರಾಮ್ ಹೈ ತೋ ಜಗ ನಹಿ, ಜಗ ಹೈ ತೋ ರಾಮ್ ನಹಿ.
2: ತುಳಸಿದಾಸ್ ಜಿ ಕೆ ಕೋ ಏಕ್ ದೋಹಾ ಸುನಾಯಿ ನಾ?
1: ಸುನಾ. ತುಳಸಿ ಸಂತ ಸೋಂಬಸರು ಫೂಲ ಫಲ ಹಿ ಪರ ಹೇತ್, ಇತತೆ ಯೇ ಪಾಹನ ಹನಸ ಉತತೆ ವೇ ಫಲ ದೇತ್. ತುಮ್ ಹೇಗ್ ಬಾರ್ ಸೀತಾ?
0: ತುಳಸಿ ಸಂತಸು ಅಂಬತರು ಫೂಲ್ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲ ದೇತ್.
1: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ ಜೋ ದೂಸರೋಂ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೆ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ. ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
0: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
1: ಹೌದು,
0: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
1: ತುಮ್ನೆ ಠೀಕ್ ಕಹಾ. ಇಸ್ ದೋಹೆ ಕೆ ದ್ವಾರ ತುಳಸಿದಾಸ್ ಜಿ ಮಾನವ್ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ, ಹಮೇ ಉನ್ಕಿ ಭೀ ಮದದ್ ಕರ್ನಿ ಚಾಹಿಯೆ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ. ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈ ಕಾತಾ ಹೂ ಗುರುಜಿ.
1: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹು ಔರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ್ ಕಠೋರ್.
1: ತುಂಬ ಏಕ್ ಬಾರ್ ಕಹೋ ಸೀತಾ.
0: ತುಳಸಿ ಮೀಠೆ ವಚನತೆ ಸುಖ ಉಪಜತ ಚಹು ಔರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ ಕಠೋರ್.
1: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ, ಯಹ ತೋ ದೂಸರೋಂ ಕೋ ವಶ್ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ, ಇಸ್ಲಿಯೆ ಮಾನವ ಕೋ ಕಠೋರ್ ವಚನ್ ಕಭಿ ನಹಿ ಬೋಲ್ನಾ ಚಾಹಿಯೆ.
0: ಇಸಿ ಕೆ ಬಾರೆ ಮೇ ಕಹಾ ಜಾತಾ ಹೈ ಜಬ್ ಅಪ್ನಾ ಮುಖ ಖೋಲೋ ತುಮ್ ಮೀಠಿ ಬೋಲಿ ಬೋಲೋ ತುಮ್.
1: ತುಮ್ನೆ ಬಿಲ್ಕುಲ್ ಠೀಕ್ ಕಹಾ ಸೀತಾ. ಅಬ್ ರಹೀಮ್ ಜಿ ಸೆ ಲಿಖಾ ಹುವಾ ಯಹ ದೋಹಾ ಸುನೋ. ಸರವರ ಫಲ ನಹಿ ಖಾತೆ ಹೈ ಸರವರ ಪಿಯಹಿ ನ ಪಾನ್ ಕಹಿ ರಹೀಮ್ ಪರಕಾಜ ಹಿತ ಸಾಧನ ಧರೆ ಶರೀರ್. ತುಮ್ ಏಕ್ ಬಾರ್ ಸೀತಾ.
0: ತರವರು ಫಲ ನಹಿ ಖಾತ ಹೈ ಸರವರು ಪಿಯಹಿ ನ ಪಾನ್ ಕಹಿ ರಹೀಮ್ ಪರಕಾಜ ಹಿತ ಸಾಧುನ ಧರೈ ಶರೀರ್.
1: ಠೀಕ್ ಹೈ. ರಹೀಮ್ ಜಿ ಕಾ ಕಹನಾ ಹೈ ಇಸ್ ಜಗತ್ ಮೇ ಪೇಡ್ ಪೌಧೆ ಅಪನಾ ಫಲ ಸ್ವಯಂ ನಹಿ ಖಾತೆ, ಸರೋವರ್ ಅಪನಾ ಪಾನಿ ಸ್ವಯಂ ನಹಿ ಪೀತಾ. ಇಸಿ ಪ್ರಕಾರ ಇಸ್ ಜಗತ್ ಮೇ ಸಾಧು ಸಂತ ದೂಸರೋಂ ಕೆ ಉಪಕಾರ ಕೆ ಲಿಯೆ ಹಿ ಅಪನಾ ಶರೀರ್ ಧಾರಣ ಕರ್ತೆ ಹೈ.
2: ಯಹಾ ಮೇರಾ ಏಕ್ ಸಂದೇಹ ಹೈ ಗುರುಜಿ.
1: ಕಹೋ ನಾ.
2: ಆಪ್ನೆ ಕಹಾ ಅಪನಾ ಪಾನಿ, ಪಾನಿ ತೋ ಸ್ತ್ರೀಲಿಂಗ್ ಹೈ ನಾ?
1: ತುಮ್ನೆ ಬಹು ಸುಂದರ ಪ್ರಶ್ನೆ ಪೂಛಾ ಹೈ ವಿಘ್ನೇಶ್. ಹಿಂದಿ ಮೇ ಈಕಾರಾಂತ ಶಬ್ದ ಸಾಧಾರಣತೆಯ ಸ್ತ್ರೀಲಿಂಗ್ ಮಾನೆ ಜಾತೆ ಹೈ, ಲೇಕಿನ್ ಯೇ ಪಾನ್ ಶಬ್ದ ಈಕಾರಾಂತ ಹೋತೆ ಹುಯೆ ಭೀ ಪುಲ್ಲಿಂಗ್ ಮಾನೆ ಜಾತೆ ಹೈ. ವೇ ಹೈ ಪಾನಿ ಘೀ ದಹಿ ಮೋತಿ ಔರ್ ಜಿ. ಇಸೆ ಸಮಜನಾ ಬಹುತ್ ಅವಶ್ಯಕ ಹೈ. ಅಬ್ ಅಂತಿಮ ದೋಹಾ ತುಮ್ ಕಹೋ.
0: ಜಿನ್ ಢೂಂಡಾ ತಿನ್ ಪಾಯಿಯ ಗಹರೆ ಪಾನಿ ಪೈಠ ಮೈ ಬೂಢಿ ಡೂಬನ ಡರಿ ರಹಿ ಕಿನಾರೆ ಬೈಠ.
1: ಇಸ್ ದೋಹೆ ಕಾ ಭಾವ ಸುನೋ. ಕವಿ ಕಹತೆ ಹೈ ಜೋ ಸಮುದ್ರ ಕೆ ಗಹರೆ ಪಾನಿ ಮೇ ಡುಬಕಿ ಮಾರ್ ಸಕ್ತಾ ಹೈ ಉಸಿ ಕೋ ಮೋತಿ ಮಿಲ್ತಾ ಹೈ. ಏಕ್ ಬೂಢಿ ಡುಬಕಿ ನಹಿ ಮಾರ್ ಸಕಿ ಕಿನಾರೆ ಪರ್ ಹಿ ಬೈಠಿ.

0: उसे कोई मोती नहीं मिला। कन्नड़ में सीता,
1: ಯಾರು ಸಮುದ್ರದ ಅಂತರಾಳದಲ್ಲಿ ಮುಳುಗಬಲ್ಲರೋ ಅವರಿಗೆ ಮುತ್ತು ರತ್ನಗಳು ಸಿಗುತ್ತವೆ, ಯಾರು ಮುಳುಗಲಾರರೋ ಅವರಿಗೆ ಏನೂ ಸಿಗೋದೇ ಇಲ್ಲ.
0: ಹೌದು,
2: ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ.
1: ಇನ್ ದೋಹನ್ ಸೇ ಕ್ಯಾ ಲಾಭ ಹೋ ಸಕ್ತಾ ಹೇ ಗುರುಜಿ?
0: ಪ್ರತ್ಯೇಕ ದೋಹ ಮಾನವ ಕೋ ಏಕ್ ನ ಏಕ್ ಮಹಾನ್ ಸಂದೇಶ ದೇತಾ ಹೈ, ಉನ್ಮೇ ಪಾಯೆ ಜಾನೆ ವಾಲೆ ತತ್ವಂ ಕೋ ಜೀವನ್ ಮೇ ಉತಾರ್ ಲೇನೆ ಸೇ ಉನ್ಕಾ ಆಚರಣ ಕರ್ತೆ ಜಾನೆ ಸೇ ನರ್ ಹರ್ ಬನ್ ಸಕ್ತಾ ಹೈ, मानव माधव बन सकता है। ऐसा करते हुए मानव सच्चे अर्थ में भारतीय कहलाता है। भव्य भारत का निर्माण करने में अपना अमूल्य योगदान दे सकता है।
1: तब तो हम भी इन दोहों का कंठस्थ करेंगे, इनमें पाए जाने वाले दिव्य संदेशों को अपने जीवन में उतारते हुए सच्चे मानव बनने का प्रयत्न करेंगे।
0: अच्छा, इसी के साथ आज का पाठ समाप्त करेंगे।
1: नमस्ते गुरुजी।
3: नमस्ते गुरुजी। हिंदी पाठ ಕೇಳಿದ್ರಿ? ನಡೆಸಿಕೊಟ್ಟವರು ಕೆ ವಿ ಶ್ರೀನಿವಾಸ ಮೂರ್ತಿ, ಇವರೊಂದಿಗೆ ಭಾಗವಹಿಸಿದವರು ಸೀತಾ ತೇಜಸ್ವಿನಿ ಹಾಗೂ ವಿಘ್ನೇಶ್ವರ ಹೆಗಡೆ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೀಗ ಈ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ದಮಯಂತಿ ಪಾಸೋರ. ಸಮಯ 4:36.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡಿರೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪುರಿಯಾಪಟ್ಟಣ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
0: ಕೇಳುಗರಿ, ಇನ್ನು ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಟಿ ವಾಸಂತಿ ಶೆಣೆ ಹಾಡಿರುವ ಗೀತೆ ದೇವರು ರುಜು ಮಾಡಿದನು. ಈ ಗೀತೆಯ ರಚನೆಕಾರರು ಕುವೆಂಪು.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,
1: ಸಮಯ 4:31:54.
2: ಆಕಾಶವಾಣಿ ಮಡಿಕೇರಿ,
3: ನೆನಪುನಿನಾದ
2: ನೆನಪುನಿನಾದ
3: ನೆನಪುನಿನಾದ
2: ಕಾರ್ಯಕ್ರಮ. ನೆನಪುನಿನಾದ
0: ನೆನಪುನಿನಾದ
2: ಕಾರ್ಯಕ್ರಮ. ನೆನಪುನಿನಾದ
1: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪುನಿನಾದ
2: ನೆನಪುನಿನಾದ
1: ನೆನಪುನಿನಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ದೇವರಗುಡಿ ಚಿತ್ರದ ಗೀತೆಯನ್ನ ಕೇಳೋಣ. ಈ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ, ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

ಜಯಚಂದ್ರನ್ ಹಾಡಿರುವ ಗೀತೆ ಚಿತ್ರ ಅಮೃತ ಗಳಿಗೆ, ವಿಜಯ ಭಾಸ್ಕರ್ ಅವರ ಸಂಗೀತ ಸಾಹಿತ್ಯ ವಿಜಯ ನಾರಸಿಂಹ ಅವರದು.

ಮುಂದಿನ ಗೀತೆ ಬಂಗಾರದ ಮನುಷ್ಯ ಚಿತ್ರದ್ದು. ಗಾಯಕರು ಪಿ ಬಿ ಶ್ರೀನಿವಾಸ್, ಗೀತರಚನೆ ಆರ್ ಎನ್ ಜೆ ಗೋಪಾಲ್, ಸಂಗೀತ ಜಿ ಕೆ ವೆಂಕಟೇಶ್.

ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವುಂಟು, ಕೆಟ್ಟದೆ ಇರಬೇಕೆಂದು ಕೆಟ್ಟದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು.

0: ಮಗರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸುಂದಿದ್ದರೆ ಮಾರ್ಗವು ಉಂಟು ಕೆಚ್ಚೆದೆ ಇರಬೇಕೆಂದು ಕೆಚ್ಚೆದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ.
1: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಸಮಯ 4:47. ಇನ್ನು ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ದೇವರ ಕಣ್ಣು ಚಿತ್ರದ್ದು. ಗಾಯಕರು SP ಬಾಲಸುಬ್ರಹ್ಮಣ್ಯಂ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ TG ಲಿಂಗಪ್ಪ. ಸಾಹಿತ್ಯ ಚೇ ಉದಯಶಂಕರ್ ಅವರದು.

ಪಿ ಬಿ ಶ್ರೀನಿವಾಸ್ ಹಾಡಿರುವ ಅಪರೂಪಕಾರಿ ಚಿತ್ರದ ಗೀತೆಯನ್ನು ಕೇಳೋಣ. ಈ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಗೀತ ರಚನೆ ಆರ್ ಎನ್ ಜಯಗೋಪಾಲ್ ಅವರದು.

ಪಿ ಬಿ ಶ್ರೀನಿವಾಸ್, ಪಿ ಸುಶೀಲಾ ಇವುಗಳ ಸ್ವರದಲ್ಲಿ ದೂರದ ಬೆಟ್ಟ ಚಿತ್ರದ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಸೀತಾ ಚಿತ್ರದ ಗೀತೆಯನ್ನು ಕೇಳೋಣ. ವಿಜಯ್ ಭಾಸ್ಕರ್ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಈಗ ವಾಣಿಜ್ಯ ಜಾಹೀರಾತುಗಳು.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನ ಏಳನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
7: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
8: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
9: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್.
10: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
11: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
12: ರೀ, ಒಂದೊಳ್ಳೆ ವೆಜ್ ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು.

0: ಕೊಡಿಸ್ತೀರಾ ಹೇಳಿ?
1: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
1: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು.
2: ಕೇಳುಗರೆಲ್ಲರಿಗೂ ಇಂದಿನ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ.
4: ಕೇಳುಗರೆ, ರಾಷ್ಟ್ರೀಯ ಪೋಷಣಾ ಸಪ್ತಾಹ ಈ ಸಂದರ್ಭದಲ್ಲಿ ಕೇಳಿ, ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯವನ್ನು ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ. ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ.
5: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶ ನಮ್ಮ ಹಿರಿಯ ಮಹಿಳೆಯರು ಮತ್ತು ಹಿರಿಯ ನಾಗರಿಕರ ಆರೋಗ್ಯದ ಮೂಲ ಸ್ತಂಭ ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತರ ತರಬೇತಿ ಸಂಸ್ಥೆಯಲ್ಲಿ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಲತಾ ಆರ್ ಕುಲಕರ್ಣಿಯವರು. ನಮಸ್ಕಾರ ಡಾಕ್ಟರ್ ಲತಾ ಕುಲಕರ್ಣಿಯವರೇ.
6: ನಮಸ್ಕಾರ ಸರ್.
5: ಈಗ ಮೊದಲಿಗೆ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಈ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪಾತ್ರ ಏನು ಅಂತ ಸ್ವಲ್ಪ ಹೇಳ್ತೀರಾ?
6: ಆಯ್ತು. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಆಹಾರ ಸೇವನೆ ಚೆನ್ನಾಗಿರ್ಬೇಕು. ಆರೋಗ್ಯ ಮತ್ತು ಆಹಾರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನಾವು ಆಹಾರ ಸೇವನೆಯಲ್ಲಿ ಸಮತೋಲನ ಆಹಾರ ಇರಬೇಕು ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ಖನಿಜ ಲವಣಾಂಶಗಳು, ವಿಟಮಿನ್ಸ್ಗಳು ಮತ್ತು ನೀರು ಅವರ ಒಂದು ದೈಹಿಕ ಮತ್ತು ಆರೋಗ್ಯ ಸ್ಥಿತಿಗೆ, ಅವರ ಒಂದು ವಯಸ್ಸಿಗೆ ಅನುಗುಣವಾಗಿ ಮತ್ತೆ ಕಾರ್ಯಕ್ಕೆ ಅನುಗುಣವಾಗಿ ತೆಗೆದುಕೊಳ್ಬೇಕಂತ ಇದೆ. ಅದರಲ್ಲಿ ಮುಖ್ಯವಾಗಿ ಖನಿಜ ಲವಣಗಳಲ್ಲಿ ನಾವು ಹೆಚ್ಚಾಗಿ ಮಾತನಾಡ್ತಾ ಇರೋದು ಕ್ಯಾಲ್ಸಿಯಂ ಅಥವಾ ಸುಣ್ಣಾಂಶ ಮತ್ತು ಕಬ್ಬಿಣಾಂಶದ ಬಗ್ಗೆ. ಇವತ್ತು ನಾವು ಕ್ಯಾಲ್ಸಿಯಂ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಗೆಲ್ಲ ಗೊತ್ತಿದ್ದಂಗೆ ಕ್ಯಾಲ್ಸಿಯಂ ಅಂದ್ರೆ ಸುಣ್ಣಾಂಶ. ಇದು ನಮ್ಮ ಎಲುಬು ಮತ್ತು ಹಲ್ಲುಗಳ ಆರೋಗ್ಯ ಕಾಪಾಡೋಕೆ ಅತ್ಯಂತ ಮುಖ್ಯವಾದಂತ ಒಂದು ಖನಿಜ. ಇದು ಸ್ನಾಯುಗಳ ಸಂಕೋಚನಕ್ಕೆ ಮತ್ತ ನರ ಸಂವಹನ ಅಂದ್ರೆ ಮೆದುಳು ಮತ್ತ ದೇಹದ ನಡುವೆ ಸಂದೇಶ ಸಾಗಿಸಲಿಕ್ಕೆ ಸಹಕಾರಿ ಆಗ್ತದೆ. ಹಾಗೆ ನಮ್ಮ ಹೃದಯದ ಆರೋಗ್ಯ ಅಂದ್ರೆ ಹೃದಯದ ಬಡಿತ ಮತ್ತು ರಕ್ತದ ಗಟ್ಟೀಕರಣ ನಿಯಂತ್ರಣಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸುವಂತದ್ದು. ನಮಗೆ ಒಂದು ದಿನನಿತ್ಯಕ್ಕೆ 1200 ಮಿಲಿಗ್ರಾಂ ನಷ್ಟು ಸುಣ್ಣಾಂಶ ಬೇಕು. ಅದರಲ್ಲಿ 99% ಕ್ಯಾಲ್ಸಿಯಂ ನಮ್ಮ ಮೂಳೆ ಮತ್ತು ಹಳ್ಳಗಳಲ್ಲಿ ಸಂಗ್ರಹವಾಗಿರ್ತದೆ. ಉಳಿದಂತ 1% ರಕ್ತ ಹೆಪ್ಪುಗಟ್ಟಲು ಅಂದ್ರೆ ಬ್ಲಡ್ ಕ್ಲಾಟಿಂಗ್ ಅಂತ ಹೇಳ್ತೀವಿ ಅದಕ್ಕೆ, ಮತ್ತು ಸ್ನಾಯುಗಳ ಸಂಕೋಚನ ಅಂತ ಹೇಳಿದ್ರೆ ಮಸಲ್ ಕಾಂಟ್ರಾಕ್ಷನ್ ಮತ್ತು ಹೃದಯದ ಬಡಿತ ನಿಯಂತ್ರಣಕ್ಕೆ ಬಳಕೆ ಆಗ್ತದೆ. ಈಗ ವಯಸ್ಸಾದಂತೆ ಮೂಳೆಗಳಿಂದ ಕ್ಯಾಲ್ಸಿಯಂ ಕ್ಷೀಣಿಸುವುದು ಅಂದ್ರೆ ಕಡಿಮೆ ಆಗೋದು ಮತ್ತು ರಕ್ತದಲ್ಲಿ ಕ್ಯಾಲ್ಸಿಯಂ ಮಟ್ಟವನ್ನು ಕಾಪಾಡಲಿಕ್ಕೆ ನಾವು ಆಹಾರದ ಮೂಲಕ ಸುಣ್ಣಾಂಶವನ್ನು ಪಡೆಯುವುದು ಅನಿವಾರ್ಯ. ಈಗ ನಮ್ಮ ಭಾರತದಲ್ಲಿ ನೋಡಿದ್ರೆ ವಯಸ್ಸಾದ ಮಹಿಳೆಯರಲ್ಲಿ ಈ ಸುಣ್ಣಾಂಶದ ಕೊರತೆ ಅಥವಾ ಕ್ಯಾಲ್ಸಿಯಂ ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದೊಂದು ಸವಾಲಾಗಿದೆ ನಮಗೆ. ಈಗ 80% ಹೆಚ್ಚು ಮನೋವಿರಾಮ ಅಂದ್ರೆ ಪೋಸ್ಟ್ ಮೆನೋಪಾಸಲ್ ಅಂತ ಹೇಳ್ತೇವೆ ಅಥವಾ ಋತುಬಂಧ ಅಂತ ಹೇಳ್ತೇವೆ ಹೊಂದಿದಂತ ಮಹಿಳೆಯರು ತಮ್ಮ ಆಹಾರದಲ್ಲಿ ಅಗತ್ಯಕ್ಕೆ ಬೇಕಾಗುವಂತ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ತೆಗೆದುಕೊಳ್ತಾ ಇಲ್ಲ ಅಂತ ಸಾಕಷ್ಟು ನಮ್ಮ ಅಧ್ಯಯನದಿಂದ ಕಂಡು ಬರ್ತಾ ಇದೆ. ದೇಹದಲ್ಲಿ ಈ ಮೂಳೆಗಳ ಸಾಂದ್ರತೆ ಕಾಪಾಡಲಿಕ್ಕೆ ಮತ್ತು ನರಮಂಡಲದ ಕಾರ್ಯಕ್ಷಮತೆಗೆ ಕ್ಯಾಲ್ಸಿಯಂ ತುಂಬಾ ಅಗತ್ಯ ಅಂತ ಹೇಳಿದೆ. ಆದ್ರೆ ಭಾರತೀಯ ಹಿರಿಯ ಮಹಿಳೆಯರಲ್ಲಿ ಇದರ ಕೊರತೆ ಒಂದು ಆತಂಕಕಾರಿಯಾಗಿ ಹೆಚ್ಚಾಗ್ತಾ ಇದೆ. ಎಷ್ಟು ಅಂದ್ರೆ 30-50% ಮಹಿಳೆಯರು 50 ವರ್ಷ ಮೇಲ್ಪಟ್ಟ ನಂತರ ಈ ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೂಳೆಗಳ ತೊಳ್ಳು ಅನ್ನೋ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಈಗ ನಾವು ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ 3.5 billion ಜನರು ಕ್ಯಾಲ್ಸಿಯಂ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಿನವರು ಎಲ್ಲಿದ್ದಾರೆ ಅಂದ್ರೆ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ. ಗ್ರಾಮೀಣ ಪ್ರದೇಶ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ. ನಾವು ಹಾಲಿನಲ್ಲಿ 1 ಅಂತ ಹೇಳ್ತೀವಿ. ಆದ್ರೂ ಕೂಡ ಹಾಲು ಸೇವನೆ ಅವರು ಕಡಿಮೆ ಮಾಡ್ತಾರೆ ಅಂದ್ರೆ ಡೈರಿಗಳಿಗೆ ಹಾಕ್ಬಿಡ್ತಾರೆ. ಇದರಿಂದ ಅವರಲ್ಲಿ ಹೈಪೋಕ್ಯಾಲ್ಸಿಮಿಯಾ ಅಂದ್ರೆ ಕ್ಯಾಲ್ಸಿಯಂ ಕೊರತೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಈಗ ಆರೋಗ್ಯವಂತ ಹಿರಿಯ ಮಹಿಳೆಯರಿಗೆ ದಿನಕ್ಕೆ 1200

0: ಮಿಲಿಗ್ರಾಮ್ ಕ್ಯಾಲ್ಸಿಯಂ ಬೇಕು ಅಂತ ಹೇಳಿದೆ. ಇದು ಚೆನ್ನಾಗಿ ಹೀರ್ಕೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ವಿಟಮಿನ್ ಡಿ ಅಂದ್ರೆ ಜೀವಸತ್ವ ಡಿ 800 ಇಂಟರ್ನ್ಯಾಷನಲ್ ಯೂನಿಟ್ ಬೇಕಾಗುತ್ತೆ. ಇದು ನಮ್ಮ ಸೂರ್ಯ ಕಿರಣದಲ್ಲಿ ಸಿಗುತ್ತೆ, ಮತ್ತು ಅಣಬೆ ಇರ್ಬೋದು, ಮೀನು, ಅದರಲ್ಲಿ ನಮಗೆಲ್ಲ ವಿಟಮಿನ್ ಜೀವಸತ್ವ ಸಿಗುತ್ತೆ. ಇನ್ನೊಂದು ವಿಶೇಷತೆ ಅಂದ್ರೆ ಈ ಕ್ಯಾಲ್ಸಿಯಂ ನಮ್ಗೆ ದಿನನಿತ್ಯ ಏನ್ 1200 ಮಿಲಿಗ್ರಾಮ್ ಬೇಕು ಅಂತ ಹೇಳಿದ್ವಲ್ಲ, ಅದು ಒಂದೇ ಬಾರಿಗೆ ತಗೊಂಡ್ರೆ ನಮ್ಮ ದೇಹ ಹೀರ್ಕೊಳ್ಳೋದಿಲ್ಲ. ಮ್ಯಾಕ್ಸಿಮಮ್ ಹೀರ್ಕೊಳ್ಳೋ ಅಂತ ಕೆಪಾಸಿಟಿ ಎಷ್ಟು ಅಂದ್ರೆ 500 ಮಿಲಿಗ್ರಾಮ್ ಅಷ್ಟೇ. ಹಾಗಾಗಿ ನಾವೇನು 1200 ಮಿಲಿಗ್ರಾಮ್ ನಮ್ ದೇಹಕ್ಕೆ ಬೇಕು ಅದನ್ನ ಹಂತ ಹಂತವಾಗಿ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಆಹಾರದಲ್ಲಿ ವಿಭಜಿಸಿ ತಗೊಂಡಾಗ ಮಾತ್ರ ನಮ್ಗದು ಪರಿಪೂರ್ಣವಾಗಿ ಲಭ್ಯವಾಗುವಂತದ್ದು.
1: ಅಂದ್ರೆ ನಮ್ಮ ಮಹಿಳೆಯರು ಸಾಮಾನ್ಯವಾಗಿ ಒಳಾಂಗಣ ಚಟುವಟಿಕೆಗಳಿಗೆ ಅವರು ಸೀಮಿತ ಆಗಿರ್ತಾರೆ.
0: ಹೌದು,
1: ಸೂರ್ಯನ ಕಿರಣಗಳಿಗೆ ಅವರು ಹೆಚ್ಚು ಒಡ್ಕೊಳ್ಳೋದಿಲ್ಲ. ಮತ್ತೆ ಈ ಮಳೆಗಾಲದಲ್ಲಂತೂ ಸೂರ್ಯ ಕಾಣಿಸ್ಕೊಳ್ಳೋದೆ ಅಪರೂಪ ಆಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಈ ಕ್ಯಾಲ್ಸಿಯಂ ಅಂಶದ ಕೊರತೆ ಇನ್ನೂ ಹೆಚ್ಚಾಗೋದಕ್ಕೆ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾದ್ರೆ ಡಾಕ್ಟರ್ ಲತಾ ಕುಲಕರ್ಣಿ ಅವರೇ, ನಮ್ಮ ಹಿರಿಯ ಮಹಿಳೆಯರಲ್ಲಿ ಮತ್ತು ಹಿರಿಯ ನಾಗರಿಕರಲ್ಲಿ ಈ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆ ಕಡಿಮೆ ಆಗೋದಕ್ಕೆ ಏನ್ ಕಾರಣ ಅಂತೀರಾ?
0: ಈಗ ಮುಖ್ಯವಾಗಿ ನಾನು ಇಲ್ಲಿ ಮಹಿಳೆಯರ ಬಗ್ಗೆ ಹೇಳೋದಾದ್ರೆ, ಈ ಋತುಬಂಧನ ನಂತರ ಈಸ್ಟ್ರೋಜನ್ ಅಂತ ಏನು ಹಾರ್ಮೋನ್ ಇದೆ ಅದರ ಮಟ್ಟ ಕಡಿಮೆ ಆಗೋದ್ರಿಂದ ಮೂಳೆಗಳಲ್ಲಿ ಏನು ಮರು ಖನಿಜೀಕರಣ ಅಂತ ಹೇಳ್ತೀವಿ ಅಂದ್ರೆ ಕ್ಯಾಲ್ಸಿಯಂ ಡಿಪಾಸಿಷನ್ ಆಗುತ್ತೆ, ಈ ಒಂದು ಪ್ರಕ್ರಿಯೆ ಕುಂಠಿತವಾಗ್ತದೆ. ಮತ್ತೆ ಮೆನೋಪಾಸ್ ನಂತರ ಈಸ್ಟ್ರೋಜನ್ ಹಾರ್ಮೋನ್ ಕುಸಿತ ಆಗೋದ್ರಿಂದ ಅಸ್ಥಿಕ್ಷಯ ಅಂದ್ರೆ ಆಸ್ಟಿಯೋಪೊರೋಸಿಸ್ ವೇಗವಾಗಿ ನಡೆಯುತ್ತೆ, ಅಂದ್ರೆ ಮೂಳೆಗಳು ಟೊಳ್ಳಾಗೋದು ಸಾಧ್ಯತೆ ಜಾಸ್ತಿ ಆಗುತ್ತೆ. ಮತ್ತೆ ಎರಡನೇದಾಗಿ ವಿಟಮಿನ್ ಡಿ ಕೊರತೆ, ನೀವು ಹೇಳ್ದಂಗೆ ಸೂರ್ಯನ ಬೆಳಕಿಗೆ ಒರ್ಸಿಕೊಳ್ಳದಿರೋದ್ರಿಂದ ಕ್ಯಾಲ್ಸಿಯಂ ಹೀರಿಕೊಳ್ಳೋಕೆ ಅಗತ್ಯವಾಗಿ ಏನ್ ವಿಟಮಿನ್ ಡಿ ಬೇಕು ಅಂತ ಹೇಳಿದೆ ಅದು ದೇಹಕ್ಕೆ ಸಿಗೋದಿಲ್ಲ. ಹಾಗಾಗಿ ಕ್ಯಾಲ್ಸಿಯಂ ಸೇವನೆ ಮಾಡಿದ್ರು ಕೂಡ ನಮ್ ದೇಹಕ್ಕೆ ಅದು ಸಿಗೋದಿಲ್ಲ. ಏನಂದ್ರೆ ಹಿರಿಯ ನಾಗರಿಕರಿಗೆ ಚಟುವಟಿಕೆನೆ ಕಡಿಮೆ ಆಗ್ತದೆ, ಮತ್ತೆ ಹೊರಗಡೆ ಓಡಾಟನೂ ಕಡಿಮೆ, ಮತ್ತೆ ಅದೇ ರೀತಿಯಿಂದ ನಿಮ್ಮ ಕೊಡಗು ಪ್ರದೇಶದಲ್ಲಿ ಬಿಸಿಲು ಕೂಡ ಕಡಿಮೆ ಇರೋದ್ರಿಂದ ಹೀರಿಕೊಳ್ಳಕ್ಕೆ ತೊಂದರೆ ಆಗ್ತದೆ. ಮೂರನೇದ್ ಏನಂದ್ರೆ ಜೀರ್ಣಾಂಗಗಳಲ್ಲಿ ದೌರ್ಬಲ್ಯ, ಅಂದ್ರೆ ವಯಸ್ಸಾದಂತೆಲ್ಲ ಹೊಟ್ಟೆಯಲ್ಲಿ ಈ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳ್ತೇವೆ, ಸ್ಟಾಮಕ್ ಆಸಿಡ್ ಅಂತ ಹೇಳ್ತೀವಿ, ಅದ್ರದ್ದು ಸ್ರವೀಕರಣ ಬಿಡುಗಡೆ ಕಡಿಮೆ ಆಗ್ತದೆ. ಈಗ ವಯಸ್ಸಾದಂತೆಲ್ಲ ಜೀರ್ಣಾಂಗಗಳ ದೌರ್ಬಲ್ಯ ಕಂಡು ಬರ್ತದೆ, ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಸ್ಟಾಮಕ್ ಆಸಿಡ್ ಅಂತ ಹೇಳ್ತೀವಿ, ಅದರ ಸ್ರವಿಕೆ ಕಡಿಮೆ ಆಗೋದ್ರಿಂದ ಸುಮ್ನಾಂಶ ಹೀರಿಕೆ ಮಂದವಾಗ್ತದೆ. ಮತ್ತೆ ಇನ್ನೊಂದ್ ಏನಂದ್ರೆ ಈಗ ವಯಸ್ಸಾದಂತೆಲ್ಲ ಏನೋ ನಾನಾ ಕಾರಣಗಳಿಗೆ ಔಷಧಿಯನ್ನ ತೆಗೆದುಕೊಳ್ತಾರೆ, ಈ ಔಷಧಿಯ ಪ್ರಭಾವದಿಂದ ಅಂದ್ರೆ ಅಸಿಡಿಟಿಗಾಗಿ ಬಳಸುವಂತ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ಹೇಳ್ತೇವೆ, PPLS ಅಂತ ಹೇಳ್ತೀವಿ, ಅದು ಹೀರಿಕೊಳ್ಳೋದನ್ನ ತಡೆಗಟ್ಟುತ್ತದೆ. ಹಾಗಾಗಿ ಹಿರಿಯ ನಾಗರಿಕರಿಗೆ ಈ ಸುಣ್ಣಾಂಶ ಹೀರಿಕೊಳ್ಳಕ್ಕೆ ಇವೆಲ್ಲ ಕಾರಣಗಳು ಕಂಡು ಬರ್ತದೆ.
1: ಇನ್ನ ಮುಖ್ಯವಾಗಿ ಈ ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ಹಿರಿಯರಲ್ಲಿ ಕಂಡುಬರುವಂತಹ ರೋಗದ ಲಕ್ಷಣಗಳು ಯಾವ್ಯಾವು, ಮತ್ತೆ ಈ ಕ್ಯಾಲ್ಸಿಯಂ ಕೊರತೆಯಿಂದ ಆಗುವಂತಹ ತೊಂದರೆಗಳೇನೇನು ಅಂತೀರಿ?
0: ಈಗ ಮುಖ್ಯವಾಗಿ ನಾನು ಹೇಳಿದಂಗೆ ಅಸ್ಥಿ ರಂಧ್ರತೆ ಅಂತ ಹೇಳ್ತೇವೆ, ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಮೂಳೆಗಳ ಒಳಗಿನಿಂದ ಟೊಳ್ಳಾಗೋದ್ರಿಂದ ಅತಿ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ಪೆಟ್ಟ ಅದು ಮುರಿಯುವಂತ ಒಂದು ಫ್ರಾಕ್ಚರ್ ಆಗುವಂತ ಸಾಧ್ಯತೆ ಜಾಸ್ತಿ, ಬೋನ್ ಡೆನ್ಸಿಟಿ ಅಂತ ಹೇಳ್ತೀವಿ ಅದು ಕಡಿಮೆ ಆಗ್ತದೆ. ಎರಡನೇದಾಗಿ ಆಸ್ಟಿಯೋ ಮಲೇಷಿಯಾ ಅಂತ ಹೇಳ್ತೀವಿ, ಅಂದ್ರೆ ಇದರಲ್ಲಿ ಮೂಳೆಗಳು ಮೃದು ಆಗ್ತದೆ, ಹಾಗಾಗಿ ತೀವ್ರವಾದ ಮೂಳೆ ನೋವು ಮತ್ತು ಸ್ನಾಯು ದೌರ್ಬಲ್ಯ ಉಂಟಾಗ್ತದೆ, ಅಂದ್ರೆ ಮೇಲಿನ ಮೇಲೆ ಮೂಳೆಗಳ ನೋವು ಕಂಡು ಬರ್ತದೆ. ಮೂರನೇದ್ ಏನಂತಂದ್ರೆ ಸ್ನಾಯು ಸೆಳೆತ, ಅಂದ್ರೆ ಮಸಲ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ, ಕಾಲು ಹಿಡ್ಕೊಂತು ಅಂತ ಹೇಳ್ತಾರೆ, ನರ ಹಿಡ್ಕೊಂತು ಅಂತ ಹೇಳ್ತಾರೆ, ಅಂದ್ರೆ ಮುಖ್ಯವಾಗಿ ಕಾಲು ಮತ್ತು ಪಾದಗಳಲ್ಲಿ ತೀವ್ರವಾದಂತ ಒಂದು ಸೆಳೆತ ಕಾಣಿಸ್ಕೊಡ್ತದೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಇದು ಲಕ್ಷಣ ಸ್ವಲ್ಪ ಕಡಿಮೆ, ಸುಲಭವಾಗಿ ಒಡೆಯುವಂತ ಉಗುರುಗಳು, ಬ್ರಿಟಲ್ ನೇಲ್ಸ್ ಅಂತ ಹೇಳ್ತೀವಿ. ಮತ್ತೆ ಅತಿಯಾದ ಆಯಾಸ ಮತ್ತು ಹಲ್ಲಿನ ದೌರ್ಬಲ್ಯ ಈ ಹಿರಿಯ ನಾಗರಿಕರಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಕಂಡು ಬರುವಂತ ರೋಗ ಲಕ್ಷಣಗಳು.
1: ಅಂದ್ರೆ ಈಗ ನಾವು ಮುಖ್ಯವಾಗಿ ಈ ಕ್ಯಾಲ್ಸಿಯಂ ಕೊರತೆಯನ್ನ ನೀಗದಕ್ಕೆ ನೇರವಾಗಿ ಈ ಮಾತ್ರೆಗಳಿಗೆ ಮೊರೆ ಹೋಗೋದಕ್ಕಿಂತನೂ ನಮ್ಮಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳ ಮೂಲಕ ಅದನ್ನ ನಾವು ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಹಾಗಾಗಿ ಈ ಕ್ಯಾಲ್ಸಿಯಂ ಅನ್ನ ಒದಗಿಸುವಂತ ಆಹಾರದ ಮೂಲಗಳು ಯಾವ್ಯಾವು ಅಂತೀರಾ?
0: ಈಗ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಫಸ್ಟ್ ನಾವು ದಿನನಿತ್ಯ ಏನ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳನ್ನು ತೆಗೆದುಕೊಳ್ತೀವಿ, ಇದರಲ್ಲಿ ಮುಖ್ಯವಾಗಿ ಸಸ್ಯಾಹಾರ ಪದ್ಧತಿಯಲ್ಲಿ ಧಾನ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ.
1: ಹೌದು,
0: ಇವುಗಳಲ್ಲಿ ರಾಗಿ ಅತ್ಯುನ್ನತ ಸ್ಥಾನದಲ್ಲಿದೆ, ಅಂದ್ರೆ ರಾಗಿ ಫಿಂಗರ್ ಮಿಲೆಟ್ ಅಂತ ಹೇಳ್ತೀವಿ, ಇದರಲ್ಲಿ 344 ಮಿಲಿಗ್ರಾಮ್ ಪ್ರತಿ 100 ಗ್ರಾಮ್ಗೆ ಸಿಗ್ತದೆ. ಇದನ್ನ ಹಿರಿಯ ಮಹಿಳೆಯರು ರಾಗಿ ಅಂಬ್ಲಿ ಅಥವಾ ರೊಟ್ಟಿ ಉಂಡೆ ಈ ತರ ಮಾಡಿ ಅದನ್ನ ಸೇವನೆ ಮಾಡಬಹುದು. ಎರಡನೇದಾಗಿ ಈ ದ್ವಿದಳ ಧಾನ್ಯದಲ್ಲಿ ರಾಜ್ಮಾ ಅಂತ ಹೇಳ್ತೀವಿ, ಕಿಡ್ನಿ ಬೀನ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ, 260 ಮಿಲಿಗ್ರಾಮ್ ಪ್ರತಿ 100 ಗ್ರಾಮ್ ನಷ್ಟಿದೆ. ಇದು ಪ್ರೋಟೀನು ಮತ್ತೆ ಕ್ಯಾಲ್ಸಿಯಂ ಎರಡನ್ನು ಒದಗಿಸುವಂತ ಒಂದು ಆಹಾರ.

0: ಅದೇ ತರ ಉದ್ದಿನ ಬೇಳೆ.
1: ಹೌದು,
0: ಇದು ನಾವು ಇಡ್ಲಿ ದೋಸೆಗಂತೂ ಉಪಯೋಗ ಮಾಡೇ ಮಾಡ್ತೀವಿ. ಇದರಲ್ಲಿ 154 mg ಪ್ರತಿ 100 gramಗೆ ಸಿಗ್ತದೆ. ಇದು ಕೂಡ ನಮಗೆ ಹುದುಗಿಸಿದಂತ ಆಹಾರ ಮಾಡ್ಕೊಳ್ಳಕ್ಕೆ ತುಂಬಾ ಅನುಕೂಲ ಆಗುವಂತದ್ದು. ಅಥವಾ ಚಟ್ನಿ ಪುಡಿ ಇರ್ಬೋದು, ಬೇರೆ ಬೇರೆ ಮಸಾಲೆ ಪದಾರ್ಥಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ನಾಲ್ಕನೇದು ಸೋಯಾಬೀನ್, 240 mg ಪ್ರತಿ 100 gramನಲ್ಲಿ ಸೋಯಾಬೀನ್ ಅಲ್ಲಿ ಸಿಗ್ತದೆ. ಇದು ಪ್ರೋಟೀನ್ ಕೂಡ ಯಥೇಚ್ಛವಾಗಿ ಕೊಡುವಂತದ್ದು, ಅದೇ ರೀತಿಯಾಗಿ ಸುಣ್ಣಾಂಶನ್ನು ಕೊಡೋದ್ರಿಂದ ಇದು ಹಿರಿಯ ನಾಗರಿಕರಿಗೆ ಮೆನೋಪಾಸ್ ಸ್ಟೇಜ್ ಅಲ್ಲಿ ಇರ್ತಾರೆ ಅವರಿಗೆ ತುಂಬಾ ಸಹಾಯಕವಾಗುತ್ತೆ. ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುವಂತ ಒಂದು ದ್ವಿದಳ ಧಾನ್ಯ.
1: ಇದು ಮುಖ್ಯವಾಗಿ ನಮ್ಮ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳಿಂದ ನಾವು ಸುಣ್ಣವನ್ನ ಅಥವಾ ಕ್ಯಾಲ್ಸಿಯಂ ಅನ್ನ ಪಡ್ಕೊಳ್ಳುವಂತ ಬಗೆ.
0: ಹೌದು.
1: ಇನ್ನ ಎರಡನೇ ವಿಧಾನ ಅಂತ ಅಂದ್ರೆ,
0: ಎರಡನೇ ವಿಧಾನ ಅಂದ್ರೆ ಹಾಲಿನ ಉತ್ಪನ್ನಗಳು. ಈಗ ನಮ್ಗೆ ಗೊತ್ತಿದ್ದಂಗೆ ಹಾಲಿನಲ್ಲಿ ತುಂಬಾ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇದೆ. ಅದೇ ರೀತಿಯಾಗಿ ಈ ಹಾಲಿನಲ್ಲಿ ಇರುವಂತ ಕ್ಯಾಲ್ಸಿಯಂ ನಮಗೆ ಹೆಚ್ಚು ದೇಹಕ್ಕೆ ಸಿಗುವಂತ ರೂಪದಲ್ಲಿ ಇರುತ್ತೆ. ಅಂದ್ರೆ ಬಯೋ ಅವೈಲಬಿಲಿಟಿ ಅಂತ ಹೇಳ್ತೀವಿ, ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಇದೆ ಅದರದ್ದು ಸುಮಾರು 70-80% ಅಷ್ಟು ನಮ್ಮ ದೇಹಕ್ಕೆ ಲಭ್ಯವಾಗುವ ರೀತಿಯಲ್ಲಿ ಇರುತ್ತೆ. ಈಗ ನಾನು ಹೇಳಿದೆ ಧಾನ್ಯಗಳಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಇದೆ ಅಂತ ಹೇಳಿ, ಆದ್ರೂ ಅದರಲ್ಲಿರುವಂತ ಒಂದು ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಇಂದ ಅದು ನಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಲಭ್ಯ ಆಗೋದಿಲ್ಲ. ಆದ್ರೆ ಹಾಲಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತ ಕ್ಯಾಲ್ಸಿಯಂ ನಮ್ಗೆ ಜೈವಿಕ ಲಭ್ಯತೆ ಹೊಂದಿದ್ದು ಇದು ನಮ್ಮ ದೇಹಕ್ಕೆ ಸುಲಭವಾಗಿ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿ ನೀವು ಹಸುವಿನ ಹಾಲು ತಗೊಂಡ್ರೆ ಅದ್ರಲ್ಲಿ 120 mg ಪ್ರತಿ 100 ml ಇರುತ್ತದೆ. ಅಂದ್ರೆ ಒಂದು ಲೋಟ ಅಂದ್ರೆ ನಮ್ಗೆ ಏನಂದ್ರೆ ಅಳತೆ 250 ml ನಷ್ಟಿರುತ್ತೆ. ಅದರಲ್ಲಿ ಸುಮಾರು 300 mg ಕ್ಯಾಲ್ಸಿಯಂ ಸಿಗುತ್ತೆ. ಅಂದ್ರೆ ಒಂದು ಲೋಟ ನಾವು ಹಾಲು ಸೇವನೆ ಮಾಡಿದ್ರೆ ನಮಗೆ ದಿನನಿತ್ಯ ಬೇಕಾಗುವಂತ ಏನು 1200 ಅಂತ ಹೇಳಿದ್ರೆ ಅದ್ರ ಕಾಲು ಭಾಗ ನಮ್ಗೆ ಒಂದು ಲೋಟ ಹಾಲಲ್ಲಿ ಸಿಗ್ತದೆ. ಅದೇ ರೀತಿಯಾಗಿ ನಾವು ಗಟ್ಟಿ ಮೊಸರು ಅದರಲ್ಲಿ 150 mg ಸಿಗುತ್ತೆ. ಇದು ತುಂಬಾ ಒಳ್ಳೇದು, ಯಾಕಂದ್ರೆ ಹಿರಿಯರ ಕರುಳಿನ ಆರೋಗ್ಯವನ್ನು ವೃದ್ಧಿ ಮಾಡಕ್ಕೆ ಸಹಾಯ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಪ್ರೋಬಯೋಟಿಕ್ಸ್ ಅನ್ನೋ ಒಂದು ವಸ್ತುಗಳು ಇರ್ತದೆ. ಮೂರನೇದು ನಾವು ಇತ್ತೀಚೆಗೆ ಹೆಚ್ಚಾಗಿ ನಾವು ಉಪಯೋಗ ಮಾಡ್ತಾ ಇರುವಂತ ಪನೀರು. ಸೊ ಪನೀರ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಅಂದ್ರೆ 490 mg ಪ್ರತಿ 100 g ಸಿಗುತ್ತೆ. ಇದರಲ್ಲಿ ಕಬ್ಬಿನಾಂಶ, ಕಡಿಮೆ ಕಬ್ಬಿನಾಂಶ ಇರುವಂತ ಪನೀರು ನಮ್ಮ ಹಿರಿಯರಿಗೂ ಕೂಡ ತುಂಬಾ ಒಳ್ಳೇದು. ಈಗ ಏನೊಂದು 100 g ರಾಗಿ 344 ಅಂತ ಹೇಳಿದ್ರು, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪನೀರ್ 100 g ನಲ್ಲಿ ಕ್ಯಾಲ್ಸಿಯಂ ಅನ್ನು ಪಡ್ಕೊಳ್ಬಹುದು.
1: ಅಂದ್ರೆ ಕಡಿಮೆ ಕೊಬ್ಬಿನಾಂಶ ಇರುವಂತ ಪನ್ನೀರನ್ನೇ ಬಳಸ್ಕೋಬೇಕು. ನಾವು
0: ಬಳಸ್ಕೋಬೇಕು
1: ವಿಶೇಷವಾಗಿ ನಮ್ಮ ಹಿರಿಯ ನಾಗರಿಕರು. ಈಗ ಕೆಲವರು ಡಾಕ್ಟರ್ ಲತಾ ಕುಲಕರ್ಣಿ ಅವರೇ ಈ ಮಜ್ಜಿಗೆಯನ್ನ ಬಳಸ್ಕೊಳ್ತಾರಲ್ಲ,
0: ಹೌದು,
1: ಅದರಲ್ಲೂ ಏನಾದ್ರೂ ಇದು ಸಿಗ್ಬಹುದಾ?
0: ಸಿಗತ್ತೆ, ಆದ್ರೆ ಅದು ನೀರಿನಂಶ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಿಗತ್ತೆ, ಬಟ್ ಆದ್ರೂ ತುಂಬಾ ಒಳ್ಳೇದು.
1: ಯಾಕಂದ್ರೆ ಗಟ್ಟಿ ಮೊಸರು ಅಂದ್ರೆ ಅದರಲ್ಲಿ ಕೊಬ್ಬಿನಂಶ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಈಡು ಮಾಡಬಹುದು ಅನ್ನೋ ಒಂದು ಆತಂಕ ನಮ್ಮ ಹಿರಿಯ ನಾಗರಿಕರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಬೆಣ್ಣೆಯನ್ನ ತೆಗೆದು ಅವರು ಮಜ್ಜಿಗೆಯನ್ನ ಬಳಸೋದನ್ನ ನಾವು ಕಾಣಬಹುದು.
0: ಹೌದು, ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದು.
1: ಇನ್ಯಾವ್ಯಾವ ಆಹಾರ ಪದಾರ್ಥಗಳನ್ನ ಬಳಸ್ಕೋಬಹುದು ಅಂತೀರಿ?
0: ನಾವು ದಿನನಿತ್ಯ ಏನು ಬಳಕೆ ಮಾಡ್ತೇವೆ, ಎಣ್ಣೆ ಕಾಳು ಮತ್ತು ಒಣ ಹಣ್ಣುಗಳು, ನಟ್ಸ್ ಅಂಡ್ ಸೀಡ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ತುಂಬಾ ಹೆಚ್ಚಾಗಿರುತ್ತದೆ. ಇವುಗಳನ್ನ ಹಿರಿಯ ನಾಗರಿಕರು ಮಿತವಾಗಿ ಮತ್ತು ಪುಡಿ ಮಾಡಿ ಸೇವಿಸಬೇಕು. ಈಗ ಎಣ್ಣೆ ಕಾಳಲ್ಲಿ ಬಿಳಿ ಮತ್ತು ಕಪ್ಪೆಳ್ಳು ಕಿಸ್ಮಿಸ್ ಅಂತ ಹೇಳ್ತೀವಿ, ಇದರಲ್ಲಿ 975 mg ಪ್ರತಿ 100 g ಸಿಗತ್ತೆ. ಈಗ ನಾವು ಎಲ್ಲನ ಸ್ವಲ್ಪ ಹಿತಮಿತವಾಗಿ ಬಳಸ್ತೀವಿ, ಒಂದು ಚಮಚ ಎಳ್ಳು ತಗೊಂಡು ಸೇವನೆ ಮಾಡಿದ್ರು ಕೂಡ ನಾವು 100 mg ಕ್ಯಾಲ್ಸಿಯಂ ಸಿಗತ್ತೆ. ಅದೇ ತರ ಬಾದಾಮಿ ತಗೊಂಡು ಆಲ್ಮಂಡ್ಸ್ ಅಂತ ಹೇಳಿದ್ರೆ 260 mg ಇದೆ, ಇದರಲ್ಲಿ ಸ್ವಲ್ಪ ಕಂಪೇರಿಟಿವ್ಲಿ ಕಡಿಮೆ ಇದೆ. ಇದನ್ನ ನಾವು ಏನ್ ಮಾಡ್ಬೇಕಂದ್ರೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ 4-5 ಬಾದಾಮಿ ತಿನ್ನೋದು ತುಂಬಾ ಉತ್ತಮ. ಮತ್ತೆ ಅದೇ ತರ ಈಗೆಲ್ಲ ಕೇಳ್ಪಟ್ಟಂಗೆ ಸಿಯಾಸಿಡ್ಸ್ ಅನ್ನು ಕೂಡ ಪ್ರತಿ 100 g 631 mg ದಿನಕ್ಕೆ ಇದನ್ನು ಸೇವನೆ ಮಾಡೋ ಪ್ರಮಾಣ 15 g ಹೆಚ್ಚಿಗೆ ಹೋಗ್ಬಾರ್ದು. ಅಂದ್ರೆ 2 spoon ನಾವು ದಿನನಿತ್ಯ ಬಳಕೆ ಮಾಡ್ಬೋದು.
1: ಮತ್ತೆ ನಮ್ಮಲ್ಲಿ ಕಡಲೆಕಾಯಿ ಬೀಜ, ಶೇಂಗಾ ಬೀಜ ಅಂತಾರಲ್ಲ, ಅದರಲ್ಲಿ ಏನಾದ್ರೂ ಕ್ಯಾಲ್ಸಿಯಂ ಇರುತ್ತಾ?
0: ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಸ್ವಲ್ಪ ಪ್ರಮಾಣ ಕಡಿಮೆ. ಆಮೇಲೆ ಇನ್ನೊಂದು ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ, ಸಿಯಾ ಬೀಜ ಅಂತ ಹೇಳಿದ ತಕ್ಷಣ ಅದನ್ನ ಬಳಕೆ ಮಾಡೋ ವಿಧಾನ ಬಹಳ ಮಹತ್ವ. ಅಂದ್ರೆ ಸಿಯಾ ಬೀಜ ಏನಾಗತ್ತೆ ಅಂದ್ರೆ, ನೀವು ನೀರಿನಲ್ಲಿ ನೆನೆ ಹಾಕಿದಾಗ ಅದ್ರ ಸುತ್ತಲೂ ಒಂದು ಲೋಳೆ ತರ ಒಂದು ಜೆಲ್ ಬೇಕಾಗತ್ತೆ. ಅದು ಕನಿಷ್ಠ 2 ಗಂಟೆಗಳ ಕಾಲ ನೆಂದಿರಬೇಕು. ಈಗ ಬೇರೆ ಬೇರೆ ನಾವು ನೋಡ್ತಾ ಇದ್ದೇವೆ, ಸಲಾಡ್ಗಳ ಮೇಲೆ ಸುಮ್ನೆ ಉದುರ್ಸ್ಕೊತಾರೆ, ಅದು ತಪ್ಪು. ಯಾಕೆಂದ್ರೆ ಅದು ಸರಿಯಾಗಿ ಹೈಡ್ರೇಟ್ ಆಗದಿದ್ದ ಸಂದರ್ಭದಲ್ಲಿ ಹೊಟ್ಟೆ ನೋವು ಬರುವಂತದ್ದು, ಗ್ಯಾಸ್ ಆಗುವಂತದ್ದು ಸಂದರ್ಭಗಳು ಜಾಸ್ತಿ. ಅದು ಒಂದು ನಾವು ಕಾಳಜಿ ವಹಿಸ್ಬೇಕು.
1: ಇದು ಮುಖ್ಯವಾಗಿ ಎಣ್ಣೆ ಕಾಳುಗಳು ಮತ್ತೆ ಒಣ ಹಣ್ಣುಗಳ ಬಗ್ಗೆ ಆಯ್ತು.
0: ಹೌದು,
1: ಇನ್ನೇ ಆಹಾರ ಪದಾರ್ಥ ಬಳಸ್ಕೋಬಹುದು ಅಂತೀರಿ?
0: ಇನ್ನೂ ಹೆಚ್ಚಾಗಿ ಅಂದ್ರೆ ಹಸಿರು ತರಕಾರಿ.

0: ಗಳು ವಿಶೇಷವಾಗಿ ಅಲ್ಲಿ ಸಿಗುವಂತದ್ದು. ಹಸಿರು ತರಕಾರಿಗಳಲ್ಲಿ ವಿಶೇಷತೆ ಅಂದ್ರೆ ಕ್ಯಾಲ್ಸಿಯಂ ಜೊತೆಗೆ ಮೂಳೆಗೆ ಅಗತ್ಯವಾಗಿ ಬೇಕಾಗುವಂತ ವಿಟಮಿನ್ ಕೂಡ ಅದರಲ್ಲಿ ಇರ್ತದೆ. ಅದರಲ್ಲಿ ನಾವು ಹೇಳಬೇಕಂದ್ರೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೇದು, 440 mg ಪ್ರತಿ 100 g ಸಿಗತ್ತೆ. ಇದನ್ನ ಒಣಗಿಸಿ ಪುಡಿ ಮಾಡಿ ನಾವು ಸಾಂಬಾರಕ್ಕಾಗಿ ಬಳಸ್ಕೋಬಹುದು, ಇಲ್ಲಾಂದ್ರೆ ಚಟ್ನಿ ಮಾಡಬೇಕಾದ್ರೆ ಬಳಸ್ಕೋಬಹುದು. ಆಮೇಲೆ ಹಸಿ ಸೊಪ್ಪನ್ನು ಪಲ್ಯಗಳಲ್ಲಿ ಅಥವಾ ರೊಟ್ಟಿಗಳಲ್ಲಿ ಬಳಕೆ ಮಾಡ್ಕೋಬಹುದು. ಎರಡನೇದಂದ್ರೆ ದಂಟಿನ ಸೊಪ್ಪು ಅಮರಾಂತ್ ಅಂತ ಹೇಳ್ತೀವಿ, ಇದರಲ್ಲಿ 330 mg ಇದೆ. ಹಾಗೆ ಕರಿಬೇವು, ಇದರಲ್ಲಿ ಮುಖ್ಯವಾಗಿ 830 mg ಪ್ರತಿ 100 g ಸಿಗತ್ತೆ. ಇದನ್ನ ನಾವು ಕಡಿಮೆ ಪ್ರಮಾಣದಲ್ಲಿ ಸೇವಿಸುವುದರಿಂದ ಇದು ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ನಾವು ಬಳಕೆ ಮಾಡೋದು ಅಷ್ಟೇನು, ಒಗ್ಗರಣೆಗೆ ಒಂದ್ನಾಲ್ಕು ಎಲೆ ಹಾಕ್ತೀವಿ, ಇಲ್ಲ ನಾವು ಚಟ್ನಿ ಪುಡಿಗೆ ಒಂದ್ ಸ್ವಲ್ಪ ಹಾಕ್ತೀವಿ, ಆ ರೀತಿಯೂ ಕರಿವೇ ಕೂಡ ತುಂಬಾ ಒಳ್ಳೇದು.
1: ಇನ್ನ ಕಡಿಮೆ ಕ್ಯಾಲ್ಸಿಯಂ ಅನ್ನ ಹೊಂದಿರುವಂತ ಆಹಾರಗಳು ಯಾವ್ಯಾವ ಅಂತೀರಾ?
0: ನೋಡಿ, ಈಗ ನಾನು ಹೆಚ್ಚಿರುವಂತಹ ಆಹಾರಗಳನ್ನ ಹೇಳಿದೆ. ಕಡಿಮೆ ಆಹಾರ ಅಂತ ಹೇಳಿದ್ರೆ ಮೈದಾ ಮತ್ತು ಬಿಳಿ ಅಕ್ಕಿ, ಇದರಲ್ಲಿ ಸುಣ್ಣಾಂಶ ತೀರಾ ಕಡಿಮೆ ಪ್ರಮಾಣದ ಬೇಕು. ಅಂದ್ರೆ ನಾವೇನಿಗೆ ಬೇಕರಿ ಐಟಮ್ ಉಪಯೋಗ ಮಾಡ್ತೀವಿ ಅಥವಾ ಚಪಾತಿ ಬಣ್ಣ ಸಲಾಡ್ ಆಗ್ಲಿ ಅಂತ ಮೈದಾ ಉಪಯೋಗ ಮಾಡ್ತೀವಿ, ಇದರಲ್ಲಿ ಕಡಿಮೆ. ಹಾಗೂ ಪಾಲಿಶ್ ರೈಸ್ ಬಿಳಿ ಅಕ್ಕಿ ಅಂತ ಹೇಳ್ತೀವಲ್ಲ, ಅದರಲ್ಲೂ ಕೂಡ ಕಡಿಮೆ ಇರ್ತೀವಿ. ಮತ್ತೆ ಇನ್ನೊಂದ್ ಅಂತ ಹೇಳಿದ್ರೆ ಈ ಆಹಾರ ಪದಾರ್ಥ ನಾನು ಕೆಲವೊಂದೆಲ್ಲ ಮೇನು ಲಿಸ್ಟ್ ಮಾಡಿದೆ ಅಲ್ಲ, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೂ ಕೂಡ ಅದರಲ್ಲಿ ಫೈಟೇಟ್ ಮತ್ತು ಆಕ್ಸಲೇಟ್ಸ್ ಅಂತ ಹೇಳ್ತೀವಿ, ಇವು ನಾವು ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಆಹಾರಗಳಲ್ಲಿ ಫೈಟೇಟ್ ಮತ್ತು ಆಕ್ಸಲೇಟ್ಸ್ ಹೆಚ್ಚಾಗಿರುವಂತ ಆಹಾರಗಳಿದ್ರೆ ಅದರಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದ್ರೂ ಕೂಡ ಅದು ದೇಹಕ್ಕೆ ಸಿಗದಂತೆ ಮಾಡ್ಬಿಡತ್ತೆ. ಅಂದ್ರೆ ಈಗ ನಾವು ಪಾಲಕ್ ಹೇಳ್ತಿದ್ದೇವ ಸೊಪ್ಪು, ಪಾಲಕ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಟೇಟ್ ಮತ್ತು ಆಕ್ಸಲೇಟ್ಸ್ ಇದೆ. ಸೊ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಇದ್ರೂ ಕೂಡ ಬಂದಿ ಮಾಡಿ ಅದು ನಮ್ಮ ದೇಹಕ್ಕೆ ಒದಗಲಾರದ ರೂಪದಲ್ಲಿ ಮಾಡುತ್ತೆ. ಅದಕ್ಕಾಗಿ ನಾವು ಪಾಲಕ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಕ್ಯಾಲ್ಸಿಯಂ ಸಿಗತ್ತೆ ಅನ್ನೋದು ತಪ್ಪು.
1: ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಡಾಕ್ಟರ್ ಲತಾ ಕುಲಕರ್ಣಿ ಅವರೇ, ಈ ಕ್ಯಾಲ್ಸಿಯಂ ಅನ್ನ ಹೀರಿಕೊಳ್ಳುವಿಕೆಯನ್ನ ಪ್ರಚೋದಿಸುವಂತ ಪೋಷಕಾಂಶಗಳು ಯಾವ್ಯಾವು, ಮತ್ತೆ ಆ ಹೀರಿಕೊಳ್ಳುವಿಕೆಗೆ ತಡೆಯೊಡ್ಡುವಂತ ಪೋಷಕಾಂಶಗಳು ಯಾವ್ಯಾವು ಅಂತೀರಾ?
0: ಹಾ, ಈಗ ನೋಡಿ, ಇದು ಬಹಳ ಮಹತ್ವದ ಪ್ರಶ್ನೆ. ಏನಂದ್ರೆ, ನಾವು ಕ್ಯಾಲ್ಸಿಯಂ ಎಷ್ಟು ಸೇವನೆ ಮಾಡ್ತೇವೆ ಅನ್ನೋದು ಮುಖ್ಯವಲ್ಲ, ಹೌದಾ? ಅದು ನಮ್ಮ ದೇಹಕ್ಕೆ ಎಷ್ಟು ಹೀರ್ಕೊಳ್ತದೆ ಆ ರೂಪದಲ್ಲಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಕ್ಯಾಲ್ಸಿಯಂ ಅನ್ನ ಹೆಚ್ಚು ಪ್ರಮಾಣದಲ್ಲಿ ಹೀರಿಕೊಳ್ಳಿಕ್ಕೆ ಕೆಲವಾರು ಪೋಷಕಾಂಶಗಳು ಸಹಾಯಕ ಮಾಡುತ್ತೆ. ಅವು ಯಾವುವು ಅಂತಂದ್ರೆ, ಒಂದು ವಿಟಮಿನ್ ಡಿ, ಅವಾಗ ಹೇಳಿದ್ವಿ ನಾನು ಕೊಲೆ ಕ್ಯಾಲ್ಸಿಫೊರಾಲ್ ಅಂತ ಹೇಳ್ತೇವೆ, ವಿಟಮಿನ್ ಡಿ 3 ಅಂತ ಹೇಳ್ತೀವಿ. ಕರುಳಿನಲ್ಲಿ ಕ್ಯಾಲ್ಸಿಯಂ ಅನ್ನ ಹೀರಿಕೊಳ್ಳಿಕ್ಕೆ ಇದು ಒಂದು ಪ್ರಮುಖ ವೇಗವರ್ಧಕ, ಇದು ಬೇಕೇ ಬೇಕು. ಎರಡನೇದೇನ ಅಂತ ಹೇಳಿದ್ರೆ ಮೆಗ್ನೀಷಿಯಂ ಮತ್ತು ಪ್ರೋಟೀನ್, ಇವು ಮೂಳೆಗಳ ಒತ್ತಡ ನಿರ್ಸನೆಗೆ ನಮ್ಗೆ ಸಹಾಯ ಮಾಡುವಂತದ್ದು. ಅದಕ್ಕೆ ಅವಾಗ ಹೇಳಿದೆ ನಾನು, ಏನಂದ್ರೆ ಈ ಹಾಲಿನ ಪದಾರ್ಥಗಳನ್ನ ತೆಗೆದುಕೊಂಡ್ರೆ ಅಥವಾ ದ್ವಿದಳ ಧಾನ್ಯಗಳನ್ನ ತೆಗೆದುಕೊಂಡ್ರೆ ನಿಮಗೆ ಕ್ಯಾಲ್ಸಿಯಂ ಸಿಗತ್ತೆ ಮತ್ತೆ ಪ್ರೋಟೀನ್ ಸಿಗೋದ್ರಿಂದ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಅಂತ. ಅದೇ ರೀತಿ ಈಗ ನೀವು ಇನ್ನೊಂದ್ ಪ್ರಶ್ನೆ ಕೇಳಿದ್ರಿ, ತಡೆಗಟ್ಟುವ ಪೋಷಕಾಂಶಗಳು ಯಾವ್ದು ಅಂದ್ರೆ, ನಾವು ಆಹಾರ ತಗೊಂಡು ನಮ್ ದೇಹಕ್ಕೆ ಒದಗಲಾದ ರೂಪವನ್ನು ಮಾಡುವಂತವ್ ಯಾವ್ದು ಅಂತ. ಮೊದಲೇದಾಗಿ ಕೆಫೇನ್, ಏನ್ ನಾವು ಚಹಾ ಮತ್ತೆ ಕಾಫಿ ಸೇವನೆ ಮಾಡ್ತೇವಲ್ಲ, ಅದು ಮಾಡಿದಾಗ ಚಹಾ ಮತ್ತು ಕಾಫಿ ಮೂತ್ರದ ಮೂಲಕ ನಮ್ ಕ್ಯಾಲ್ಸಿಯಂ ಅನ್ನು ಹೊರಗಡೆ ತಗೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಕೆಫೇನ್ ಇದು ಒಂದು ತಡೆಗಟ್ಟುವ ಪೋಷಕಾಂಶ. ಎರಡನೇದು ಉಪ್ಪು, ಸೋಡಿಯಂ. ದೇಹದಲ್ಲಿ ಸೋಡಿಯಂ ಹೆಚ್ಚಾದಾಗ ಮೂತ್ರಪಿಂಡಗಳು ಕ್ಯಾಲ್ಸಿಯಂ ಅನ್ನು ಹೊರಹಾಕ್ತವೆ. ಅದಕ್ಕೆ ಅದಕ್ಕೆ ಸಂಬಂಧ ಇದೆ, ಜಾಸ್ತಿ ಸೋಡಿಯಂ ತಗೊಂಡ್ರೆ ಸುಣ್ಣಾಂಶ ದೇಹದಲ್ಲಿ ರಿಟೆನ್ಷನ್ ಆಗೋದು ಕಡಿಮೆ ಆಗುತ್ತೆ. ಹಾಗಾಗಿ ಉಪ್ಪನ್ನ ಹಿತಮಿತವಾಗಿ ಬಳಕೆ ಮಾಡಬೇಕು.
1: ಇನ್ನು ಮುಖ್ಯವಾದ ಅಂಶ ಅಂದ್ರೆ, ನಮ್ಮ ಆಹಾರವೇ ಔಷಧಿ ಅಂತ ನಮ್ಮ ತಜ್ಞರು ಅಭಿಪ್ರಾಯ ಪಡ್ತಾರೆ. ಈ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನ ನಾವು ಪ್ರಚೋದಿಸೋದಕ್ಕೆ ಮತ್ತೆ ಅದನ್ನ ಹೆಚ್ಚಿಸೋದಕ್ಕೆ ಯಾವ ರೀತಿಯಾಗಿ ನಾವು ಅಡಿಗೆಯನ್ನ ಮಾಡ್ಕೋಬೇಕಾಗತ್ತೆ?
0: ಹೌದು ನೋಡಿ, ಈಗ ಕ್ಯಾಲ್ಸಿಯಂ ಎಲ್ಲ ಆಹಾರದಲ್ಲಿ ಇರುತ್ತೆ, ಆದ್ರೆ ಅದನ್ನ ನಮ್ಮ ವಿವಿಧ ಆಹಾರ ಪದ್ಧತಿಗಳ ಮುಖಾಂತರ ಕೆಲವೊಂದರಲ್ಲಿ ಸೋರಿಕೆ ಆಗತ್ತೆ, ಕೆಲವದಲ್ಲಿ ಉಳಿಕೆ ಆಗತ್ತೆ. ಅಂದ್ರೆ ಕೆಲವೊಂದ್ ಏನಂದ್ರೆ, ನಮ್ ದೇಹಕ್ಕೆ ಸೇರೋದು ಬಯೋ ಅವೈಲಬಿಲಿಟಿ ಬಹಳ ಮುಖ್ಯ ಅಂತ ಅವಾಗ್ಲೇ ಹೇಳಿದೆ ನಾನು. ಈ ಕ್ಯಾಲ್ಸಿಯಂ ಆಹಾರ ಸೇವಿಸಿರೋದು ಕೆಲವು ಸಂದರ್ಭದಲ್ಲಿ ವ್ಯರ್ಥವಾಗ್ತದೆ. ನಾವು ಆಹಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಬೇಕು. ಯಾವ್ಯಾವ್ದು ಅಂತ ಹೇಳಿದ್ರ, ಹಬೆಯಲ್ಲಿ ಬೆಳೆಸೋದು ಬಹಳ ಉತ್ತಮ. ಅಂದ್ರೆ ಈ ಕಡುಬು, ಇಡ್ಲಿ, ಆ ಕಡೆ ಎಲ್ಲ ಕಡುಬು ಮಾಡ್ತಾರೆ, ಕೊಟ್ಟೆ ಕಡುಬು ಆ ತರ ಏನೋ, ಅದು ಮತ್ತೆ ನುಚ್ಚುನುಂಡೆ ಈ ತರ ಏನ ಹಬೆಯಲ್ಲಿ ಏನ್ ಬೇಯಿಸ್ತೀವಲ್ಲ, ಸ್ಟೀಮಿಂಗ್ ಅಂತ ಹೇಳ್ತೀವಿ, ಇದು ತುಂಬಾ ಉತ್ತಮ. ಕೆಲವೊಂದ್ ಬಾರಿ ನಾವು ಸೊಪ್ಪು ತರಕಾರಿಗಳನ್ನ ನೀರಿನಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕುದಿಸಿದ್ರೆ ಆ ಕ್ಯಾಲ್ಸಿಯಂ ಆ ನೀರಿನಲ್ಲಿ ಕರಗಿ ಹೋಗ್ಬಿಡುತ್ತೆ. ಆ ನೀರನ್ನ ಮತ್ತೆ ಮರುಬಳಕೆ ಮಾಡ್ಕೊಂಡ್ರೆ ಉತ್ತಮ. ಅದನ್ನ

0: ಬೆಳೆಸಿದ್ರೆ ಅದರಲ್ಲಿರುವಂತಹ ಕ್ಯಾಲ್ಸಿಯಂ ನೀರಿನ ಜೊತೆಗೆ ವ್ಯರ್ಥವಾಗ್ಬಿಡುತ್ತೆ. ಹಾಗಾಗಿ ಇದಕ್ಕೆ ಬದಲಾಗಿ ನಾವು ಕಡಿಮೆ ನೀರಿಟ್ಟು ಹಬೆಯಲ್ಲಿ ಬೇಯಿಸಿದ್ರೆ ಪೋಷಕಾಂಶಗಳು ಅದರಲ್ಲೇ ಉಳಿಯುತ್ತದೆ, ಅದೇ ರೀತಿ ಕ್ಯಾಲ್ಸಿಯಂ ಕೂಡ ಅದರಲ್ಲಿ ಉಳಿಯುತ್ತೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಸೊಪ್ಪು ತರಕಾರಿಗಳನ್ನ ಯಾವಾಗೂ ನಾವು ಕ್ವಿಕ್ ಬ್ಲ್ಯಾಂಚಿಂಗ್ ವಿಧಾನದ ಮುಖಾಂತರ ಬೇಯಿಸಬೇಕು ಅಂತ ಹೇಳ್ತೇವೆ ಅಂದ್ರೆ, ಸೊಪ್ಪನ್ನು ಹೆಚ್ಚು ಬೇಯಿಸಬಾರ್ದು. ಕುದಿಯೋ ನೀರಿಗೆ ಸೊಪ್ಪನ್ನು ಹಾಕಿ ಕೇವಲ 1-2 ನಿಮಿಷದಲ್ಲಿ ಹೊರತರ ಬಿಡ್ತೈತಿ. ಇದರಿಂದ ಸೊಪ್ಪಿನಲ್ಲಿ ಒಂದು ಕ್ಯಾಲ್ಸಿಯಂ ವಿರೋಧಿ ಅಂಶ ಕಡಿಮೆ ಆಗ್ತದೆ, ಆಮೇಲೆ ಕ್ಯಾಲ್ಸಿಯಂ ಅವೈಲೇಬಿಲಿಟಿ ಜಾಸ್ತಿ ಆಗುತ್ತೆ. ಮೂರನೇ ವಿಧಾನ ಅಂತ ಹೇಳಿದ್ರೆ, ನೆನೆಸೋದು ಮತ್ತು ಕುದುಗಿಸೋದು ಅಂತ ಅಂದ್ರೆ ಫರ್ಮೆಂಟೇಷನ್ ಅಂತ ಹೇಳ್ತೇವಲ್ಲ. ಈಗ ಇಡ್ಲಿ ದೋಸೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ದ್ವಿದಳ ಧಾನ್ಯಗಳನ್ನ ಮತ್ತೆ ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿ ರಾತ್ರಿ ಇಡೀ ನಾವು ಕುದುಗ್ ಬರೋದಕ್ಕೆ ಇಡ್ತೀವಿ. ರಾಗಿ ಮತ್ತ ಧಾನ್ಯಗಳಲ್ಲಿ ಮತ್ತೆ ಈ ಬೀಜಗಳಲ್ಲಿ ನಾನು ಆವಾಗ್ಲೂ ಹೇಳಿದಂಗೆ ಪೈಟಿಕ್ ಆಮ್ಲ ಜಾಸ್ತಿ ಇರತ್ತೆ. ಇದು ಕ್ಯಾಲ್ಸಿಯಂ ಅನ್ನ ದೇಹಕ್ಕೆ ಸಿಗದಂತೆ ಮಾಡುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ, ಧಾನ್ಯಗಳನ್ನ ರಾತ್ರಿ ಇಡೀ ನೆನೆಸಿಟ್ಟು ಮೊಳಕೆ ಬರುತ್ತಿ ಅಥವಾ ಕುದುಗಿಸಿ ಮತ್ತೆ ಈ ದೋಸಾ ಇಡ್ಲಿ ಬ್ಯಾಟರ್ ಮಾಡ್ಬಿಟ್ಟು ಬಳಸೋದ್ರಿಂದ ಕ್ಯಾಲ್ಸಿಯಂ ಸುಲಭವಾಗಿ ನಮ್ಗೆ ದೇಹಕ್ಕೆ ಸಿಗುತ್ತೆ. ಅದಕ್ಕೆ ನಾವು ಆದಷ್ಟು ಮೊಳಕೆ ಕಟ್ಟಿದ ಕಾಳನ್ನು ತಿನ್ನಿ ಅಂತ ಹೇಳೋದು. ಈ ಕಾಳುಗಳನ್ನ ನೀರಿನಲ್ಲಿ ನೆನೆ ಹಾಕಿದಾಗ ನೀರಿನ ಬಣ್ಣ ಒಂದು ಕಂದು ಬಣ್ಣಕ್ಕೆ ಬರುತ್ತೆ. ಇದ್ರಲ್ಲಿ ಏನಂತ ಹೇಳಿದ್ರೆ, ನಮಗೆ ಆಂಟಿ ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಪೈಟಿಕಾಮ್ಲ ಅದು ನೀರಿನಲ್ಲಿ ಕರಗಿ ಹೋಗುವಂತದ್ದು. ಹಾಗಾಗಿ ನಮಗೆ ಪೈಟಿಕಾಮ್ಲ ಕಡಿಮೆ ಆದಾಗ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗುವಂತದ್ದು.
1: ಇನ್ನ ಮುಖ್ಯವಾಗಿ ಈ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಹೆಚ್ಚುವಂತಹ ತಂತ್ರಗಳು ಯಾವ್ಯಾವು ಅಂತೀರಾ?
0: ಇದಕ್ಕೆ ಕೆಲವೊಂದು ನಾನು ಟಿಪ್ಸ್ ಕೊಡ್ಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ನಿಂಬೆಹಣ್ಣಿನ ರಸ, ಈ ತರ ಮ್ಯಾಜಿಕ್ ವಿಟಮಿನ್ ಸಿ ಅಂತ ಹೇಳ್ತೀವಿ. ಇದು ಬೇಸಿ ಸೊಪ್ಪು ಅಥವಾ ನಾವೇನು ಉಪ್ಪಿಟ್ಟು ಅಥವಾ ಏನು ಅವಲಕ್ಕಿ ಅಂತ ತಯಾರಿ ಮಾಡ್ಕೊಳ್ತೀವಿ, ಅದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಬೇಕು. ಇದರಿಂದ ಆಮ್ಲೀಯತೆ ಅಂದ್ರೆ ಅಸಿಡಿಟಿ ಜಾಸ್ತಿ ಆಗೋದ್ರಿಂದ ವಿಟಮಿನ್ ಸಿ ಮತ್ತೆ ಕ್ಯಾಲ್ಸಿಯಂ ಅನ್ನು ದೇಹ ವೇಗವಾಗಿ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ನಾನು ಅವಾಗ್ಲೇ ಹೇಳಿದೆ, ಹಿರಿಯ ನಾಗರಿಕರಲ್ಲಿ ಹೊಟ್ಟೆಯಲ್ಲಿ ಏನಂದ್ರೆ ಆಸಿಡ್ ಸೆಕ್ರೇಷನ್ ಕಡಿಮೆ ಆಗಿರೋದ್ರಿಂದ ಹೀರಿಕೊಳ್ಳಿಕ್ಕೆ ಅನಾನುಕೂಲತೆ ಆಗುತ್ತೆ ಅಂತ. ಆ ಕಾರಣದಿಂದ ನಿಂಬೆ ರಸ ಬಳಕೆ ಮಾಡಿದ್ರೆ ತುಂಬಾ ಉತ್ತಮ. ಎರಡನೇದು ವಿಟಮಿನ್ ಡಿ. ಈಗಾಗ್ಲೇ ಹೇಳಿದಂಗೆ ವಿಟಮಿನ್ ಡಿ ಇಲ್ದಿದ್ರೆ ದೇಹ ಕ್ಯಾಲ್ಸಿಯಂ ಹೀರಿಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ್ರಿಂದ ಕ್ಯಾಲ್ಸಿಯಂ ಆಹಾರದ ಜೊತೆಗೆ ಈಗ ವಿಟಮಿನ್ ಡಿ ಇರುವಂತ ಆಹಾರ, ಮೊಟ್ಟೆ ಇರ್ಬೋದು, ಅಣಬೆ ಮಶ್ರೂಮ್ಸ್ ಇರ್ಬೋದು, ಅಥವಾ ಹಾಲಿನ ಉತ್ಪನ್ನಗಳನ್ನು ಸೇರಿಸಿ ಸೇವನೆ ಮಾಡಬೇಕು. ಇದರಿಂದ ನೀವು ಹಾಲಿನ ಪ್ಯಾಕೆಟ್ ಮೇಲೆ ನೋಡಿರ್ಬೋದು, ಫಾರ್ಟಿಫೈಡ್ ವಿತ್ ವಿಟಮಿನ್ ಎ ಅಂಡ್ ಡಿ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಅದ್ರ ಫಾರ್ಟಿಫಿಕೇಶನ್ ಮಾಡಿರುತ್ತಾರೆ. ಹಾಗಂದ್ರೆ ಹಾಲಿನ ಉತ್ಪನ್ನನ ಮೊಟ್ಟೆ ಅಣಬೆಯನ್ನ ಬಳಸಿಕೊಳ್ಳೋದು ಉತ್ತಮ. ಮೂರನೇದ್ ಏನಂತಂದ್ರೆ, ಸೊಪ್ಪಿನಲ್ಲಿ ಚೆನ್ನಾಗಿ ಇರತ್ತೆ ಅಂತ ಹೇಳಿದ್ರೆ, ಆದ್ರೆ ಸೊಪ್ಪಿನ ಆಯ್ಕೆ ಮಾಡ್ಕೊಳ್ಬೇಕು. ನುಗ್ಗೆ ಸೊಪ್ಪು, ದಂಟಿನ ಸೊಪ್ಪು, ಸಾಸಿವೆ ಸೊಪ್ಪು, ಈ ತರ ಕೆಲವೊಂದು ಆಕ್ಸಲೇಟ್ ಪ್ರಮಾಣ ಕಡಿಮೆ ಇರುವಂತ ಸೊಪ್ಪು ತರಕಾರಿಗಳನ್ನ ಬಳಕೆ ಮಾಡಿದ್ರೆ ನಮ್ಗೆ ಕ್ಯಾಲ್ಸಿಯಂ ದೇಹಕ್ಕೆ ಚೆನ್ನಾಗಿ ಸಿಗುತ್ತೆ.
1: ಒಟ್ಟಾರೆ ಕ್ಯಾಲ್ಸಿಯಂ ಪೋಷಕಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹಿರಿಯ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ತಾವು ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ?
0: ಕ್ಯಾಲ್ಸಿಯಂ ಹಿರಿಯ ಮಹಿಳೆಯರಿಗೆ ಆರೋಗ್ಯದ ಒಂದು ಮೂಲ ಸ್ತಂಭ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ನಮ್ಮ ಒಂದು ದೈಹಿಕ ಚಲನವಲನೆಗೆ ಸಹಾಯಕವಾಗುವಂತದ್ದು, ಮತ್ತೆ ನಮ್ಮ ಸಂದೇಶಗಳನ್ನ ರವಾನೆ ಮಾಡ್ಲಿಕ್ಕೆ ಇರ್ಬೋದು, ಹಾಗೆ ನಮ್ಮ ಒಂದು ಮೂಳೆಗಳ ಗಟ್ಟಿತನ ಮತ್ತೆ ಹೃದಯ ಆರೋಗ್ಯ ಇದು ತುಂಬಾ ಮುಖ್ಯ. ಇದಕ್ಕೆಲ್ಲದಕ್ಕೂ ಮೂಲವಾಗಿ ನಮ್ಗೆ ಕ್ಯಾಲ್ಸಿಯಂ ಬೇಕೇ ಬೇಕು.
1: ಆತ್ಮೀಯ ಕೇಳಿದ್ರೆ, ಈ ಕ್ಯಾಲ್ಸಿಯಂ ಪೋಷಕಾಂಶದ ಮಹತ್ವದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9845674419. ತುಂಬಾ ಸಂತೋಷ ಡಾಕ್ಟರ್ ಲತಾ ಕುಲಕರ್ಣಿ ಅವರೇ, ತಾವಿದುವರೆಗೂ ನಮ್ಮ ಹಿರಿಯ ಮಹಿಳೆಯರಲ್ಲಿ ಕ್ಯಾಲ್ಸಿಯಂ ಅಂಶದ ಪ್ರಾಮುಖ್ಯತೆ ಮತ್ತೆ ಹಿರಿಯ ನಾಗರಿಕರಿಗೆ ಕ್ಯಾಲ್ಸಿಯಂ ಪೋಷಕಾಂಶ ಎಷ್ಟು ಮಟ್ಟಿಗೆ ಅಗತ್ಯ, ಇದನ್ನ ಹೇಗೆ ಅವರು ಪಡ್ಕೋಬಹುದು, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಒಂದು ವಿಚಾರಗಳನ್ನ ಸಾಕಷ್ಟು ವಿವರವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ
2: ಸರ್. ಶ್ರೋತೃಗಳೇ, ಇದುವರೆಗೆ ರಾಷ್ಟ್ರೀಯ ಪೋಷಣಾ ಸಪ್ತಾಹದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯವನ್ನ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಶ್ರೋತೃಗಳೇ, ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ. ಈ ಕಾರ್ಯಕ್ರಮ

0: ಪ್ಲಾಸ್ಟಿಕ್ ಚೀಲದಂತಹ ಮಣ್ಣಿನಲ್ಲಿ ಕರಗದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಮನ ಬಂದಂತೆ ಬಿಸಾಡುವುದು ಬೇಡ.
1: ಪ್ಲಾಸ್ಟಿಕ್ ಚೀಲಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಷ್ಟೇ ಅಲ್ಲ, ಜೀವರಾಶಿಗೂ ಮಾರಕ.
0: ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ,
1: ಅವು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಉಳಿತಾಯ ಮಾಡಿ.
0: ಇದು ಪ್ರತಿ ಪ್ರಜ್ಞಾವಂತ ಪ್ರಜೆಯ ಜವಾಬ್ದಾರಿಯಾಗಲಿ.
2: ಸಮಯ 5:34
3: ಆಕಾಶವಾಣಿ ಮಡಿಕೇರಿ. ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

0: ರಸಪ್ರಶ್ನೆಗಳ ಆಧರಿಸಿದ ಚಿತ್ರ ಕಾವೇರಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ನಮ್ಮ ಶ್ರೋತೃಗಳು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 08272228558 ಹಾಗೂ 228129 0822227228 ಹಾಗೂ 228129. ಈಗ ಕಾರ್ಯಕ್ರಮದ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ತಾವ್ ಯಾರು ಮಾತಾಡ್ತಿದ್ದೀರಾ?
1: ನಾನು ಪುರುಷೋತ್ತಮ ಬದಿಯಾಡ್ಕರಿಂದ,
0: ಬದಿಯಾಡ್ಕ ಕಾಸರಗೋಡಿಂದ ಪುರುಷೋತ್ತಮ ಅವರು. ಇದೇ ಫಸ್ಟ್ ಮಾಡ್ತಾ ಇರದ ಪುರುಷೋತ್ತಮ ಅವರೇ?
1: ಅಲ್ಲ, ನನ್ಗೆ ಲೈನೇ ಸಿಕ್ಕುದಿಲ್ಲ ಮೇಡಮ್.
0: ಇವತ್ತು ಸಿಕ್ಬಿಟ್ಟಿದೆಯಲ್ಲ.
1: ಸಿಕ್ಕಿದೆ, ಖುಷಿ ಆಗಿದೆ.
0: ಹೌದಾ, ಇದೇ ಫಸ್ಟ್ ಮಾಡದ ನೀವು?
1: ಫಸ್ಟ್ ಅದ ಎರಡನೇ ಸಲ.
0: ಎರಡನೇ ಸಲ, ಹೇಗೆ ಕಾರ್ಯಕ್ರಮ ಎಲ್ಲ ಕೇಳ್ತೀರಾ?
1: ಕೈಯಾರ ಕಿಂಗಂಡ ಇದ್ದಾರೆ, ಕವಿ.
0: ಹೌದು, ಅವ್ರ ಊರಿನವರ?
1: ಅವರ ಊರೇ.
0: ಓ, ಅವರ ಊರಿನವರೇ.
1: ಕೈವಾರ ಕಿಂಜನ್ ರೈ.
0: ಹಾ, ಹೌದು ಹೌದು. ತಾವು ಏನ್ ಮಾಡ್ಕೊಂಡಿದ್ದೀರಾ?
1: ನಾನು ಬಾಳೆಕಾಯಿ ವ್ಯಾಪಾರ.
0: ಬಾಳೆಕಾಯಿ ವ್ಯಾಪಾರ ಎಲ್ಲಿ, ನಿಮ್ಮ ಊರಲ್ಲೇ ಮಾಡದ ಅಥವಾ ಹೊರಗಡೆ ಎಲ್ಲ ಆದ್ರೂ ಹೋಗಿ?
1: ಮನೆ ಮನೆ ಹೋಗಿ ತೆಗೆದು.
0: ಏನ್ ಹೇಳಿ?
1: ಮನೆಗೆಲ್ಲ ಹೋಗಿ ತೆಗೆದು.
0: ತೆಗಿಯೋದು?
1: ತೆಗ್ದು ಅಂಗಡಿ ಕೊಂಡೋಗುದು.
0: ಎಲ್ಲ ಮನೆ ಮನೆಯಿಂದ ಕಲೆಕ್ಟ್ ಮಾಡ್ಕೊಂಡು ಸಂಗ್ರಹ ಮಾಡ್ಕೊಂಡು ಹೋಗಿ ಅಂಗಡಿಗೆ ಕೊಡ್ತೀರಾ?
1: ಅಂಗಡಿ ಕೊಡೋದು.
0: ಹೇಗೆ ಅನ್ಸುತ್ತೆ ಸರ್ ನಿಮ್ಮ ವ್ಯಾಪಾರ?
1: ವ್ಯಾಪಾರ ಲಾಭ ಇಲ್ಲ ಮೇಡಮ್, ಒಂದ್ ರೂಪಾಯಿ ಕೆಜಿ ಮೇಲೆ.
0: ಈಗ ಹಬ್ಬ ಹರಿದಿನಗಳಲ್ಲಿ ಬಾಳೆಗೆಲ್ಲ ತುಂಬಾ ರೇಟ್ ಇರುತ್ತಲ್ಲ.
1: ಇಲ್ಲಿ ಹಬ್ಬ
0: ಹಬ್ಬ, ಈಗ ಗಣೇಶ ಹಬ್ಬ ಬಂತಲ್ಲ, ನಿನ್ನೆ ಚೌತಿ ಹಬ್ಬ ಬಂತು, ಈಗ ಬಾಳೆಗೆಲ್ಲ ಒಳ್ಳೆ ರೇಟ್ ಇರುತ್ತಲ್ವಾ?
1: ಇವಾಗ ಅವ್ರಿಗೆ ಮನೆಯವರಿಗೆಲ್ಲ ಗೊತ್ತುಂಟು ರೇಟ್ ಇಷ್ಟುಂಟು ಅಂತ. ಅದು ಒಂದ್ ರೂಪಾಯಿ ಇಟ್ಟು ಕೊಡುದು.
0: ಹೇಗೆ, ಗೊನೆ ಲೆಕ್ಕದಲ್ಲಿ ತಗೊಳ್ತೀರಾ ಅಥವಾ ನೀವು ಕೆಜಿ ಲೆಕ್ಕದಲ್ಲಿ ತಗೊಳ್ತೀರಾ?
1: ಕೆಜಿ ಲೆಕ್ಕ.
0: ಕೆಜಿ ಲೆಕ್ಕ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್?
1: ಒಂದು 6 ವರ್ಷ 7 ವರ್ಷ.
0: ನಿಮ್ಗೆ ಈ ವ್ಯಾಪಾರ ಖುಷಿ ಕೊಟ್ಟಿದ್ಯಾ?
1: ಖುಷಿ ಇದೆ.
0: ಖುಷಿ ಇದೆ. ನೀವೇ ಹೋಗಿ ತೋಟದಿಂದ ಕಡಿಯೋದು ಅಥವಾ ಹೇಗೆ?
1: ಅಲ್ಲ ಮೇಡಮ್, ತಂದು ಇಡ್ತಾರೆ.
0: ನೀವು ಕಲೆಕ್ಟ್ ಸಂಗ್ರಹ ಮಾಡೋದಷ್ಟೇ. ಇವತ್ತು ಯಾವ ಗೀತೆಗೋಸ್ಕರ ಫೋನ್ ಮಾಡಿದೀರಾ ನೀವು?
1: ರಾಘವೇಂದ್ರ.
0: ರಾಘವೇಂದ್ರ ಸ್ವಾಮಿ ಭಕ್ತರ ನೀವು? ಬೆಂಗಳೂರಲ್ಲಿ ಇದ್ರ ನೀವು ಮೊದಲು? ಅದೆಲ್ಲ ಕೆಲಸ ಬಿಟ್ಟು ಊರಿಗೆ ಬಂದಿದ್ದೀರಿ ಇವಾಗ?
1: ಊರಿಗೆ ಬಂದಿದ್ದೀನಿ.
0: ಏನ್ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ?
1: ಅಲ್ಲಿ ಹೋಟೆಲ್. ತಂಗಿ ಮನೆ ಇದೆ ಅಲ್ಲಿ ಬೆಂಗಳೂರಲ್ಲಿ. ಬಾನಸವಾಡಿ.
0: ಹೇಗೆ, ಯಾಕೆ ಬಿಟ್ಟು ಬಂದ್ರಿ ಸರ್?
1: ನಮಗೆಲ್ಲ ವಯಸ್ಸಾಯ್ತು ಮೇಡಮ್, 60 ವರ್ಷ ಆಯ್ತು.
0: ಹಾಗಾಗಿ ಬಿಟ್ಟು ಬಂದ್ರಿ.
1: ಬಿಟ್ಟು ಬಂದೆ.
0: ಈಗ ಇಲ್ಲೇ ಮನೆಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದೀರಾ? ಆಯ್ತು ಪುರುಷೋತ್ತಮರೇ, ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷವಾಯ್ತು.

0: ಹಲೋ ಮೇಡಮ್.
1: ಹೇಳಿ ಹೇಳಿ ಸರ್.
0: ಈ ಹಾಡು ಧನ್ನಿಕ ಶಾನಿಕ ರಮ್ಯ ಶಶಿಧರ ಮಾಸು
1: ದಾಮೋದರ.
0: ಹಲೋ.
1: ಆಯ್ತು ಹೇಳಿ, ಯಾರು ಇವರೆಲ್ಲ?
0: ಸುಬ್ರಾಯ ಸಂಪಟ್ ನಮ್ಮ ಮನೆಯವರು.
1: ನಿಮ್ಮ ಯಾರು?
0: ನನ್ನ ಅಣ್ಣ, ಅಣ್ಣನ ಮಗ ಸೊಸೆ.
1: ಓ, ಎಲ್ಲ ನಿಮ್ಮ ಬಳಗದವರು, ನಿಮ್ಮ ಕುಟುಂಬದವರು?
0: ಅದೇ ತನ್ನಿಕ ಶಾನಿಕ ಮಕ್ಕಳು ಅವರ.
1: ಆಯ್ತು, ಎಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ ಅನ್ಕೊಳ್ತೀನಿ. ಈಗ ರಸಪ್ರಶ್ನೆಯನ್ನು ಕೇಳಲ ನಿಮಗೆ?
0: ಕರ್ನಾಟಕದ ಕೇಳ ಪ್ರಶ್ನೆ. ಕರ್ನಾಟಕ
1: ಕೇರಳ ಕರ್ನಾಟಕ ಅಂತೀರಿ ನಾವು, ಇದು ರಸ ಪ್ರಶ್ನೆ, ಜನರಲ್ ನಾಲೆಡ್ಜ್ ಅಂತೀವಲ್ಲ ಹಾಗೆ. ಹಸುವಿನ ಕಿವಿ ಎಂಬ ಅರ್ಥ ಪಡೆಯುವ ಉತ್ತರ ಕನ್ನಡ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರ ಯಾವುದು ಅಂತ?
0: ಇದು ಹೊಸನಗರ.
1: ಈಗ ಹಸುವಿನ

0: ಅಣ್ಣನ ಮಗ ಸೊಸೆ.
1: ಓ, ಎಲ್ಲ ನಿಮ್ಮ ಬಳಗದವರು, ನಿಮ್ಮ ಕುಟುಂಬದವರು?
0: ಅದೇ, ತನ್ನಿಕಾ ಶಾನಿಕಾ ಮಕ್ಕಳು ಅವರ.
1: ಆಯ್ತು, ಎಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ ಅನ್ಕೊಳ್ತೀನಿ. ಈಗ ರಸಪ್ರಶ್ನೆಯನ್ನ ಕೇಳಲ ನಿಮಗೆ.
0: ಕರ್ನಾಟಕದ ಕೇಳ ಪ್ರಶ್ನೆ ಕರ್ನಾಟಕ
1: ಕೇರಳ ಕರ್ನಾಟಕ ಅಂತೀನಿ ನಾವು, ಇದು ರಸ ಪ್ರಶ್ನೆ, ಜನರಲ್ ನಾಲೆಡ್ಜ್ ಅಂತೀವಲ್ಲ ಹಾಗೆ. ಹಸುವಿನ ಕಿವಿ ಎಂಬ ಅರ್ಥ ಪಡೆಯುವ ಉತ್ತರ ಕನ್ನಡ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರ ಯಾವುದು ಅಂತ?
0: ಇದು ಹೊಸನಗರ.
1: ಈಗ ಹಸುವಿನ ಕಿವಿ ಅಂತ ಹೇಳೋ ಅರ್ಥ ಬರುತ್ತೆ, ಆ ದೇವಸ್ಥಾನ ಯಾವುದು ಅಂತ, ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅದು ಯಾವುದು ಅಂತ?
0: ಮಣಕಾಡೂರು. ಮಣಕಾಡೂರು
1: ದೇವಸ್ಥಾನನಾದು ಅಲ್ವಲ್ಲ? ಉತ್ತರ ತಪ್ಪಾಗಿದೆ, ನಾನೇ ಹೇಳ್ಬಿಡ್ಲ ಪುರುಷೋತ್ತಮ ಅವರೇ. ಗೋಕರ್ಣ. ಗೋಕರ್ಣ ಪುರುಷೋತ್ತಮ ಅವರ ದೂರವಾಣಿ ಕರೆ ಕಟ್ ಆಗಿದೆ, ಅವರಿಗೋಸ್ಕರ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯನ್ನು ಅವರು ಕೇಳಿದ್ರು, ಅವರಿಗೋಸ್ಕರ ಈ ಗೀತೆ ಪ್ರಸಾರ ಆಗ್ತಾ ಇದೆ.

0: ಮುಂದಿನ ಕರೆ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡೋದು.
0: ತಿಮ್ಮಪ್ಪ ಅವರು ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್. ನೀವು ಮತ್ತು ಆಕಾಶವಾಣಿ ಎಲ್ಲ ಬಳಗದವರು ಹೇಗಿದ್ದೀರಿ?
0: ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಚೌತಿ ಹಬ್ಬ ಎಲ್ಲ ಆಯ್ತಾ?
1: ಆಯ್ತು ಮೇಡಮ್.
0: ಹೇಗೆ ಆಚರಣೆ ಮಾಡಿದ್ರಿ?
1: ಇವತ್ತು ಕೂಡ ಉಂಟು, ನಾಳೆ ವಿಸರ್ಜನೆ ಮಾಡುವಂತದ್ದು.
0: ಗಣಪತಿ ಕೂರಿಸಿದ್ರ ಮನೇಲಿ?
1: ನಮ್ಮ ಮನೆಯಲ್ಲಿ ಎಲ್ಲ ಮೇಡಮ್, ಮನೆಯಲ್ಲಿ ನಾ ದೇವರ ಫೋಟೋ ಇತ್ತು, ಪೂಜೆ ಎಲ್ಲ ಮಾಡಿ ಅರ್ಚನೆ ಇದು ಅರ್ಚನೆ ಮಾಡಿ ಅಪ್ಪ ಕಜ್ಜಾಯ ಪಂಚಕಜ್ಜಾಯ ಮತ್ತೆ ಮೋದಕ ಎಲ್ಲ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಮತ್ತೆ ಆರತಿ ಎಲ್ಲ ಎತ್ತಿ ಮತ್ತೆ ಭಜನೆ ಎಲ್ಲ ಮಾಡಿದ್ದೇವೆ ಮೇಡಮ್ ನಿನ್ನೆ. ಹಾಗೆ
0: ಹಾಗೆ
1: ನಿಮಗೆ ಮತ್ತು ಆಕಾಶವಾಣಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಆಕಾಶವಾಣಿ ಎಲ್ಲ ಕೇಳುಗರಿಗೂ ಅಭ್ಯಂತರದ ದಿನದ ಶುಭಾಶಯಗಳು ಮೇಡಮ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವ ಗೀತೆ ಬಿಚ್ಚಿತ್ತು?
1: ನಮ್ಮ ರಾಷ್ಟ್ರದ ಹೆಮ್ಮೆಯ ಎಂಜಿನಿಯರ್ ಸರ್ ವಿಶ್ವೇಶ್ವರಯ್ಯನವರ
0: ಅವರ ಹುಟ್ಟು ಹಬ್ಬ ಇವತ್ತು. ಹೌದು
1: ಹೌದು ಮೇಡಮ್.
0: ಯಾವ ಗೀತೆಯನ್ನ ಕೇಳಿಸುವ ಇವತ್ತು ನಿಮಗೆ?
1: ನನಗೆ ಅವರಿಗಾಗಿ ಇದು ಬಂಗಾರದ ಮನುಷ್ಯ ಚಿತ್ರದ
0: ಗೀತೆ.
1: ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದ ಕೆಲಸವು ಮುಂದೆ ಅಂತ ಒಂದು ಒಳ್ಳೆ ಹಾಡು ಉಂಟಲ್ಲ.
0: ಹೌದು, ಚಂದದ ಗೀತೆ.
1: ಹೌದು ಮೇಡಮ್.
0: ಪ್ರಸಾರ ಮಾಡುವ ಈಗ ರಸಪ್ರಶ್ನೆಯನ್ನ ಕೇಳ ನಿಮಗೆ.
1: ಕೇಳಿ ಮೇಡಮ್.
0: ಕರಾಟೆ ಗೊತ್ತಲ್ವಾ? ಕರಾಟೆ
1: ಹೌದು
0: ಇದು
1: ಮೇಡಮ್.
0: ಯಾವ ದೇಶದ ಕೊಡುಗೆ ಅಂತ?
1: ಅದು ಇಂಗ್ಲೆಂಡ್ ಮೇಡಮ್.
0: ಅಲ್ಲಲ್ಲ,
1: ಜಪಾನ್.
0: ಜಪಾನ್ ದೇಶದ ಕೊಡುಗೆ.
1: ಹೌದೌದು, ಇಂಗ್ಲೆಂಡ್ ಕ್ರಿಕೆಟ್.
0: ಹೌದು,
1: ಜಪಾನ್ ಕರಾಟೆ.
0: ಕರೆಕ್ಟ್ ಆದ ಉತ್ತರವನ್ನು ನೀಡಿದಿರಿ ತಿಮ್ಮಪ್ಪ ಅವರೇ. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ ಹಾಗಾದ್ರೆ.
1: ಆಯ್ತು ಮೇಡಮ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು.

0: ಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸುಂದಿದ್ದರೆ ಮಾರ್ಗವು ಉಂಟು, ಕೆಚ್ಚೆದೆ ಇರಬೇಕೆಂದು, ಕೆಚ್ಚೆದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
1: ಮುಂದಿನ ಕರೆ. ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಸುರೇಶ್ ಅವರಲ್ವಾ?
2: ಹೌದು ಮೇಡಮ್.
1: ಹೇಗಿದ್ದೀರಾ ಸುರೇಶ್ ಅವರೇ? ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಗಣೇಶ ಹಬ್ಬ ಅಲ್ಲ, ಜೋರ
2: ಜೋರ ಮೇಡಮ್? ಮನೆಯಲ್ಲಿ
1: ಏನು ಹೇಳಿ?
2: ನಮ್ಮ ಮನೆಯಲ್ಲಿ ಆಚರಣೆ ಮಾಡಲ್ಲ.
1: ಮಾಡಲ್ಲ
2: ಇಲ್ಲ ಮೇಡಮ್, ಮತ್ತಿಂದ ಆಚರಣೆ ಮಾಡಲ್ಲ. ನಮ್ಮ ಓಣಿಯಲ್ಲಿ ನಾಲ್ಕೈದು ಜನ.
1: ನಿಮ್ಗೆ ಹಬ್ಬ ಇಲ್ವಾ ಇದು, ಗಣೇಶ ಹಬ್ಬ?
2: ಹೌದು ಮೇಡಮ್,
1: ಮನೆಯಲ್ಲಿ ಗಣೇಶನ ಕೂರ್ಸಲ್ಲ ಅಂತ. ಓಣಿಲಿ ಕೂರಿಸ್ತಾರೆ. ಇವತ್ತು ಯಾವ ಗೀತೆ ಬೇಕಿತ್ತು ನಿಮ್ಗೆ? ಯಾರಿಗೋಸ್ಕರ ಈ ಗೀತೆ?
2: ನಮ್ಮ ಮಾಮೂಲಿ ಸ್ನೇಹಿತರ
1: ನಿಮ್ಮ ಧ್ವನಿ ಅಷ್ಟು ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ ಸುರೇಶ್ ಅವರೇ. ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡುವ, ಈಗಾದ್ರೆ ರಸಪ್ರಶ್ನೆಯನ್ನ ಕೇಳಲ?
2: ಕೇಳಿ ಮೇಡಮ್.
1: ಸಾಮ್ರಾಟ್ ಅಶೋಕ ಯಾವ ಸಾಮ್ರಾಜ್ಯದ ದೊರೆಯ ಆಗಿದ್ರು ಅಂತ? ಸಾಮ್ರಾಟ್ ಅಶೋಕ ಕೇಳಿದ್ರಲ್ವ ಹೆಸರು, ಅವರು ಯಾವ ಸಾಮ್ರಾಜ್ಯದ ದೊರೆಯಾಗಿದ್ರು ಅಂತ? ಮೌರ್ಯ ಸಾಮ್ರಾಜ್ಯ. ಉತ್ತರ ಕರೆಕ್ಟ್ ಆಗಿದೆ ಸುರೇಶ್ ಅವರೇ. ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡುವ ಹಾಗಾದ್ರೆ
2: ಓಕೆ ಮೇಡಮ್,
1: ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್.

0: ಕಾರ್ಯಕ್ರಮದ ಕೊನೆ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ತೊಮರ್ಪೇಟೆಯಿಂದ ನಾಗರಾಜ್.
0: ನಾಗರಾಜ್ ಅವರೇ, ನಿಮ್ದು ಹೊಸ ಧ್ವನಿ ಇದೆ, ಫಸ್ಟ್ ಮಾಡ್ತಾ ಇರೋದ?
1: ಇಲ್ಲ ಮೇಡಮ್, ನಾನು ಮಾಡಿದ್ದೀನಿ, ಸುಮಾರು ಸಲ ಮಾಡಿದ್ದೀನಿ.
0: ಸುಮಾರು ಸಲ ಮಾಡಿದ್ದೀರಾ, ನನ್ನ ಜೊತೆ ಇದೇ ಫಸ್ಟ್ ಮಾತಾಡ್ತಿರೋದು ಅನ್ಸುತ್ತೆ. ಕಾರ್ಯಕ್ರಮದ ಕೊನೆಯ ಕರೆ ಸರ್ ನಿಮ್ದು. ಜಾಸ್ತಿ ಮಾತಾಡಿಕ್ಕೆ ಇವತ್ತು ಸಮಯ ಇಲ್ಲ, ಯಾವಾಗ ಇದೆ ಬೇಕಿತ್ತು ಹೇಳ್ಬಿಡಿ.

0: ಅದು ಚಕ್ರವ್ಯೂಹದ್ದು ನಿಜ ಹೇಳುವೇನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಅದು
1: ಆ ಗೀತೆ ಬೇಕಿತ್ತು ನಿಮಗೆ ಪ್ರಸಾರ ಮಾಡುವ. ತಾವು ಏನ್ ಮಾಡ್ಕೊಂಡಿದ್ದೀರಾ?
0: ನಾನು ಎಲೆಕ್ಟ್ರಾನಿಕ್ ವರ್ಕ್ ಮಾಡ್ತೇನೆ.
1: ಎಲ್ಲಿ?
0: ನಾನು ಇಲ್ಲಿ ಅಂಗಡಿ ಇತ್ತು, ಆಮೇಲೆ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಪುನಃ ರಿಟರ್ನ್ ಇದ್ದೀನಿ ಬಂದಿದ್ದೆ.
1: ಎಲ್ಲಿಯವರು ನೀವು?
0: ನಾವು ಸೋಮಾರಪೇಟೆ, ಹುಟ್ಟಿ ಬೆಳೆದಿದ್ದೆಲ್ಲ ಸೋಮಾರಪೇಟೆ.
1: ಸೋಮಾರಪೇಟೆ ಅವರು?
0: 60 ಆಯ್ತು ಈಗ.
1: ಏನ್ ಹೇಳಿ?
0: 60 ವರ್ಷ ಈಗ.
1: ಹೌದಾ? ಎಲೆಕ್ಟ್ರಿಕ್ ವರ್ಕ್ ಎಲ್ಲ ಮಾಡ್ತಾ ಇದ್ದೀರಾ?
0: ಎಲೆಕ್ಟ್ರಿಕ್ ಅಲ್ಲ, ಎಲೆಕ್ಟ್ರಾನಿಕ್, ಟೇಪ್ ರೆಕಾರ್ಡ್, ಟಿವಿ, ರೇಡಿಯೋ ರಿಪೇರಿ.
1: ಓಹೋಹೋ, ಆ ಕೆಲಸವನ್ನು ಮಾಡ್ತಾ ಇದ್ದೀರಾ?
0: ನಾ ಮಡಿಕೇರಿಯಲ್ಲಿ ಸ್ವಲ್ಪ ಟೈಮ್ ಇಲ್ಲಿ ಇದ್ದೆ ಅಲ್ಲೇ.
1: ಇವಾಗ ಸೋಮಾರಪೇಟೆಗೆ ಶಿಫ್ಟ್ ಆಗಿದ್ದೀರಾ?
0: ಬೆಳೆಯಪ್ಪ ಸರ್ನ, ಬೆಳೆಯಪ್ಪ ಸಾರದ
1: ಮೇಡಮ್, ಆ ಟೈಮಲ್ಲಿ ಕಾಲ್ ಮಾಡ್ತಾ ಇದ್ರಿ?
0: ಅಲ್ಲಿಗೂ ಬರ್ತಾ ಇದ್ದೆ, ಆಕಾಶವಾಣಿಗೆ ಬರ್ತೀನಿ.
1: ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದೀರಾ?
0: ಇಲ್ಲ ಇಲ್ಲ, ಅದು ಕೊಡೋಕ್ಕಾಗಲಿಲ್ಲ.
1: ಆಯ್ತು, ಇನ್ನೊಂದ್ಸಲ ಮಾತಾಡುವ ನಾಗರಾಜ್ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ. ಇವತ್ತು ನಿಮಗೆ ರಸಪ್ರಶ್ನೆಯನ್ನು ಕೇಳಲಿಕ್ಕೆ ಟೈಮ್ ಇಲ್ಲ, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ.
0: ಓಕೆ ಮೇಡಮ್.
1: ಓಕೆ, ಕರೆ ಮಾಡ್ತೀವಿ. ಧನ್ಯವಾದಗಳು ಸರ್.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರಿ, ಇನ್ನು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ, ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ, ಪ್ರಾಯೋಜಕರು ಭಾರತೀಯ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಅಧ್ಯಾಯ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಸಸಿಗಳ ನಾಟಿ ಮತ್ತು ಆರೈಕೆ ಕುರಿತು ಡಾ ನಾಗರಾಜ ಗೋಕಾವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಬಳಿಕ

ಕೃಷಿ ಮಾಹಿತಿ 7:20 ಸುದ್ದಿ ಜಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆಭಾಷೆ ಐಸಿರಿ ವಿಮಲಾ ಅರುಣ ಪಡ್ಡಂಬೇಲು ಅವರಿಂದ ಲಲಿತ ಪ್ರಬಂಧ ಮನೆ. ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಮನಿ ಟಾಕ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಲಾವತಿ ಅವಧೂತ್ ಅವರಿಂದ ಹಾಡುಗಾರಿಕೆ. 10:30 ಗೀತ ಚಂದ್ರಿಕೆ. ಸುಮಧುರ ಸಮಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವು ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇನ್ನು ನಿಲಯದ ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ವಿವರ. 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಡಾ ನೈಮ್ ಉರ್ ರೆಹಮಾನ್. 6:35 ರೈತರಿಗೆ ಸಲಹೆ. 6:40 ಸ್ವರ ಮಾಧುರ್ಯ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. 7:47 ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ವಿಷಯ ರಕ್ತಹೀನತೆ. ಭಾಗವಹಿಸುತ್ತಾರೆ ಡಾ ಶ್ರೀದೇವಿ ಡಿ ವೆಂಕಟಪುರ್ ವೈದ್ಯಾಧಿಕಾರಿ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಗುರುಪುರ ದಕ್ಷಿಣ ಕನ್ನಡ ಜಿಲ್ಲೆ. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಸಂಸ್ಕಾರ ಗೀತೆಗಳು. 9:05 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಅಧ್ಯಾಯ. 9:30 ಚಿತ್ರಚಿತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಕೆ ನಾರಾಯಣ ಅವರ ಹಾಡುಗಾರಿಕೆ. 10:30 ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಅರೆಭಾಷೆ ಐಸಿರಿ ಅರೆಭಾಷಿಕ ಜನಾಂಗದಲ್ಲಿ ಮದುವೆ ಮುಖ್ಯಸ್ಥನ ಪಾತ್ರ. ಚೇರಂಬಣ ಗ್ರಾಮದ ಕೂಡಕಂಡಿ ಲಕ್ಷ್ಮಣ ಅವರೊಂದಿಗೆ ಮಾತುಕತೆ. ಬಳಿಕ ಮೇಕೇರಿ ಗ್ರಾಮದ ಕುದುಕಳಿ ಬೋಚಮ್ಮ ಅವರಿಂದ ಹೆಣ್ಣು ಗಂಡು ವಹಿಸಿಕೊಡುವುದು. ಸಂದರ್ಶಕರು ಸುಬ್ರಾಯ ಸಂಪಾಜೆ. 11:30 ಕೊಡೋಸಿರಿ ಕಾರ್ಯಕ್ರಮದಲ್ಲಿ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಜೀವನದ ಅನುಭವ ಕುರಿತು ಕ್ವಾಟ್ರಂಗಡ ಎಂ ಚಿನ್ನಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೂಪದಿರ ಶಾರದ ನಂಜಪ್ಪ. 12:05 ವನಿತಾ ವಿಹಾರದಲ್ಲಿ ಹಲ್ಲಿನ ಆರೋಗ್ಯದ ಕುರಿತು ದಂತವೈದ್ಯರಾದ ಡಾಕ್ಟರ್ ಸ್ವಾತಿ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಋತುಮಾನಕ್ಕನುಗುಣವಾಗಿ ಆಹಾರ ಈ ಕುರಿತು ಕೃತಿಕಾ ಮುರಳೀಧರ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ ಜೀವನ್ ಜ್ಯೋತಿ ಭೀಮಾ ಯೋಜನಾ. 1:30 ಪ್ರಚಲಿತ. 2:40 ಹಿಂದಿ ಪಾಠ. 3:00 ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ. 4:00 ಭಾವಗೀತೆಗಳು. 4:15 ಯುವವಾಣಿಯಲ್ಲಿ ದಿಕ್ಸೂಚಿ. ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ ಪ್ರಸ್ತುತಿ ಸಂತೋಷ್ ಕೆಎನ್. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ಹಾಕತೂರಿನ ಕೂಪದಿರ ಸಿ ಮುತ್ತಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಉಮೇಶ್ ಡಿಎಂ. 5:30 ರಸಪ್ರಶ್ನೆಗಳ ಆಧರಿಸಿದ ಚಿತ್ರಕಾವೇರಿ ನೇರ ಫೋನಿನ ಕಾರ್ಯಕ್ರಮ. 6:00 ಕಾರ್ಯಕ್ರಮಗಳ ವಿವರ. 6:15 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಜಾಗೃತಿ ಕ್ಯಾನ್ಸರ್ ಕುರಿತ ಜಾಗೃತಿ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಅಧ್ಯಾಯ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ಸಂಖ್ಯೆ 0872228558. ಪ್ರಸ್ತುತಿ ವಿನೋದ್ ಮೂಡಗತ್ತೆ. 7:20 ಸುದ್ದಿ ಜಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ನಾಳೆ ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. 5ನೇ ರಾಜ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಕ್ರೀಡಾಕೂಟದ ಕುರಿತು ಬಾನುಲಿ ವರದಿ. 10:00 ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವಾಣಿಜ್ಯ ಜಾಹೀರಾತುಗಳು.
1: ಹೈಟೆಕ್ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
2: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
4: ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ರೀ ಗೌರಿ ಹಬ್ಬಕ್ಕೆ ಏನ್ ಕೊಡಿಸ್ತೀರಾ?
5: ಶಾರದಾ ಜ್ಯುವೆಲ್ಲರ್ಸ್ ನಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ಮೇಲೆ ಗ್ರಾಮ್ ಗೆ ಅಪ್ ಟು 500 rupees ಆಫ್, ಡೈಮಂಡ್ಸ್ ಮೇಲೆ ಕ್ಯಾರೆಟ್ ಗೆ ಅಪ್ ಟು 10,000 rupees ಆಫ್, ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ಕಿಲೋಗೆ ಅಪ್ ಟು 20,000 rupees ಆಫ್, ಮತ್ತು ಸಿಲ್ವರ್ ಜ್ಯುವೆಲ್ಲರಿ ಮೇಲೆ ಅಪ್ ಟು 10% ಆಫ್ ಸಿಗ್ತಾ ಇದೆ.
1: ಶಾರದಾ ಜ್ಯುವೆಲ್ಲರ್ಸ್, ಡಿ ದೇವರಾಜರಸ್ ರೋಡ್, ಮೈಸೂರು.
0: ಇದು ಸುಸಮಯ. ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ, ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್ ಇದೇ ಸೆಪ್ಟೆಂಬರ್ 9-25. ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 rupees ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
6: ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026 ಸೆಪ್ಟೆಂಬರ್ 20 ಭಾನುವಾರ ಬೆಳಗ್ಗೆ 11 ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ. ಮೊಬೈಲ್ ನಂಬರ್ 9008509929. ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
7: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
8: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
9: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
8: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
10: No. 51648 ಕುಂದಚೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕುಂದಚೇರಿ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 16 ಬುಧವಾರ ಪೂರ್ವಾಹ್ನ 11 ಚೆಟ್ಟಿಮಾನಿ ಸಮುದಾಯ ಭವನದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಶ್ರೀಧರ್ ಡಿಇ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರಲ್ಲಾಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:15 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೇ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತೇ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಸಮಯ 6:24. ಈಗ ವಾಣಿಜ್ಯ ಜಾಹೀರಾತುಗಳು.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ July 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
2: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th July ಇನ್ 1978 ಇನ್ ಇಂಗ್ಲೆಂಡ್. ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಇಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಅಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
3: ಸೆಪ್ಟೆಂಬರ್ 5 ಮರಣಪಟ್ಟ ತಾವಲಗೇರಿ ಗ್ರಾಮ ಮಚ್ಚಮಾಡ ನಾನಯ್ಯ ಮರಿ ಐಂಡ ಪೊಣ್ಣು ಹೇಮಾವತಿ ಹೇಮ ಐಂಡ ಮಾದಕಾರ್ಯ ನಾಳೆ 14:00 to 12:00 ತಾವಲಗೇರಿಲುಳ್ಳ ಸ್ವಂತ ಮನೆಯಲ್ಲಿ ನರ್ಪ ಒಕ್ಕಕಾರ ಊರ್ಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ಗ್ಯಾನ ಮಾಡಿತು ಬರೋನೊಂದು ಮಚ್ಚಮಾಡ ನಾನಯ್ಯ ಮರಿ ಮಕ್ಕಪಿಂಗ ಸಂಸಾರ ಕಟ್ಟಣಿತು.
4: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 8,900 ರೂಪಾಯಿಗೆ, 2-door ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ 9844-8199.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
9: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
10: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
9: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
8: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
3: ಬಿಳಿಗೇರಿ ಗ್ರಾಮ ಪ್ಲಾಂಟರ್ಸ್ ಕ್ಲಬ್ ನಲ್ಲಿ ಕಾಫಿ ಬೋರ್ಡ್ ಸಹಯೋಗದಲ್ಲಿ ಕಾಫಿ ಬೆಳೆಗಾರರಿಗೆ ಇಂಡಿಯನ್ ಕಾಫಿ ಆಪ್ ನೋಂದಣಿ ಮತ್ತು EUDR ಅಭಿಯಾನವನ್ನು ಇದೇ 16th, ನಾಳೆ ಬುಧವಾರ ಬೆಳಿಗ್ಗೆ 10 ಆಯೋಜಿಸಲಾಗಿದೆ. ಕಾಫಿ ಕೃಷಿ, ಸಬ್ಸಿಡಿ ಸೇರಿದಂತೆ ಕಾಫಿಗೆ ಸಂಬಂಧಿಸಿದ ವಿಚಾರಗಳ ಮಾಹಿತಿ ಸಭೆ ನಡೆಯಲಿದೆ. ಕಾಫಿ ಬೆಳೆಗಾರರು ತಮ್ಮ RTC ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯೊಂದಿಗೆ ಹಾಜರಾಗುವಂತೆ ಪ್ಲಾಂಟರ್ಸ್ ಕ್ಲಬ್ನವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
9: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
6: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
9: ವಿಲ್ಕೋ ಗೋಲ್ಡ್, ಕುಶಾಲನಗರ. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ERM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
11: ಇದು ಸುಸಮಯ. ನಿಮ್ಮ ಇರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆಯ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ

ದಲ್ಲಿ ಹೊಸ ಕ್ರಾಂತಿ ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್ ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್ ಇದೇ ಸೆಪ್ಟೆಂಬರ್ 9ರಿಂದ 25ರವರೆಗೆ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್ 5,000 ರುಪೀಸ್ ನಿಂದ ಡೈಮಂಡ್ ಆಭರಣಗಳು ಪಾರಸ್ ಪೃಥ್ವಿ ಜುವೆಲ್ಸ್ ಅಶೋಕ್ ರೋಡ್ ಮೈಸೂರು ಮನೆ ಕೆಲಸ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ಮೋಸ್ಟ್

0: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋ ಈಗ ಅಫಿಷಿಯಲ್ ಆಯ್ತು. ಗೋಣಿಕುಪತ್ಲು ಓಪನ್ ಆಯ್ತು. ನಿಂಗ್ರ ಫೇವರೇಟ್ ಬ್ರ್ಯಾಂಡ್ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, ಯುಎಸ್ ಪೋಲೋ, ಯಾರೋ, ಯುಸಿಬಿ, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಗೋಪ.
5: ಬಿಳಿಗೇರಿ ಗ್ರಾಮ ಪ್ಲಾಂಟರ್ಸ್ ಕ್ಲಬ್ ನಲ್ಲಿ ಕಾಫಿ ಬೋರ್ಡ್ ಸಹಯೋಗದಲ್ಲಿ ಕಾಫಿ ಬೆಳೆಗಾರರಿಗೆ ಇಂಡಿಯನ್ ಕಾಫಿ ಆಪ್ ನೋಂದಣಿ ಮತ್ತು EUDR ಅಭಿಯಾನವನ್ನು ಇದೇ 16ರಂದು ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾಫಿ ಕೃಷಿ, ಸಬ್ಸಿಡಿ ಸೇರಿದಂತೆ ಕಾಫಿಗೆ ಸಂಬಂಧಿಸಿದ ವಿಚಾರಗಳ ಮಾಹಿತಿ ಸಭೆ ನಡೆಯಲಿದೆ. ಕಾಫಿ ಬೆಳೆಗಾರರು ತಮ್ಮ RTC ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯೊಂದಿಗೆ ಹಾಜರಾಗುವಂತೆ ಪ್ಲಾಂಟರ್ಸ್ ಕ್ಲಬ್ನವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
6: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
0: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
7: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
0: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
6: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ. ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026ರ ಸೆಪ್ಟೆಂಬರ್ 20ರಂದು ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯ್ಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ. ಮೊಬೈಲ್ ನಂಬರ್ 9008509929. ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ. ನಂಬರ್ 378ನೇ ಕೊಡಗು ಜಿಲ್ಲಾ ಮಾರಾಟ ಮಹಾಮಂಡಲ ನಿಯಮಿತ ಫೆಡರೇಷನ್ ವಿರಾಜಪೇಟೆ. ಇದರ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಂಘದ ಅಧ್ಯಕ್ಷರಾದ ಶ್ರೀ ವಾಟೇರಿರ ಪಿ ಬೋಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇದೇ 2026ರ ದಿನಾಂಕ 18ರಂದು ಶುಕ್ರವಾರ ಪೂರ್ವಾಹ್ನ 10:30ಗೆ ವಿರಾಜಪೇಟೆಯ ಕೊಡಗು ಮಹಿಳಾ ಸಮಾಜ ಸಭಾಂಗಣದಲ್ಲಿ ನಡೆಯಲಿದೆ. ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಈಗಾಗಲೇ ಗೌರವಾನ್ವಿತ ಅರ್ಹ ಸದಸ್ಯರಿಗೆ ಕಳುಹಿಸಲಾಗಿದ್ದು, ಆದಾಗ್ಯೂ ಆಹ್ವಾನ ಪತ್ರಿಕೆ ತಲುಪದೇ ಇದ್ದಲ್ಲಿ ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಮಹಾಸಭೆಗೆ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ಆಡಳಿತ ಮಂಡಳಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೋರಿದ್ದಾರೆ. ವಿಶೇಷ ಸೂಚನೆ: ಮಹಾಸಭೆಗೆ ಆಗಮಿಸುವ ಸದಸ್ಯರು ಕಡ್ಡಾಯವಾಗಿ ಸಂಘದ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಅನ್ನು ಹಾಜರುಪಡಿಸಿ ಊಟದ ಬತ್ತೆಯನ್ನು ಹೊಂದಿಕೊಳ್ಳುವುದು. ಮಹಾಸಭೆಯ ಆಹ್ವಾನ ಪತ್ರಿಕೆಯ ಮೊಬೈಲ್ ಫೋಟೋ ಪ್ರತಿಯನ್ನು ಪರಿಗಣಿಸಲಾಗುವುದಿಲ್ಲ.
5: ನಂಬರ್ 51648ನೇ ಕುಂದಚೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕುಂದಚೇರಿ. ಇದರ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಇದೇ 16ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಚೆಟ್ಟಿಮಾನಿ ಸಮುದಾಯ ಭವನದಲ್ಲಿ ಸಂಘದ ಅಧ್ಯಕ್ಷರಾದ

0: ಶ್ರೀಧರ್ ಡಿಇ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸದಸ್ಯರಲ್ಲಾಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
1: ಸಮಯ 6:30 ಇನ್ನು ಬೆಂಗಳೂರು ಕೇಂದ್ರದಿಂದ ಅವಲೋಕನ.
2: ಆಕಾಶವಾಣಿ ಅವಲೋಕನ ವಿಷಯ ಸನಾತನ ಪರಂಪರೆ ಮತ್ತು ಜಾಗತಿಕ ಆರೈಕೆಯ ಹೊಸ ದಿಕ್ಸೂಚಿಯಾಗಿ ಆಯುರ್ವೇದ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಇಂದು ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಗಳಿಗೆ ಅಭೂತಪೂರ್ವ ಮನ್ನಣೆ ದೊರೆಯುತ್ತಿದೆ. ಭಾರತದ ಪ್ರಾಚೀನ ಜೀವ ವಿಜ್ಞಾನವಾದ ಆಯುರ್ವೇದ ಇಂದು ಜಾಗತಿಕ ಆರೋಗ್ಯ ಕ್ಷೇತ್ರದ ಮುಖ್ಯವಾಹಿನಿಗೆ ಸೇರ್ಪಡೆಗೊಳ್ಳುತ್ತಿರುವುದು ದೇಶಕ್ಕೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಭಾರತದ ಆಯುಷ್ ಆರ್ಥಿಕತೆಯ ಶೀಘ್ರ ಬೆಳವಣಿಗೆ, ದೇಶೀಯ ವೈದ್ಯಕೀಯ ಪದ್ಧತಿಗೆ ಜನರ ಬೆಂಬಲ, ವೈದ್ಯಕೀಯ ಪ್ರವಾಸೋದ್ಯಮದ ಯಶಸ್ಸು ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ನಡೆಯುತ್ತಿರುವ ವೈಜ್ಞಾನಿಕ ಸಂಶೋಧನೆಗಳು ಆಯುರ್ವೇದಕ್ಕೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಬಾಗಿಲುಗಳನ್ನು ತೆರೆದಿವೆ. 2026 ಸೆಪ್ಟೆಂಬರ್ 23 ಭಾರತ ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ 11 ಆಯುರ್ವೇದ ದಿನವನ್ನು ಆಚರಿಸುತ್ತಿದೆ. ಇದು ಶತಮಾನಗಳಷ್ಟು ಹಳೆಯದಾದ ನಮ್ಮ ಜ್ಞಾನ ಸಂಪದವನ್ನ ಆಧುನಿಕ ಸಂಶೋಧನೆ, ಗುಣಮಟ್ಟದ ಮಾನದಂಡಗಳು ಮತ್ತು ಜಾಗತಿಕ ಆರೋಗ್ಯ ಚೌಕಟ್ಟಿನೊಂದಿಗೆ ಸಂಯೋಜಿಸುವ ಸೂಕ್ತ ಕ್ಷಣವಾಗಿದೆ. ಆಯುರ್ವೇದವನ್ನು ವಿಶ್ವಕ್ಕೆ ತಲುಪಿಸುವುದು ಎಂದರೆ ಕೇವಲ ಪ್ರಚಾರ ಮಾಡುವುದಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಬೆಳವಣಿಗೆಯನ್ನು ಬೆಂಬಲಿಸುವ ಸಂಶೋಧನಾತ್ಮಕ ಪುರಾವೆ ಹಾಗೂ ಸದೃಢ ತಳಹದಿಯನ್ನು ನಿರ್ಮಿಸುವುದಾಗಿದೆ. ಕಳೆದ 1 ದಶಕದಲ್ಲಿ ಆಯುಷ್ ಕ್ಷೇತ್ರವು ಆರ್ಥಿಕವಾಗಿ ಅಭೂತಪೂರ್ವ ಪ್ರಗತಿ ಸಾಧಿಸಿದೆ. 2014 ಸುಮಾರು 2.85 ಶತಕೋಟಿ ಅಮೆರಿಕನ್ ಡಾಲರ್ನಷ್ಟಿದ್ದ ಆಯುಷ್ ಮಾರುಕಟ್ಟೆಯ ಮೌಲ್ಯ 2023 ವೇಳೆಗೆ 43.4 ಶತಕೋಟಿ ಡಾಲರ್ಗೆ ಜಿಗಿದಿದೆ. ಇದೇ ಅವಧಿಯಲ್ಲಿ ಆಯುಷ್ ಉತ್ಪನ್ನಗಳ ರಫ್ತು 1.09 ಶತಕೋಟಿ ಡಾಲರ್ನಿಂದ 2.16 ಶತಕೋಟಿ ಡಾಲರ್ಗೆ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರದ ನವೋದ್ಯಮ ಹಾಗೂ ಸಣ್ಣ, ಅತಿಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪ್ರೋತ್ಸಾಹಕ ನೀತಿಗಳು ಈ ಕ್ಷೇತ್ರದಲ್ಲಿ ಹೊಸ ಹೂಡಿಕೆ ಹಾಗೂ ನಾವೀನ್ಯತೆಗೆ ವೇಗ ನೀಡಿವೆ. ರಾಷ್ಟೀಯ ಮಾದರಿ ಸಮೀಕ್ಷಾ ಕಚೇರಿ 2022-23 ನಡೆಸಿದ ಮೊದಲ ಆಯುಷ್ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ಶೇಕಡ 94.8 ಮತ್ತು ನಗರ ಭಾಗದಲ್ಲಿ ಶೇಕಡ 96 ಜನರಿಗೆ ಆಯುಷ್ ವ್ಯವಸ್ಥೆಯ ಕುರಿತು ಸ್ಪಷ್ಟ ಅರಿವಿದೆ. ಸಮೀಕ್ಷೆಯ ಪೂರ್ವದ 365 ದಿನಗಳಲ್ಲಿ ಗ್ರಾಮೀಣ ಭಾಗದ ಶೇಕಡ 46.3 ಹಾಗೂ ನಗರ ಭಾಗದ ಶೇಕಡ 52.9 ಜನರು ರೋಗ ತಡೆಗಟ್ಟುವಿಕೆಗೆ ಅಥವಾ ಚಿಕಿತ್ಸೆಗೆ ಆಯುಷ್ ಪದ್ಧತಿಯನ್ನು ಬಳಸಿದ್ದಾರೆ ಎಂಬುದು ತಿಳಿದುಬಂದಿದೆ. ಇದರಲ್ಲಿ ಆಯುರ್ವೇದವು ಅತ್ಯಂತ ಜನಪ್ರಿಯ ಹಾಗೂ ಹೆಚ್ಚು ಬಳಸಲ್ಪಟ್ಟ ಪದ್ಧತಿಯಾಗಿ ಹೊರಹೊಮ್ಮಿದೆ. ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಅಂದರೆ ವೈದ್ಯಕೀಯ ಮೌಲ್ಯ ಪ್ರವಾಸೋದ್ಯಮ ಮತ್ತು ವೆಲ್ನೆಸ್ ಕ್ಷೇತ್ರದಲ್ಲಿ ಆಯುರ್ವೇದದ ಪಾತ್ರ ಪ್ರಮುಖವಾಗಿದೆ. ವಿದೇಶಿ ಪ್ರಜೆಗಳಿಗೆ ಅನುಕೂಲವಾಗುವಂತೆ ಜುಲೈ 2023 ಭಾರತ ಸರ್ಕಾರವು ವಿಶೇಷ ಆಯುಷ್ ವೀಸಾವನ್ನು ಜಾರಿಗೆ ತಂದಿದೆ. ಭಾರತೀಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದೊಂದಿಗೆ ಜಂಟಿಯಾಗಿ ಆಯುರ್ವೇದ ಪ್ರವಾಸೋದ್ಯಮ ಸರ್ಕ್ಯೂಟ್ಗಳನ್ನು ಗುರುತಿಸಲಾಗುತ್ತಿದೆ. 2030 ವೇಳೆಗೆ ಜಾಗತಿಕ ವೈದ್ಯಕೀಯ ಪ್ರವಾಸೋದ್ಯಮ ಮಾರುಕಟ್ಟೆಯು 286.1 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ ಇದ್ದು ಆಯುರ್ವೇದವು ಇದರಲ್ಲಿ ಬೃಹತ್ ಪಾಲು ಪಡೆಯಲಿದೆ. ಆಯುರ್ವೇದವನ್ನು ಜಾಗತಿಕ ಮಟ್ಟಕ್ಕೇರಿಸಲು ನೀತಿ ಆಯೋಗವು ಜುಲೈ 2026 ಆಯುರ್ವೇದವನ್ನು ಜಾಗತೀಕರಿಸುವ ಕಾರ್ಯತಂತ್ರ ಮಾರ್ಗಸೂಚಿ ಎಂಬ ದೀರ್ಘಕಾಲೀನ ಮಾರ್ಗದರ್ಶಿಯನ್ನು ಬಿಡುಗಡೆ ಮಾಡಿದೆ. 2047 ದೂರದೃಷ್ಟಿ ಹೊಂದಿರುವ ಈ ನೀತಿಯು ಗುಣಮಟ್ಟದ ಮಾನದಂಡಗಳು, ಶೈಕ್ಷಣಿಕ ಸುಧಾರಣೆ, ಬ್ರ್ಯಾಂಡಿಂಗ್, ಅಂತಾರಾಷ್ಟೀಯ ಸಹಕಾರ ಮತ್ತು ರಫ್ತು ಹೆಚ್ಚಳಕ್ಕೆ ಒತ್ತು ನೀಡುತ್ತವೆ. ಜಾಗತಿಕ ಮಟ್ಟದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು 2022 ಗುಜರಾತ್ನ ಜಾಮ್ನಗರದಲ್ಲಿ ತನ್ನ ಜಾಗತಿಕ ಸಾಂಪ್ರದಾಯಿಕ ವೈದ್ಯಕೀಯ ಕೇಂದ್ರವನ್ನು ಸ್ಥಾಪಿಸಿದ್ದು ಇದಕ್ಕೆ ಭಾರತವು 250 ದಶಲಕ್ಷ ಡಾಲರ್ ನೆರವು ನೀಡಿದೆ. ಇದರ ಜೊತೆಗೆ ಗಾಂಧಿನಗರ ಮತ್ತು ನವದೆಹಲಿಯಲ್ಲಿ ನಡೆದ ವಿಶ್ವ ಸಾಂಪ್ರದಾಯಿಕ ವೈದ್ಯಕೀಯ ಶೃಂಗಸಭೆಗಳ ಮೂಲಕ ಗುಜರಾತ್ ಘೋಷಣೆ ಹಾಗೂ ದೆಹಲಿ ಘೋಷಣೆಗಳನ್ನು ಹೊರತರಲು ಭಾರತ ಪ್ರಮುಖ ಪಾತ್ರ ವಹಿಸಿದೆ. ಆಯುರ್ವೇದ ಜಾಗತಿಕ ವಿಸ್ತರಣೆಗೆ ವೈಜ್ಞಾನಿಕ ಆಧಾರ ಅಗತ್ಯ ಆಗಿದೆ. ಆಯುಷ್ ಸಚಿವಾಲಯದ ಆಯುಷ್ ಸಂಶೋಧನಾ ಪೋರ್ಟಲ್ನಲ್ಲಿ ಈಗಾಗಲೇ 43,000 ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಲಾಗಿದೆ. ಆಯುರ್ವೇದವು ಕೇವಲ ಚಿಕಿತ್ಸಾ ಪದ್ಧತಿಯಾಗಿರದೆ ಅದು ಸಮಗ್ರ ಹಾಗೂ ಸುಸ್ಥಿರ ಜೀವನದ ದಾರಿದೀಪವಾಗಿದೆ. 11 ಆಯುರ್ವೇದ ದಿನದ ಸಂದರ್ಭದಲ್ಲಿ ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಭಾರತದ ಈ

0: ಭಾರತೀಯ ವೈದ್ಯಕೀಯ ಪದ್ಧತಿ ಸಾಕ್ಷ್ಯಾಧಾರಿತ ವೈದ್ಯಕೀಯ ವ್ಯವಸ್ಥೆಯಾಗಿ ಹೊಸ ಎತ್ತರಕ್ಕೆ ಬೆಳೆಯುತ್ತಿರುವುದು ದೇಶದ ಆರೋಗ್ಯ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ಹೊಸ ಚೈತನ್ಯ ನೀಡಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಟೈಮ್.

0: ಮಾಡೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ ನಂಬರ್ ಒನ್ ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: The number you've dialed is currently busy. Kindly
2: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
0: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
5: ಸೆಪ್ಟೆಂಬರ್ 5 ಮರಣಪಟ್ಟ ತಾವಳಗೇರಿ ಗ್ರಾಮ ಮಚ್ಚಮಾಡ ನಾಣಯ್ಯ ಮರಿ ಐಂಡ ಪೊಣ್ಣು ಹೇಮಾವತಿ ಹೇಮ ಐಂಡಮಾದ ಕಾರ್ಯ ನಾಳೆ 14:00 ತಾವಳಗೇರಿಲುಳ್ಳ ಸ್ವಂತ ಮನೆಯಲ್ಲಿ ನರ್ಪ. ಒಕ್ಕಕಾರ ಊರ್ಕಾರ ಬಿಂದು ಚಂಗಾದಿಯಲ್ಲ ಇದನ್ನ ಆಹ್ವಾನದ ಜ್ಞಾನ ಮಾಡಿದ್ದು ಬರೋನುಂದು ಮಚ್ಚಮಾಡ ನಾಣಯ್ಯ ಮರಿ ಮಕ್ಕಪಿಂಜ ಸಂಸಾರ ಕಟ್ಟಣಿತು.
6: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕೇಳುಗರೇ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಲ್ಲಲ್ಲೇ ಇರಲಿ ಗೆಲುವು.

0: ಹಗರಣಗಳಿಲ್ಲದೆ ಸಮರ್ಥ ಆಡಳಿತ ನಡೆಸಿದರೆ ರಾಜ್ಯ ಸರ್ಕಾರಕ್ಕೆ ಸಹಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸೇವಾ ಸಂಕಲ್ಪ ಅಭಿಯಾನ, ರಾಜ್ಯ ನಾಯಕರೊಂದಿಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಚರ್ಚೆ. ನಕಲಿ ಔಷಧ ತಯಾರಿಕೆಯನ್ನು ಮಾರಾಟ ಮಾಡುವ ಜಾಲವನ್ನು ಮಟ್ಟ ಹಾಕಲು ಸೂಕ್ತ ಕಾನೂನು ಜಾರಿಯಾಗಬೇಕಾದರೆ ಅನಿವಾರ್ಯತೆ ಇದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿಟ್ಟನಲ್ಲಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ 5 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಔಷಧಗಳನ್ನು ಪತ್ತೆ ಹಚ್ಚಲಾಗಿದೆ. ಜನತೆಯ ಆರೋಗ್ಯದ ಮೇಲೆ ಚೆಲ್ಲಾಟವಾಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕಾದರೆ ಸೂಕ್ತ ಕಠಿಣ ಕಾನೂನಿನ ಅವಶ್ಯಕತೆ ಇದೆ ಎಂದು ಅವರು ಹೇಳಿದ್ದಾರೆ. ಇದೇ 18ರಂದು ಮಂಗಳೂರಿನಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿಯ ಸಮಗ್ರ ಅಭಿವೃದ್ದಿಗೆ ವಿಶೇಷ ಆದ್ಯತೆ ನೀಡುವ ನಿಟ್ಟನಲ್ಲಿ ಚರ್ಚಿಸಲಾಗಿದೆ. ಜಿಲ್ಲೆಯ ಅಭಿವೃದ್ದಿ ಕುರಿತಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಉದ್ದಿಮೆದಾರರೊಂದಿಗೆ ಸಭೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂತಾರಾಜ್ಯ ನಕಲಿ ಔಷಧ ಜಾಲದ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ಪ್ರಮುಖ ಆರೋಪಿ ವೀರೇಶ್ ಕುಮಾರ್ ಜೈನ್ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದು ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆಯಲು ಎಸ್ಐಟಿ ಯೋಜಿಸಿದೆ. ನಕಲಿ ಔಷಧಗಳ ಮೂಲ ಹಾಗೂ ಅವುಗಳ ತಯಾರಿಕೆ, ಮರು ಪ್ಯಾಕೇಜಿಂಗ್ ಮತ್ತು ವಿತರಣೆಯಲ್ಲಿ ತೊಡಗಿರುವ ಜಾಲದ ಕುರಿತು ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಎಸ್ಐಟಿ ವಶಕ್ಕೆ ಪಡೆಯಲು ಮುಂದಾಗಿದೆ. ರಾಜ್ಯದ 80ಕ್ಕೂ ಹೆಚ್ಚು ವೈದ್ಯಕೀಯ ಮಳಿಗೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ನಕಲಿ ಮಾತ್ರೆ, ಸಿರಪ್ ಹಾಗೂ ಇತರೆ ಔಷಧಿಗಳನ್ನು ಸರಬರಾಜು ಮಾಡಲಾಗಿದೆ ಎಂದು ತನಿಖೆಯಿಂದ ತಿಳಿದುಬಂದಿದೆ. 2014ರಲ್ಲಿ 2.66 ಗಿಗಾವ್ಯಾಟ್ ಇದ್ದ ದೇಶದ ಸೌರ ಘಟಕ ಉತ್ಪಾದನಾ ಸಾಮರ್ಥ್ಯ ಇಂದು ಸುಮಾರು 170 ಗಿಗಾವ್ಯಾಟ್ಗೆ ತಲುಪಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಸೌರ ಉಪಕರಣಗಳಿಗಾಗಿ ವಿದೇಶವನ್ನು ಅವಲಂಬಿಸಿದ್ದ ಭಾರತ ಈಗ ಉತ್ಪಾದನೆ ಜೊತೆಗೆ ರಫ್ತು ಮಾಡುವ ಹಂತಕ್ಕೆ ಬಂದಿದೆ. ಸೌರ ಸೆಲ್ಗಳ ಉತ್ಪಾದನೆಯೂ ದೇಶದಲ್ಲೇ ನಡೆಯುತ್ತಿದೆ ಎಂದು ಅವರು ಹೇಳಿದ್ದಾರೆ. ಮೊಬೈಲ್ ಉತ್ಪಾದನೆಯಲ್ಲೂ ಭಾರತ ಮಹತ್ವದ ಪ್ರಗತಿ ಸಾಧಿಸಿದ್ದು, ದೇಶದಲ್ಲಿ ಬಳಕೆಯಾಗುತ್ತಿರುವ 98%ರಷ್ಟು ಮೊಬೈಲ್ಗಳು ಭಾರತದಲ್ಲೇ ತಯಾರಾಗುತ್ತಿವೆ. ಮುಂದಿನ ದಿನಗಳಲ್ಲಿ ಭಾರತೀಯ ವಿನ್ಯಾಸ ಮತ್ತು ಭಾರತೀಯ ಉತ್ಪಾದನೆಯ ಮೊಬೈಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬರಲಿವೆ ಎಂದು ಅವರು ತಿಳಿಸಿದ್ದಾರೆ. 2026ರ ಎಎಸ್ಕೆ ಪ್ರೈವೇಟ್ ವೆಲ್ತ್ ಹರೂನ್ ಇಂಡಿಯಾ ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರು ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಒಟ್ಟು 110 ನವೋದ್ಯಮಗಳ ಪೈಕಿ 36 ನವೋದ್ಯಮಗಳು ಬೆಂಗಳೂರಿನಲ್ಲಿ ನೆಲೆಯೂರಿವೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. 2021ರಲ್ಲಿ 54 ಇದ್ದ ಚೀತಾ ನವೋದ್ಯಮಗಳ ಸಂಖ್ಯೆ 2026ರಲ್ಲಿ 110ಕ್ಕೆ ಏರಿಕೆಯಾಗಿದೆ. ಚೀತಾ ಎಂದರೆ ಷೇರು ಮಾರುಕಟ್ಟೆಯಲ್ಲಿ ನೋಂದಣಿಯಾಗದ 20-50 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯ ಹೊಂದಿರುವ ಹಾಗೂ ಮುಂದಿನ 5 ವರ್ಷಗಳಲ್ಲಿ ಯೂನಿಕಾರ್ನ್ ಆಗುವ ಸಾಮರ್ಥ್ಯ ಹೊಂದಿರುವ ನವೋದ್ಯಮಗಳಾಗಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಹಣಕಾಸು ತಂತ್ರಜ್ಞಾನ, ಸಾಫ್ಟ್ವೇರ್ ಸೇವೆಗಳು, ಕೃತಕ ಬುದ್ದಿಮತ್ತೆ, ಅಂತರಿಕ್ಷ ಮತ್ತು ರಕ್ಷಣಾ ತಂತ್ರಜ್ಞಾನ, ವಿದ್ಯುತ್ ಚಾಲಿತ ಸಾರಿಗೆ, ಆರೋಗ್ಯ ತಂತ್ರಜ್ಞಾನ ಹಾಗೂ ಗ್ರಾಹಕ ಉತ್ಪನ್ನಗಳಂತಹ ವಿವಿಧ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ನವೋದ್ಯಮಗಳು ಮುಂಚೂಣಿಯಲ್ಲಿವೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆದಿರುವ ಹಗರಣಗಳು ಮತ್ತು ಅಕ್ರಮಗಳನ್ನು ಬಯಲಿಗೆಳೆಯುವ ವಿಷಯದಲ್ಲಿ ತಾವು ಹಿಂದೆ ಸರಿಯುವುದಿಲ್ಲ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ಹಗರಣ ಮಾತ್ರವಲ್ಲದೆ 24 ಎಇಇ ಅಭ್ಯರ್ಥಿಗಳ ನೇಮಕಾತಿಯಲ್ಲಿಯೂ ಅಕ್ರಮಗಳು ನಡೆದಿವೆ ಎಂದು ದೂರಿದ್ದಾರೆ. ಸರ್ಕಾರ ಯಾವುದೇ ಹಗರಣಗಳಿಲ್ಲದೆ ಸಮರ್ಥವಾಗಿ ಆಡಳಿತ ನಡೆಸಿದರೆ ತಾವು ಸಹಕರಿಸುವುದಾಗಿ ಹೇಳಿದ್ದಾರೆ. ಅಕ್ರಮ ಹಗರಣಗಳನ್ನು ಜನರ ಮುಂದೆ ಬಯಲಿಗೆಳೆಯುವುದೇ ತಮ್ಮ ಉದ್ದೇಶ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಬೆಂಗಳೂರಿಗೆ ಆಗಮಿಸಿದ್ದು ರಾಜ್ಯದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಕುರಿತಂತೆ ಪಕ್ಷದ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ ನಡೆಯಲಿದೆ. 2047ಕ್ಕೆ ವಿಕಸಿತ ಭಾರತ ಪ್ರಧಾನಿಯವರ ಗುರಿಯಾಗಿದ್ದು ಸೇವಕನ ರೂಪಕದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಗೌರವ ಸಲ್ಲಿಸಲು 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಾಗುತ್ತಿದೆ ಎಂದು ನಡ್ಡಾ ಅವರು ತಿಳಿಸಿದ್ದಾರೆ. ದುಬೈನಲ್ಲಿ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ ಅಂತಾರಾಷ್ಟೀಯ ಪ್ರಯಾಣ ಮತ್ತು ಪ್ರವಾಸೋದ್ಯಮದ ವಾರ್ಷಿಕ ವ್ಯಾಪಾರ ಮೇಳ ನಡೆಯುತ್ತಿದೆ. ರಾಜ್ಯದ ಪ್ರವಾಸೋದ್ಯಮ ಮಳಿಗೆಯನ್ನು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಜಾಗತಿಕ ಪ್ರವಾಸೋದ್ಯಮಕ್ಕೆ ರಾಜ್ಯವನ್ನು ಪರಿಚಯಿಸುವುದು ಹಾಗೂ ಅಂತಾರಾಷ್ಟೀಯ ಪ್ರವಾಸಿಗರನ್ನು ಕರ್ನಾಟಕದತ್ತ ಆಕರ್ಷಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ.
1: ಮೀ ಇಂಡಿಯಾದಲ್ಲಿ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಸ್ಟೇಟ್ ಆಗಿದೆ. ನಮ್ಮಲ್ಲಿ ಸಾಕಷ್ಟು ಪ್ರವಾಸಿ ಕೇಂದ್ರಗಳಿವೆ, ಸಾಕಷ್ಟು ಜನರು ಬರ್ತಾ ಇದ್ರೆ ಇನ್ನಷ್ಟು ಜನ ಆಕರ್ಷಣೆ ಮಾಡಲಿಕ್ಕೋಸ್ಕರವಾಗಿ ನಾವು ಇವತ್ತು ಇಂಥ ಎಕ್ಸಿಬಿಷನ್ ಮತ್ತು ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಇಡೀ ವರ್ಲ್ಡ್ ನಲ್ಲಿ ಜನ ಬಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಬರಬೇಕು,

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ನಕಲಿ ಔಷಧ ಮಾರಾಟ ಜಾಲತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ದೇಶದಲ್ಲಿ ಸೌರ ಘಟಕ ಮೊಬೈಲ್ ಉತ್ಪಾದನೆಯಲ್ಲಿ ಪ್ರಗತಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೃತಕ ಬುದ್ಧಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ.

0: ಬಹುಶಃ ಕರ್ನಾಟಕದಲ್ಲಿ ಇರುವಂತಹ ಯುನೆಸ್ಕೋ ಜಾಗಗಳಿದೆ, ಹಳೇಬೀಡಿದೆ, ಬೇಲೂರಿದೆ, ಬಾದಾಮಿ ಇದೆ, ಅದೇ ರೀತಿಯಲ್ಲಿ ಹಂಪಿ ಇದೆ, ಮತ್ತೆ ವೆಸ್ಟರ್ನ್ ಘಾಟ್ಸ್ ಇದೆ. ಕರ್ನಾಟಕದಲ್ಲಿ ವೈಲ್ಡ್ ಅನಿಮಲ್ ಯು ಗಾಟ್ ಪ್ಲಾಂಟೇಷನ್ಸ್ ಆರ್ ದೇರ್. ಇಡೀ ಜಗತ್ತಿಂದ ನಮ್ಮ ಸ್ಟೇಟಿಗೆ ಜನ ಬರಲಿಕ್ಕೆ ನಾವು.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅರವತ್ತೊಂಬತ್ತನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ನಡೆಯುತ್ತಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ವಿಧಾನಮಂಡಲದ ನಿಯೋಗ ದಕ್ಷಿಣ ಆಫ್ರಿಕಾ ಗಣರಾಜ್ಯದ ಸಭಾಧ್ಯಕ್ಷ ಥೋಕೋ ದಿದಿಜಾ ಅವರಿಗೆ ಎ ಬ್ರೋಷರ್ ಆನ್ ಕರ್ನಾಟಕ ಎಂಬ ವಿಶೇಷ ಕಿರುಹೊತ್ತಿಗೆ ಹಸ್ತಾಂತರಿಸಿದೆ. ಈ ನಿಯೋಗದ ನೇತೃತ್ವವನ್ನು ವಿಧಾನಸಭೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ವಹಿಸಿದ್ದರು. ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಕರಾವಳಿ ಕಾವಲು ಪಡೆ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಕೊಚ್ಚಿನ್ ಶಿಪ್ ಯಾರ್ಡ್ ಸಿಬ್ಬಂದಿ ಸಹಯೋಗದೊಂದಿಗೆ ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಸ್ವಚ್ಛತಾ ತಾವು ಭಾಗವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ನಮ್ಮ ಉಡುಪಿ ಸ್ವಚ್ಛ ಉಡುಪಿ ಲಾಂಛನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ನಿಸರ್ಗದತ್ತವಾಗಿ ದೊರಕಿರುವ ಸುಂದರವಾದ ಕಡಲ ತೀರಗಳನ್ನು ಸ್ವಚ್ಛ ಹಾಗೂ ಸುರಕ್ಷಿತವಾಗಿಡಲು ಪ್ರತಿಯೊಬ್ಬ ನಾಗರಿಕರೂ ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು. ನಾಯಕರನ್ನು ಸೃಷ್ಟಿಸುವವನೇ ನಿಜವಾದ ನಾಯಕ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ಕಾಲೇಜಿನಲ್ಲೂ ಶಿಸ್ತುಬದ್ದ ಚುನಾವಣೆಗಳಿಗೆ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಯುವಜನತೆಗೆ ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಹಸ್ತಾಂತರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಜೆನ್ಜಿ ಮುನ್ನೆಲೆಗೆ ಬಂದಿದ್ದು ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಅವರಿಗೆ ಹಸ್ತಾಂತರಿಸಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಧಾರೆ ಎರೆಯಬೇಕಿದೆ ಎಂದು ಅವರು ತಿಳಿಸಿದ್ದಾರೆ. ಇಂದು ಹಲವೆಡೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು. ಜಾತಿ, ಧರ್ಮ, ಅಧಿಕಾರ ಹಾಗೂ ಆರ್ಥಿಕ ಅಸಮಾನತೆಗಳನ್ನು ಮೀರಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು, ನ್ಯಾಯ, ಸ್ವಾತಂತ್ರ್ಯ ಹಾಗೂ ಅವಕಾಶಗಳನ್ನು ಒದಗಿಸುವುದೇ ವ್ಯವಸ್ಥೆಯ ಪ್ರಜಾಪ್ರಭುತ್ವವಾಗಿದ್ದು, ಇದರ ಮೌಲ್ಯಗಳನ್ನು ಯುವಜನರು ಆಳವಾಗಿ ಅರಿತುಕೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ರಾಮನಗರದಲ್ಲಿ ನಡೆದ 19ನೇ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ಉದ್ಘಾಟಿಸಿದರು. ಬಳ್ಳಾರಿಯ ಡಾ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿಯೂ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೈಸೂರಿನ ದಸರಾ ಮಾದರಿಯಲ್ಲಿ ತುಮಕೂರಿನಲ್ಲಿಯೂ ದಸರಾ ಆಚರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಉಡುಪಿಯ ರಾಷ್ಟೀಯ ಹೆದ್ದಾರಿ 169ರ ಮಲ್ಪೆಯಿಂದ ಕರಾವಳಿ ಬೈಪಾಸ್ವರೆಗಿನ ಬಾಕಿ ಉಳಿದಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಹೆದ್ದಾರಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆ ನೀಡಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಐತಿಹಾಸಿಕ ಹಿನ್ನೆಲೆ ಹಾಗೂ ಸಾಂಸ್ಕೃತಿಕ ಪರಂಪರೆಗೆ ತಕ್ಕಂತೆ ಈ ಬಾರಿ ಇನ್ನಷ್ಟು ವೈಭವಯುತವಾಗಿ ಹಾಗೂ ವಿಶೇಷವಾಗಿ ಆಯೋಜಿಸಲು ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ದೇಶದಲ್ಲಿ ಸೌರ ಘಟಕ ಮೊಬೈಲ್ ಉತ್ಪಾದನೆಯಲ್ಲಿ ಪ್ರಗತಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೃತಕ ಬುದ್ದಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಹಗರಣಗಳಿಲ್ಲದೆ ಸಮರ್ಥ ಆಡಳಿತ ನಡೆಸಿದರೆ ರಾಜ್ಯ ಸರ್ಕಾರಕ್ಕೆ ಸಹಕಾರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಸೇವಾ ಸಂಕಲ್ಪ ಅಭಿಯಾನ, ರಾಜ್ಯ ನಾಯಕರೊಂದಿಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು.
5: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
6: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
5: ಇಲ್ಲಿಯವರೆಗೆ 9,50,000,000 ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18 ರಿಂದ 40

0: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿ ನೀವು ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
2: ಇದು ಯಾರ ನಂಬರ್ ಅಣ್ಣ?
1: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
0: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
1: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಹಳ ತಿನ್ವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
1: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಸಸಿಗಳ ನಾಟಿ ಮತ್ತು ಆರೈಕೆ ಈ ಕುರಿತು ಡಾಕ್ಟರ್ ನಾಗರಾಜ ಕೋಕ್ಕವಿ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ. ಈಗ ಡಾಕ್ಟರ್ ನಾಗರಾಜ ಕೋಕ್ಕವಿ ಅವರೊಂದಿಗೆ ಸಂದರ್ಶನ.
4: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಸಸಿಗಳ ನಾಟಿ ಮತ್ತು ನಂತರದ ಆರೈಕೆ ಈ ಕುರಿತು ಚೆಟ್ಟಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ ಕೋಕ್ಕವಿ ಅವರೊಂದಿಗೆ ಸಂದರ್ಶನ.
5: ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಸಸಿಗಳ ನಾಟಿ ಮತ್ತೆ ಅವುಗಳ ನಂತರದ ಆರೈಕೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಚೆಟ್ಟಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂತ ಡಾಕ್ಟರ್ ನಾಗರಾಜ ಕೋಕ್ಕವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ ಕೋಕ್ಕವಿ ಅವರೇ.
6: ನಮಸ್ಕಾರ ಸರ್.
5: ನಾವು ಕಾಫಿ ಸಸಿಗಳನ್ನ ನಾಟಿ ಮಾಡ್ಕೊಳ್ಳುವಂತ ಜಾಗದ ಆಯ್ಕೆ ಹೇಗಿರಬೇಕು ಅಂತೀರಿ?
6: ಸರ್, ಕಾಫಿಯಲ್ಲಿ 2 ನಾವು ಸ್ಪೀಸೀಸ್ ಅನ್ನ ನೋಡ್ತೀವಿ. ಒಂದು ಅರೇಬಿಕಾ ಇರ್ಬೋದು, ಇನ್ನೊಂದು ರೋಬೋಸ್ಟಾ ಸ್ಪೀಸೀಸ್ ಅನ್ನ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೀತಾ ಇದ್ದೀವಿ. ಸರ್, ಕಾಫಿ ಒಂದು ಬಹುವಾರ್ಷಿಕ ಬೆಳೆಯಾಗಿದ್ದು ಒಂದ್ಸರಿ ನಾಟಿ ಮಾಡಿದರೆ ಅದು ಸುಮಾರು 30-40 ವರ್ಷ ಅರೇಬಿಕಾದ ಜೀವಿತಾವಧಿ ಇರುತ್ತೆ. ಅದೇ ತರನಾಗಿ ರೋಬೋಸ್ಟಾದ ಜೀವಿತಾವಧಿ ಬಂದ್ಬಿಟ್ಟು 60-70 ವರ್ಷ. ಅದಕ್ಕೋಸ್ಕರ ನಾವು ಅಷ್ಟೊಂದು ವರ್ಷ ಬಾಳ್ತಕ್ಕಂಥ ಒಂದು ಕಾಫಿ ಗಿಡಗಳಿಗೆ ಒಂದು ಒಳ್ಳೆಯ ಜಾಗದ ಆಯ್ಕೆ ಇರ್ಬೋದು, ಅಥವಾ ಅದಕ್ಕೆ ಬೇಕಾದಂತಹ ವಾತಾವರಣಗಳು ಇರ್ಬೋದು, ಅಥವಾ ಇನ್ನೇನಾದರೂ ಮಣ್ಣಿನ ಅವಶ್ಯಕತೆ ಇರ್ಬೋದು. ಸೊ ಈ ಥರ ಎಲ್ಲ ನೋಡಬೇಕಾದ್ರೆ ಪಶ್ಚಿಮ ಘಟ್ಟಗಳ ಪ್ರದೇಶ ಅಂತ ಏನು ಹೇಳ್ತೀವಿ, ಇದು ತುಂಬ ಒಂದು ಸೂಕ್ತವಾದ ಪ್ರದೇಶ ಅಂತಲೇ ಕಾಫಿ ಬೆಳೆಗೆ ಹೇಳ್ಬೋದು ಸರ್. ಯಾಕಂತಂದರೆ ಇದು ಕಾಫಿ ಬೆಳೆಗೆ ಸಿಗ್ತಕ್ಕಂತಹ ಒಂದು ಮಳೆಯನ್ನು ಕೂಡ ಕೊಡುತ್ತೆ, ಅದ್ರ ಜೊತೆ ಜೊತೆಗೆ ಕಾಫಿ ಬೆಳೆಗೆ ಬೇಕಾದ ಏನು ಮಣ್ಣು ಇದೆ ಆ ಮಣ್ಣಿನ ಗುಣ ಕೂಡ ಅಷ್ಟು ಚೆನ್ನಾಗಿದೆ. ಹಾಗೆ ನೆರಳ್ ಗಿಡಗಳಿದೆ, ಅದೇ ತರ ಸ್ಲೋಪಿ ಏರಿಯಾ ಅಂತ ಏನ್ ಹೇಳ್ತೀವಿ ಒಂದು ಗುಡ್ಡಗಾಡು ಪ್ರದೇಶಗಳು, ಅದು ಕೂಡ ಇಳಿಜಾರ ಪ್ರದೇಶಗಳು, ಅದು ಕೂಡ ತುಂಬಾ ಕಾಫಿ ಗಿಡಗಳಿಗೆ ಅವಶ್ಯಕ ಆಗಿರುತ್ತದೆ. ಈ ಜಾಗದ ಆಯ್ಕೆ ಅಂತ ಬಂದಾಗ ಸರ್ ಏನಾಗುತ್ತೆ, ನಾವು ದಿಕ್ಕು ಅಂತ ಹೇಳ್ತೀವಿ, ಏನು ಆಸ್ಪೆಕ್ಟ್ ಅಂತ ಹೇಳ್ತೀವಿ, ಅದು ದಿಕ್ಕು. ಆ ದಿಕ್ಕು ಆದಷ್ಟು ನಮ್ದು ಪೂರ್ವದ ಕಡೆಗೆ ಕಾಫಿ ಗುಡ್ಡಗಳು ಇರಬೇಕಾಗತ್ತೆ. ಸೊ ಯಾಕಂತಂದ್ರೆ ಈಗ ಪೂರ್ವದ ಕಡೆಗೆ ಕಾಫಿ ಗುಡ್ಡಗಳು ಇದ್ದಾಗ ಸೂರ್ಯನ ಒಂದು ಸಂಜೆಯ ಬಿಸಿಲಿನ ಒಂದು ಹೊಡೆತಕ್ಕೆ ಅದು ತಡ್ಕೊಳ್ಳುವಂತ ಶಕ್ತಿಯನ್ನ ಪಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆದಷ್ಟು ಜಾಗದ ಆಯ್ಕೆ ನಮ್ಮ ಗುಡ್ಡ ಬೆಟ್ಟಗಳು ಆದಷ್ಟು ಪೂರ್ವದ ಕಡೆ ಮುಖ ಮಾಡಿ ಇದ್ದಿದ್ರೆ ಅದು ಒಂದು ಒಳ್ಳೆಯ ಜಾಗ ಅಥವಾ ಸೂಕ್ತ ಜಾಗ ಅಂತ ಅನ್ಬೋದು. ಒಂದು ಇನ್ನೊಂದು ಸಾಕಷ್ಟು ಪ್ರಮಾಣದ ನೆರಳು ಗಿಡಗಳು ಇರಬೇಕು, ಆಮೇಲೆ ತಕ್ಕ ಮಟ್ಟಿಗೆ ಇಳಿಜಾರು ಪ್ರದೇಶ ಇದ್ದಷ್ಟು ಒಳ್ಳೆಯದು, ಹಾಗೂ ಸ್ವಲ್ಪ ನೀರಿನ ಅವಶ್ಯಕತೆ. ಯಾಕಂದ್ರೆ ನಾವು ಸಣ್ಣ ಗಿಡ ನೆಡಬೇಕಾದ್ರೆ ಕಡಿಮೆ ಅಂದ್ರೂ 4-5 ವರ್ಷ ಜಾಸ್ತಿ ಜೋಪಾನ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದಷ್ಟು ಒಳ್ಳೆಯದು.
5: ಇನ್ನು ಈ ವಾತಾವರಣ ಕೂಡ ಕಾಫಿ ಬೆಳೆ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಅಂತ ನಾವು ಕೇಳಿದ್ದೀವಿ.
6: ಹೌದು ಸರ್,
5: ತುಂಬಾ ಹೇಗೆ ಅಂತೀರಿ?
6: ಕಾಫಿಯಲ್ಲಿ ಅರೇಬಿಕಾ ಸ್ವಲ್ಪ

0: ಟೆಂಪರೇಚರ್ಗೆ ಸೆನ್ಸಿಟಿವ್ ಸರ್, ಅದು ಅದು ತಡ್ಕೊಳ್ಳುವಂಥ ಒಂದು ಶಕ್ತಿ ಕಡಿಮೆ ಹೊಂದಿದೆ. ಆದರೆ ರೋಬೋಸ್ಟ ಆ ಥರ ಇಲ್ಲ ಸರ್, ರೋಬೋಸ್ಟ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟಾಲರೆನ್ಸ್ ಲೆವೆಲ್ ಅನ್ನು ಹೊಂದಿದೆ, ಅದಕ್ಕೆ ಸಹಿಷ್ಣುತಾ ಶಕ್ತಿ ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ ಅರೇಬಿಕಾಕ್ಕಿಂತ. ಸೊ ನಾವು ಅರೇಬಿಕಾ ಹೇಳೋದಾದ್ರೆ 24 ಡಿಗ್ರಿ ಸೆಲ್ಸಿಯಸ್ ಒಂದು ಉತ್ತಮ ಒಂದು ಟೆಂಪರೇಚರ್ ಆಗಿದೆ. ಅದೇ ಥರ ರೋಬೋಸ್ಟಾಗೆ ಒಂದು 28-30 ಡಿಗ್ರಿ ಸೆಲ್ಸಿಯಸ್ ವರೆಗೂ ಅದು ಸಹಿಸ್ಕೊಳ್ಳುವಂಥ ಶಕ್ತಿಯನ್ನು ಹೊಂದಿದೆ. ಅದಕ್ಕೋಸ್ಕರ ಟೆಂಪರೇಚರು ಉಷ್ಣತೆ ಇದೆ ತುಂಬ ಮಹತ್ವದ ಪಾತ್ರ ವಹಿಸುತ್ತೆ. ಅದಕ್ಕೋಸ್ಕರ ಯಾಕೆ ನಾವು ಕಾಫಿಯನ್ನು ನಮ್ಮ ಭಾರತ ದೇಶದಲ್ಲಿ ನೆರಳಿನ ಮರಗಳ ಮಧ್ಯೆ ಬೆಳೀತಿದ್ವಿ ಅಂತಂದ್ರೆ, ಈ ಕಾಫಿ ಗಿಡಗಳು ಉಷ್ಣತೆಗೆ ತುಂಬ
1: ಸೂಕ್ಷ್ಮವಾಗಿರುತ್ತವೆ.
0: ಅದೇ ರೀತಿ ನಾವು ನೋಡಿದರೆ ಒಂದು ಉಷ್ಣತೆ ಇರು, ಇನ್ನೊಂದು ಆರ್ದ್ರತೆ, ಏನು ರಿಲೇಟಿವ್ ಹ್ಯೂಮಿಡಿಟಿ ಅಂತ ಕರಿತೀವಿ, 20-80% ಅಥವಾ 85% ವರೆಗೂ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುತ್ತೆ ಕಾಫಿ ಗಿಡ.
1: ಗಾಳಿಯಲ್ಲಿರುವಂತಹ
0: ತೇವಾಂಶ ತುಂಬಾ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಅನ್ನೋದು ಅದು ತುಂಬಾ ಪ್ರಭಾವ ಬೀರುತ್ತೆ ಕಾಫಿ ಗಿಡಗಳಿಗೆ. ಅದೇ ತರನಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿದೆ, ಇದಕ್ಕೆ ಮಳೆಯನ್ನು ಕಡಿಮೆ ಆಗಲ್ಲ, ಸಾಕಷ್ಟು ಮಳೆ ಇರೋದ್ರಿಂದ ಅದು ಕಾಫಿ ಗಿಡಗಳಿಗೆ ಒಂದು ಉತ್ತಮವಾದ ಒಂದು ಅನುಕೂಲವನ್ನ ಮಾಡಿಕೊಡುತ್ತೆ.
1: ಸಾಧಾರಣ ಒಂದು 2,000 mm - 3,000 mm ವರೆಗೂ
0: ಮಳೆ ಬರ್ತಾ ಇರುತ್ತೆ ಸರ್. ಅದು ಕಾಫಿ ಗಿಡಗಳಿಗೆ ಅಷ್ಟು ಸಾಕಾಗುತ್ತೆ ಸರ್, ಅದು ದೊಡ್ಡ ಗಿಡಗಳಿಗೆ ಅಷ್ಟು ಸಾಕಾಗುತ್ತೆ. ಏನಂತಂದ್ರೆ ಚಿಕ್ಕ ಗಿಡಗಳಿಗೆ ಸ್ವಲ್ಪ ವರ್ಷ ಪೂರ್ತಿ ನೀರಿನ ಒಂದು ಯಾವ್ದಾದ್ರು ಅನುಕೂಲ ಮಾಡಿಕೊಂಡ್ರೆ ಗಿಡಗಳು ಚೆನ್ನಾಗಿ ಬೆಳೆದು ಅದು ಬಲಿಷ್ಠವಾಗಿ ಬರಲಿಕ್ಕೆ ಒಂಚೂರು ಸಹಾಯ ಆಗುತ್ತೆ. ಅದೇ ತರನಾಗಿ ಈ ಸಮುದ್ರದ ಮಟ್ಟ ಅಂತ ನಾವು ಕರಿತೀವಿ ಸರ್, ಈ ಸಮುದ್ರದ ಮಟ್ಟ ಅಂತಂದ್ರೆ 500 meter ಮೇಲ್ಪಟ್ಟು ಸಮುದ್ರದ ಮಟ್ಟ 1,000 meter ವರೆಗೂ ಇದು ರೋಬಸ್ಟ್ ಆಗಿ ತುಂಬಾ ಸೂಕ್ತವಾದ ಸಮುದ್ರದ ಮಟ್ಟ ಅಂತ ಹೇಳ್ತೀವಿ. ಅದೇ ತರನಾಗಿ ನಮ್ಮ ಅರೇಬಿಕಾಗೆ ಬಂದ್ಬಿಟ್ರೆ ಅದು 1,000 meter ಮೇಲೆ ಹಿಡಿದು 1,500 meter ವರೆಗೂ ಕೂಡ ಉತ್ತಮ ಒಂದು ಸಮುದ್ರ ಮಟ್ಟ ಅಂತಾನೆ ಹೇಳ್ಬೋದು.
1: ಎತ್ತರವಾದ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ.
0: ಹೌದು, ಎತ್ತರವಾದ ಪ್ರದೇಶದಲ್ಲಿ ಅರೇಬಿಕಾ ಕಾಫಿ ಚೆನ್ನಾಗಿ ಬರುತ್ತೆ. ಸೊ ಅದೇ ತರನಾಗಿ ಈ ಏನು ತಗ್ಗು ಪ್ರದೇಶ ಅಂತ ಏನ್ ಕರಿತೀವಿ ಅದರಲ್ಲಿ ನಮಗೆ ರೋಬೋಸ್ಟ ಕಾಫಿ ತುಂಬಾ ಚೆನ್ನಾಗಿ ಬರುತ್ತೆ.
1: ಕಡಿಮೆ ಪ್ರದೇಶಗಳು ಅಂತೀವಲ್ಲ ಅಲ್ಲಿ.
0: ಹೌದು, ಕಡಿಮೆ ಪ್ರದೇಶ. ಹೌದು ಸರ್, ಯಾಕಂತಂದ್ರೆ ಎತ್ತರದ ಪ್ರದೇಶದಲ್ಲಿ ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ, ತಗ್ಗು ಪ್ರದೇಶದಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ರೋಬೋಸ್ಟ ಟೆಂಪರೇಚರ್ ಜಾಸ್ತಿ ಇರೋ ಒಂದು ತಗ್ಗು ಪ್ರದೇಶದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದೇ ತರ ಎತ್ತರದ ಪ್ರದೇಶದಲ್ಲಿ ಅರೇಬಿಕಾ ಚೆನ್ನಾಗಿ ಸೊ ಬರುತ್ತೆ.
1: ಇನ್ನ ಈ ಸಸಿಗಳನ್ನ ನಾಟಿ ಮಾಡ್ಕೋಬೇಕು ಅಂದ್ರೆ ಆ ಸಸಿಗಳಿಗೆ ಎಷ್ಟು ವಯಸ್ಸಾಗಿರ್ಬೇಕಾಗತ್ತೆ, ಮತ್ತೆ ಈ ಗುಂಡಿಗಳನ್ನ ಎಷ್ಟು ಅಳತೆಯಲ್ಲಿ ತಕ್ಕೋಬೇಕಾಗತ್ತೆ, ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಪಾಲಿಸಬೇಕಾಗತ್ತೆ, ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಕೊಡಬೇಕಾಗತ್ತೆ ಅಂತೀರಿ?
0: ಇದು ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತ ಹೇಳ್ಬೋದು ಸರ್. ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಅಥವಾ ಈ ಒಂದು ಕೃಷಿಯನ್ನ ಮಾಡಬೇಕಾದ್ರೆ ಗೊತ್ತಿರುತ್ತೆ, ಆದ್ರೂ ಕೂಡ ಒಂದಿಷ್ಟು ತಪ್ಪುಗಳು ಅವರು ಮಾಡ್ತಾ ಇರುತ್ತೆ. ಅದನ್ನ ಸಮಯಕ್ಕೆ ತಕ್ಕ ಹಾಗೆ ಸೊ ಅದನ್ನ ಮಾಡ್ತಾ ಹೋದ್ರೆ ಅವರು ಒಂದು ಒಳ್ಳೆಯ ಸಸಿಗಳನ್ನ ಬೆಳೆಸಿ ಒಂದು ದೊಡ್ಡ ಗಿಡಗಳನ್ನಾಗಿ ಅವರು ಮಾಡ್ಕೋಬಹುದು. ಇದರಲ್ಲಿ ಮೊದಲು ಬಂದ್ಬಿಟ್ಟು ಸರ್ ಏನಂತಂದ್ರೆ ನರ್ಸರಿಯಲ್ಲಿ ಒಳ್ಳೆಯ ಸದೃಢವಾದ ಹಾಗೂ ಗಟ್ಟಿಯಾದ ಒಂದು ಯಾವುದೇ ರೋಗ ಮತ್ತು ಕೀಟ ಇಲ್ಲೇ ಇರ್ತಕ್ಕಂತಹ ಒಂದು ಚೆನ್ನಾಗಿರೋ ಗಿಡಗಳನ್ನ ಫಸ್ಟ್ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸರ್. ಸೆಲೆಕ್ಟ್ ಮಾಡೋ ಟೈಮಲ್ಲಿ ಕಡಿಮೆ ಅಂತಂದ್ರು ಆ ಗಿಡಗಳು 6-8 ತಿಂಗಳ ವಯಸ್ಸಿನ ಗಿಡಗಳಾಗಿರ್ಬೇಕು, ಸಸಿಗಳಾಗಿರ್ಬೇಕು. ಆ ತರ ಇದ್ದ ಸಸಿಗಳನ್ನ ಸೆಲೆಕ್ಟ್ ಮಾಡಿದ್ದೆ ಆದ್ರೆ ಆಗಸ್ಟ್ ಟೈಮಲ್ಲಿ ನಾವು ನಾಟಿಯನ್ನ ಮಾಡ್ತೀವಿ. ಮಳೆಗಾಲ ಇನ್ನೇನು ಮುಗಿಯುತ್ತೆ ಅನ್ನೋ ಅಷ್ಟರಲ್ಲಿ ನಾವು ನಾಟಿಯನ್ನ ಸರ್. ಇನ್ನೊಂದೇನಂತಂದ್ರೆ ನಾವು ನಾಟಿ ಮಾಡೋದು ಆಗಸ್ಟ್ ನಲ್ಲಿ ಇರಬಹುದು, ಆದ್ರೆ ಇದರ ಪ್ರಿಪರೇಷನ್ ಲ್ಯಾಂಡ್ ಪ್ರಿಪರೇಷನ್ ಅಂತ ನಾವು ಹೇಳ್ತೀವಿ ಅಥವಾ ಬೆಳೆ ಉಳಿಮೆ ತಯಾರು ಮಾಡ್ಕೊಳ್ಳೋದಂತ ಏನ್ ಹೇಳ್ತೀವಿ ಅದು ಸ್ಟಾರ್ಟ್ ಆಗೋದು ಬೇಸಿಗೆ ಕಾಲದಲ್ಲಿ. ಅಂತಂದ್ರೆ ಈಗ ಮಾರ್ಚ್ ಏಪ್ರಿಲ್ ಅಲ್ಲಿ ಈ ಟೈಮಲ್ಲಿ ನಾವು ಒಂದು ಈ ಬೆಳೆ ಉಳಿಮೆಯನ್ನ ನಾವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸರ್.
1: ಅಂದ್ರೆ ಭೂಮಿಯನ್ನ ಉಳಿಮೆ ಮಾಡ್ಕೋಬೇಕು,
0: ಭೂಮಿಯನ್ನ ಉಳಿಮೆ ಮಾಡ್ಕೋಬೇಕು, ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಬೇಕಾಗುತ್ತೆ. ನಾವು ಏನು ಒಂದು ಭೂಮಿಯನ್ನ ಆಯ್ಕೆ ಮಾಡಿರ್ತೀವಿ ಆ ಆಯ್ಕೆ ಮಾಡಿರ್ತಕ್ಕಂತಹ ಭೂಮಿಯನ್ನ ನಾವು ಒಂದ್ ಸ್ವಲ್ಪ ಯಾವುದೇ ಕಳೆ ಇರದೇ ತರ ನೋಡ್ಕೋಬೇಕಾಗುತ್ತೆ. ಅದು ನಮಗೆ ಲೈನ್ ಮಾರ್ಕಿಂಗ್ ಅಂತ ಕರಿತೀವಿ. ಈ ಗಿಡದ ಅಳತೆ ಎಲ್ಲ ಫಿಕ್ಸ್ ಮಾಡ್ಲಿಕ್ಕೆ ಅದು ಸರಿಯಾಗಿ ನಮಗೆ ಅನುಕೂಲ ಆಗುತ್ತೆ. ಯಾವುದು ಕಳೆ ಇಲ್ಲ ಅಂದ್ರೆ ಸರಾಗವಾಗಿ ಒಂದು ಲೈನ್ ಮಾರ್ಕಿಂಗ್ ಅನ್ನ ನಾವು ಮಾಡ್ಕೋಬಹುದು. ಈ ಲೈನ್ ಮಾರ್ಕಿಂಗ್ ಯಾವ ತರ ಮಾಡ್ಕೋಬೇಕು ಅಂತಂದ್ರೆ ಬೆಟ್ಟದ ಇಳಿಜಾರು ಯಾವ ತರ ಇದೆ ಅದ್ರ ಮೇಲೆ ನಮ್ದು ಲೈನ್ ಮಾರ್ಕಿಂಗ್ ಹೋಗುತ್ತೆ ಸರ್. ಈಗ ಬೆಟ್ಟದ ಇಳಿಜಾರು ತುಂಬಾ ಜಾಸ್ತಿ ಇದ್ರೆ ಸ್ಲೋಪ್ ಅಂತ ಏನ್ ಕರಿತೀವಿ, ಸ್ಲೋಪ್ ತುಂಬಾ ಜಾಸ್ತಿ ಇದ್ರೆ ಲೈನ್ ಮಾರ್ಕಿಂಗ್ ಅನ್ನ ಬೆಟ್ಟಕ್ಕೆ ಅಡ್ಡಲಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಅದೇ ತರ ಸ್ವಲ್ಪ ಜಂಟಲ್ಲಿಂದ ಮತ್ತೆ ಸಮತಟ್ಟದ ಪ್ರದೇಶ ಇದ್ರೆ ನಾವು ಮಾಮೂಲಿ ನಾವು ಅಡ್ಡಲಾಗಿಯೂ ಕೂಡ ಮಾಡಿದ್ರು ಆಗುತ್ತೆ ಅಥವಾ ಉದ್ದವಾಗಿಯೂ ಕೂಡ ಮಾಡಿದ್ರು ಆಗುತ್ತೆ. ಯಾಕಂದ್ರೆ ನಮ್ಮ ಜಮೀನು ಸಮತಟ್ಟೆ ಇರೋದ್ರಿಂದ ಅದರಲ್ಲಿ ಯಾವುದೇ ತರ ಈ ಲೈನ್
1: ಮಾರ್ಕಿಂಗ್
0: ಆಗುವುದಿಲ್ಲ. ಅದಕ್ಕೋಸ್ಕರ ಈ ಒಂದು ಸಿಸ್ಟಮ್ಸ್ ಅನ್ನು ಅಳವಡಿಸ್ಕೋಬೇಕಾಗುತ್ತೆ ಸರ್. ಇದು ಸರಿಯಾದ ಟೈಮ್ ನಾವು ಗುಂಡಿ ಓಪನ್ ಮಾಡಬೇಕು. ಗುಂಡಿ ಸೈಜು 1.5 ಅಗಲ ಇರಬೇಕು, 1.5 ಆಳ ಇರಬೇಕು. ಈ ತರನಾದ ಗುಂಡಿಗಳನ್ನು ಸಾಮಾನ್ಯವಾಗಿ ರೆಕಮೆಂಡ್ ಅನ್ನ ಮಾಡ್ತೀವಿ.
1: 1.5 ಉದ್ದ ಅಗಲ ಆಳ,
0: ಉದ್ದ ಅಗಲ ಆಳ ಸರ್. 1.5 ಅಡಿ 45 cm

0: ಕ್ಯೂಬ್ ಅಂತ ಕರಿತೀವಿ.
1: ಹೌದೌದು
0: ಆ ತರದ ಒಂದು ಗುಂಡಿಗಳನ್ನ ಓಪನ್ ಮಾಡಿದ್ದ ಆದ್ರೆ, ಯಾಕಂದ್ರೆ ಇದು ನಾನು ಹೇಳಿದಂಗೆ 30-40 ವರ್ಷ ಅಥವಾ 60-70 ವರ್ಷ ಬಾಳಿ ಇರ್ತಕ್ಕಂತಹ ಒಂದು ಗಿಡ ಇದು. ಅದಕ್ಕೋಸ್ಕರ ಅದಕ್ಕೆ ಸಫಿಷಿಯಂಟ್ ಅಳತೆಯನ್ನ, ಗುಂಡಿ ಅಳತೆಯನ್ನು ನಾವು ಕೊಡಬೇಕಾಗುತ್ತೆ, ಚೆನ್ನಾಗಿ ಬೇರೂರಲು ಅನುಕೂಲವನ್ನು ಮಾಡಿಕೊಡ್ಬೇಕಾಗುತ್ತೆ. ಏನು ಮಾರ್ಚ್ ಏಪ್ರಿಲ್ ಅಲ್ಲಿ ನಾವು ಈ ಏನು ಗುಂಡಿಯನ್ನ ಓಪನ್ ಮಾಡ್ತೀವಿ ಸರ್, ಗುಂಡಿಯನ್ನ ಓಪನ್ ಮಾಡಿ ಆದ್ಮೇಲೆ ಅದಕ್ಕೆ ಒಂದಿಷ್ಟು 15 ದಿನಗಳ ಕಾಲ ನಾವು ಅದನ್ನ ಗುಂಡಿಯನ್ನ ಓಪನ್ ಮಾಡಿ ಹಾಗೆ ಬಿಡಬೇಕಾಗುತ್ತೆ. ಗುಂಡಿಯನ್ನ ಹಾಗೆ ಓಪನ್ ಮಾಡಿ ಬಿಡೋದ್ರಿಂದ ಏನಾಗುತ್ತೆ ಸರ್, ಈ ಸೂರ್ಯನ ಕಿರಣಗಳು ಗುಂಡಿ ಒಳಗಡೆ ಬಿದ್ದು ಆ ಗುಂಡಿಯಲ್ಲಿ ಇರ್ತಕ್ಕಂತಹ ಇನ್ಯಾವುದು ಕೀಟ ಅಥವಾ ರೋಗಗಳಿರ್ಬೋದು, ಯಾವುದು ಮೊಟ್ಟೆಗಳ ಕೀಟಗಳ ಒಂದು ಮೊಟ್ಟೆಗಳಿರ್ಬೋದು ಅಥವಾ ಯಾವುದು ಶಿಲೀಂಧ್ರ ಒಂದು ಫಂಗಸ್ ಇರ್ಬೋದು, ಅವನ್ನೆಲ್ಲ ಅದು ನಾಶ ಮಾಡಲು ಅದು ಸಹಕಾರಿಯಾಗುತ್ತೆ. 15 ದಿನ ಆದ್ಮೇಲೆ ಸರ್ ನಾವು ಏನ್ ಮಾಡ್ಬೇಕಾಗುತ್ತೆ, ಒಂದು 2-3 ಕೆಜಿಯಷ್ಟು ಒಂದು ಚೆನ್ನಾಗಿ ಕೊಳೆತ ಒಂದು ತಿಪ್ಪೆ ಗೊಬ್ಬರ ಇರ್ಬೋದು, ಸಗಣಿ ಗೊಬ್ಬರ ಇರ್ಬೋದು, ಯಾವುದೇ ಕಾಂಪೋಸ್ಟ್ ಇರ್ಬೋದು ಅಥವಾ ಎರೆಹುಳ ಗೊಬ್ಬರ ಕೂಡ ಇರ್ಬೋದು, ಅದನ್ನ ಒಂದು 2-3 ಕೆಜಿಯಷ್ಟು ನಾವು ಒಂದು ಗುಂಡಿಯಲ್ಲಿ ಹಾಕಿ ಅದ್ರ ಜೊತೆಗೆ ಮೇಲೆ ಮಣ್ಣನ್ನ ಕೂಡ ಹಾಕ್ಬೋದು. ಕಾಂಪೋಸ್ಟ್ ಮತ್ತೆ ಮಣ್ಣಿನ ಜೊತೆಗೆ ಎಲ್ಲೆಲ್ಲಿ ಈ ಮಿಲಿಬಗ್ಗು ಅಥವಾ ಇನ್ಯಾವುದು ಕೀಟಗಳ ಹಾವಳಿ ಜಾಸ್ತಿ ಕಂಡು ಬಂದ್ರೆ ಅದಕ್ಕೆ ಸ್ವಲ್ಪ ಈ 4-8 ಅನ್ನ ಅಥವಾ ತಿಮ್ಮೆಟ್ ಅನ್ನ ಒಂದು 10 ರಿಂದ 1 20 ಗ್ರಾಮ್ ಅನ್ನ ನಾವು ರೆಕಮೆಂಡ್ ಮಾಡ್ತೀವಿ. ಅದ್ರ ಜೊತೆ ಕೀಟನಾಶಕಗಳನ್ನ ರೆಕಮೆಂಡ್ ಮಾಡ್ತೀವಿ. ಮುಂದೆ ನಾಟಿ ಮಾಡಿ 2-3 ವರ್ಷ ಆದ್ಮೇಲೆ ಯಾವುದೇ ತರಹದ ಬೇರು ಹುಳುಗಳು ಬರಬಾರ್ದು ಅಂತ ಈ ತರ ಮಾಡ್ತೀವಿ ಸರ್. ಇನ್ನೊಂದ್ ಏನಂತಂದ್ರೆ ಗುಂಡಿ ಜೊತೆಗೆ ಒಂದು 20 ಗ್ರಾಮ್ ರಾಕ್ ಫಾಸ್ಫೇಟ್ ಅನ್ನ ಹಾಕಬೇಕಾಗುತ್ತೆ. ಇದು ಗಿಡ ನೆಟ್ಟಾದ್ಮೇಲೆ ಗಿಡದ ಬೇರುಗಳು ಚೆನ್ನಾಗಿ ಬೇರೂರಲು ಇದು ಸಹಾಯಕವಾಗುತ್ತೆ. ಮಾರ್ಚ್ ಏಪ್ರಿಲ್ ಗುಂಡಿಯನ್ನ ಓಪನ್ ಮಾಡಿ 15 ದಿನ ಕಾಲ ಬಿಡೋದು, ಬಿಟ್ಟು ಅದನ್ನ ಮುಚ್ಚೋದು. ಎಲ್ಲಿವರೆಗೂ ಮುಚ್ಚಬೇಕು ಅಂತಂದ್ರೆ ಅದನ್ನ ಆಗಸ್ಟ್ ಅಲ್ಲಿ ಗಿಡ ನಾಟಿ ಮಾಡುವವರೆಗೂ ಗುಂಡಿ ಮುಚ್ಚಿಕೊಂಡೇ ಇರಬೇಕದು. ಆಗಸ್ಟ್ ತಿಂಗಳಲ್ಲಿ ಏನು ನಾಟಿ ಮಾಡ್ಲಿಕ್ಕೆ ಹೋಗ್ತೀವಿ ಆ ಟೈಮಲ್ಲಿ ಆ ಗುಂಡಿಯನ್ನ ಓಪನ್ ಮಾಡಿ ಗಿಡನ ನೆಡಬೇಕಾಗುತ್ತೆ.
1: ಇನ್ನು ಮುಖ್ಯವಾಗಿ ತಾವು ಗುಂಡಿಯ ಅಳತೆ ಹೇಳಿದ್ರಿ, ಈ ಒಂದು ಗುಂಡಿಗೂ ಇನ್ನೊಂದು ಗುಂಡಿಗೂ ಎಷ್ಟೆಷ್ಟು ಅಂತರವನ್ನು ನಾವು ಪಾಲಿಸಬೇಕಾಗತ್ತೆ?
0: ಹೌದು ಸರ್.
1: ಜೊತೆಗೆ ನಾವು ಏನು ಕಾಫಿ ಗಿಡಗಳು ಹಾಕೊಳ್ತೀವಲ್ಲ ಈಗ ಅರೇಬಿಕಾ ರೋಬಸ್ಟ, ಇದಕ್ಕೇನಾದರೂ ಬೇರೆ ಬೇರೆ ಅಂತರವನ್ನು ಕೊಡಬೇಕಾಗತ್ತೆ?
0: ಹೌದು ಸರ್, ಅವಶ್ಯಕವಾಗಿ ಇದು ರೋಬಸ್ಟ ಮತ್ತೆ ಅರೇಬಿಕಾ ತಳಿಗಳಿಗೆ ಬೇರೆ ಬೇರೆ ಅಂತರಗಳನ್ನ ನಮ್ಮ ಕಾಫಿ ಸಂಶೋಧನಾ ಕೇಂದ್ರದಿಂದ ಅದನ್ನ ಸುಮಾರು ವರ್ಷದ ಒಂದು ಸಂಶೋಧನೆಯ ಬಳಿಕ ಅದನ್ನ ಕಂಡುಕೊಂಡಿದ್ದೀವಿ, ಮಾಡಿದೀವಿ. ಅದರ ಪ್ರಕಾರ ಏನಾಗಿದೆ ಅಂತಂದ್ರೆ ಸರ್, ನಮ್ಮ ಅರೇಬಿಕಾದಲ್ಲಿ 2 ತರ ಬರುತ್ತೆ, ಒಂದು ಗಿಡ್ಡ ತಳಿಗಳು, ಇನ್ನೊಂದು ಉದ್ದ ತಳಿಗಳು ಅಂತ ಬರುತ್ತೆ. ಡಾರ್ಫ್ ವೆರೈಟೀಸ್ ಮತ್ತೆ ಎತ್ತರ ಟಾಲ್ ವೆರೈಟೀಸ್ ಅಂತ ಬರುತ್ತೆ. ಚಂದ್ರಗಿರಿ ಮತ್ತೆ ಕಾವೇರಿ ವೆರೈಟಿ ಇವೆರಡು ಡಾರ್ಫ್ ವೆರೈಟಿ ಆಗಿದ್ದು, ಇನ್ ಮಿಕ್ಕಿರೋ ಸೆಲೆಕ್ಷನ್ಸ್ ಎಲ್ಲ ಎತ್ತರದ ತಳಿಗಳು ಆಗಿವೆ. ಚಂದ್ರಗಿರಿ ಏನು ರೀಸೆಂಟ್ ಆಗಿ ಯಾರು ಬೆಳೆಯನ್ನ ನಾಟಿ ಮಾಡ್ತಾ ಇದ್ರೆ ಅವರೆಲ್ಲ 5 ಅಡಿ ಅಗಲ ಹಾಗೂ 5 ಅಡಿ ಉದ್ದದಲ್ಲಿ ಅವರು ನಾಟಿಯನ್ನ ಮಾಡಬಹುದು. ಒಂದು ಗಿಡದಿಂದ ಒಂದು ಗಿಡಕ್ಕೆ 5 ಅಡಿ ಹಾಗೂ ಒಂದು ಸಾಲಿಂದ ಇನ್ನೊಂದು ಸಾಲಕ್ಕೆ 5 ಅಡಿ ಈ ತರ ಇದು ಈ ಸ್ಕ್ವೇರ್ ಸಿಸ್ಟಮ್ ಆಫ್ ಪ್ಲಾಂಟಿಂಗ್ ಅಂತ ನಾವು ಹೇಳ್ತೀವಿ.
1: ಚಂದ್ರಗಿರಿ ತಳಿಗೆ
0: ಚಂದ್ರಗಿರಿ ತಳಿ ಸ್ವಲ್ಪ ಡ್ವಾರ್ಫ್ ದಿಂದ ಸೆಮಿ ಡ್ವಾರ್ಫ್ ತಳಿ ಆಗಿದ್ದು, ಸೊ ಇದಕ್ಕೆ ಜಾಸ್ತಿ ಅಂತರ ಕೊಡುವ ಒಂದು ಅವಶ್ಯಕತೆ ಏನಿರಲ್ಲ. ಅದಕ್ಕೋಸ್ಕರ ಇದನ್ನು ಹತ್ತಿರದ ಒಂದು ಅಂತರದಲ್ಲಿ ನಾವು ಬೆಳೆಯನ್ನು ನಾಟಿ ಮಾಡಬಹುದು. ಅದ್ರ ಜೊತೆಗೆ ಯಾರ್ಯಾರು ಬೆಳೆಗಾರರು ಕಾವೇರಿ ತಳಿಯನ್ನ ಬೆಳೀತಿದಾರೋ ಅವರು ಕೂಡ 5 ಅಡಿ ಅಂತರದಲ್ಲಿ ಕಾಫಿ ಬೆಳೆಯನ್ನ ಬೆಳಿಬಹುದು. ಈ ಎರಡು ತಳಿಗಳನ್ನ ಬಿಟ್ಟು ಬೇರೆ ತಳಿ ಬೆಳೆಯೋದಾದ್ರೆ ಅದನ್ನ ಅವರು 6-6 ಅಡಿ ಅಥವಾ 7-7 ಅಡಿ ಇವು ಎರಡು ಅಂತರದಲ್ಲಿ ಅವರು ತಮ್ಮ ಅರೇಬಿಕಾ ತಳಿಗಳನ್ನ ಬೆಳಿಬಹುದು. ಅದೇ ತರ ರೋಬೋಸ್ಟಾದಲ್ಲಿ ನಮಗೆ C x R ಅಂತ ಈಗ ಸಾಮಾನ್ಯವಾಗಿ ಪಾಪ್ಯುಲರ್ ವೆರೈಟಿ ಇದು, ಎಲ್ಲರೂ ಇದನ್ನೇ ಬೆಳೀತಾ ಇದ್ದಾರೆ. ಇದು ಸ್ವಲ್ಪ ಕಾಂಪ್ಯಾಕ್ಟ್ ತಳಿಯಾಗಿದ್ದು ಬೇರೆ ತಳಿಗಳಿಗೆ ಹೋಲಿಸಿದ್ರೆ ಇದಕ್ಕೆ ಸ್ವಲ್ಪ ಜಾಗ ಕಡಿಮೆ ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನ 8x8 ಈ ತರ ಬೆಳಿಬಹುದು. ಸಾಲಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ ಬೆಳಿಬಹುದು. ಸೊ ಇಲ್ಲ ಅಂತಂದ್ರೆ 9x9 ಅಡಿ ಅಂತರದಲ್ಲಿ ಕೂಡ ಬೆಳಿಬಹುದು. C x R ಬಿಟ್ಟು ಬೇರೆ ತಳಿಗಳನ್ನ ಯಾರಾದರೂ ರೋಬಸ್ಟ ತಳಿಗಳನ್ನ ಬೆಳೆಯೋದಾದ್ರೆ ಅವರು 10x10 ಅಡಿ ಫಾಲೋ ಮಾಡಬಹುದು, ಇಲ್ಲ ಅಂತಂದ್ರೆ 12x12 ಅಡಿ ಅದನ್ನ ಫಾಲೋ ಮಾಡಬಹುದು.
1: ಈಗ ಒಂದ್ಸರಿ ನಾವು ಗುಂಡಿಗಳನ್ನ ತಕ್ಕೊಂಡು ಸಸಿಗಳನ್ನ ಸೂಕ್ತವಾದ ಅಂತರವನ್ನು ಕೊಟ್ಟು ನಾಟಿ ಮಾಡ್ಕೊಳ್ತೀವಿ, ಈ ರೀತಿ ಒಂದು ಅಂತರವನ್ನ ಕೊಟ್ಟಾದ್ಮೇಲೆ ನೀರು ಕೊಡಬೇಕಾಗತ್ತೆ.
0: ಹೌದು ಸರ್.
1: ಆಮೇಲೆ ನೀರಿನ ನಿರ್ವಹಣೆಯನ್ನ ನಾವು ಪಾಲಿಸಿಕೊಂಡು ಹೋಗ್ತಲೇ ಇರಬೇಕಾಗತ್ತೆ,
0: ಹೌದು,
1: ಗಿಡಗಳು ಚೆನ್ನಾಗಿ ಹತ್ಕೊಳ್ಳೋವರೆಗೂ.
0: ಹೌದು.
1: ಈ ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಕಾಫಿ ಬೆಳೆನಲ್ಲಿ?
0: ಸರ್, ಕಾಫಿ ಬೆಳೆಯಲ್ಲಿ ಏನಂತಂದ್ರೆ ಸಣ್ಣ ಗಿಡಗಳಿಗೆ ಅದು ರೋಬಸ್ಟ್ ಆಗಿರ್ಬೋದು ಅಥವಾ ಅರೇಬಿಕಾ ಇರ್ಬೋದು, ಸೊ ನೀರಿನ ಒಂದು ನಿರ್ವಹಣೆ, ನೀರಿನ ಒಂದು ಅವಶ್ಯಕತೆ ತುಂಬಾನೇ ಇರುತ್ತೆ. ಅದರಲ್ಲೂ ಕೂಡ ಯಾಕಂತಂದ್ರೆ ನಾವು ನಾಟಿ ಮಾಡೋದು August 2nd ಅಥವಾ September 1st ನಾವು ನಾಟಿಯನ್ನ ಮಾಡ್ತಾ ಇರ್ತೀವಿ, ಅದು ದಿನ ಕಳೆದಂಗೆ ಸ್ವಲ್ಪ ಮಾಯಿಶ್ಚರ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಏನಂತಂದ್ರೆ ಸಾಮಾನ್ಯವಾಗಿ ಸರ್ ವಾರದಲ್ಲಿ ಎರಡು ಸಾರಿ ಅರೇಬಿಕಾ ಇರ್ಬೋದು ಅಥವಾ ರೋಬೋಸ್ಟಾ ಇರ್ಬೋದು, ಸೊ ಒಂದು ಗಿಡಕ್ಕೆ 2 ಲೀಟರ್ ನೀರಿನಂತೆ ನಾವು ಕೊಡ್ತಾ ಹೋದ್ರೆ ಈ ತರ ಕನಿಷ್ಠ 2-3 ತಿಂಗಳು ಅಂದ್ರೆ ಜನವರಿ ಅಥವಾ ಫೆಬ್ರವರಿ ಬರೋಷ್ಟರಲ್ಲಿ ಏನು ನಾವು ಬ್ಲಾಸಮ್ ಶಾವರ್

0: ಅಂತ ಏನು ಕರಿತೀವಿ,
1: ಹೂಮಳೆ
0: ಹೂಮಳೆ ಅಂತ ಏನು ಕರಿತೀವಿ, ಅಲ್ಲಿವರೆಗೂ ಸೊ ವಾರದಲ್ಲಿ ಕಡಿಮೆ ಅಂತಂದ್ರೆ 2 ಸಾರಿ ಪ್ರತಿ ಗಿಡಕ್ಕೆ 1-2 ಲೀಟರ್ ನೀರಿನಷ್ಟು ಕೊಡಬೇಕಾಗುತ್ತೆ. ಸೊ ಈ ತರ ಕೊಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಸಸಿಗಳನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕಾರಣ ಆಗಿದೆ.
1: ಗುಂಡಿ ತೆಗೆಯುವಾಗ ಪ್ರಾರಂಭದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟಿರ್ತೀವಿ,
0: ಹೌದು ಸರ್.
1: ಆ ನಂತರ ಗೊಬ್ಬರವನ್ನು ಹೇಗೆಲ್ಲ ಹಾಕೋಬೇಕಾಗುತ್ತೆ ಮತ್ತೆ ರಸಗೊಬ್ಬರಗಳನ್ನು ಏನಾದರೂ ಕೊಡಬೇಕಾಗುತ್ತೆ?
0: ಹೌದು ಸರ್, ಏನಂತಂದ್ರೆ ಗುಂಡಿಯಲ್ಲಿ ಹಾಕಿರ್ತಕ್ಕಂತಹ ಏನು ಕೊಟ್ಟಿಗೆ ಗೊಬ್ಬರ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಅಂತಂದ್ರೆ 1-5 ತಿಂಗಳು ಇರ್ಬೋದು ಅಥವಾ 10-1 ವರ್ಷದವರೆಗೂ ಅದು ತನ್ನ ಒಂದು ಕೆಲಸವನ್ನ ಅದು ಮಾಡುತ್ತೆ. ಸೊ ಅಲ್ಲಿವರೆಗೂ ಅದು ತನ್ನಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನ ಇರ್ತಕ್ಕಂತಹ ಗಿಡಗಳಿಗೆ ಕೊಡುತ್ತೆ ಸರ್. ಅದಾದ್ಮೇಲೆ ಅದ್ರ ಜೊತೆ ಜೊತೆಗೆ ನಾವು ಏನ್ ಮಾಡ್ಬೇಕಂತ ಸ್ವಲ್ಪ ರಾಸಾಯನಿಕ ಗೊಬ್ಬರ ಅಂತ ಏನ್ ಕರಿತೀವಿ ಅವನು ಕೂಡ ನಾವು ಬೆಳೆಗಳಿಗೆ ಕೊಡಬೇಕಾಗುತ್ತೆ. ಈ ತರ ಬೆಳೆಗಳಿಗೆ ಕೊಡೋದ್ರಿಂದ ಸರ್ ಇನ್ನಷ್ಟು ವಿಗರ್ಸ್ ಅಂದ್ರೆ ಬಲಿಷ್ಠವಾಗಿ ಅಥವಾ ಇನ್ನಷ್ಟು ಚೆನ್ನಾಗಿ ಗಿಡಗಳು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಆಗುತ್ತೆ. ರಾಸಾಯನಿಕ ಗೊಬ್ಬರ ಅಂತ ಬಂದಾಗ 94 ಅಂತ ಬರುತ್ತೆ ಸರ್. ಅದರಲ್ಲಿ ನೈಟ್ರೋಜನ್ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಹಾಗೂ ಪೊಟ್ಯಾಷಿಯಂ ಕೂಡ ಇರುತ್ತೆ. ಈ ತರ 3 ರಾಸಾಯನಿಕಗಳನ್ನ ಹೊಂದಿದಂತಹ ಗೊಬ್ಬರ ಇದು 94 ಸರ್. ಸೊ ಇದನ್ನ 1 ಎಕರೆಗೆ 1 ಬ್ಯಾಗ್ ಯೂರಿಯಾನ್ನ 2 ಸ್ಪ್ಲಿಟ್ ಅಲ್ಲಿ 2 ಹಂತದಲ್ಲಿ ನಾವು ಕೊಡಬೇಕಾಗುತ್ತೆ ಸರ್. ಸೊ ಇಷ್ಟು ಕೊಟ್ಟಿದ್ದೆ ಆದ್ರೆ ಸಣ್ಣ ಗಿಡಗಳಿಗೆ ಎಷ್ಟು ಬೇಕಾಗುತ್ತೋ ರಾಸಾಯನಿಕ ಗೊಬ್ಬರ ಅಷ್ಟು ರಾಸಾಯನಿಕ ಗೊಬ್ಬರನ ನಾವು ಒದಗಿಸಿದಂಗೆ ಆಗುತ್ತೆ. ಇದರ ಮೇಲೂ ಒಂದಿಷ್ಟು ಸಾವಯವ ಕೃಷಿಯನ್ನ ಮಾಡೋ ಬೆಳೆಗಾರರು ಈ ಕಾಂಪೋಸ್ಟ್ ಅನ್ನ ಮತ್ತೆ ಅವರು ಕೂಡ ಅಪ್ಲೈ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ ಸರ್. 6 ಮಂತ್ಸ್ ಆದ್ಮೇಲೆ ಮತ್ತೆ ಕಾಂಪೋಸ್ಟ್ ಗೊಬ್ಬರವನ್ನ 1 ಗಿಡಕ್ಕೆ 2 ಕೆಜಿ ಕಾಂಪೋಸ್ಟ್ ಗೊಬ್ಬರವನ್ನ ಹಾಕೋದ್ರಿಂದ ಸಾವಯವ ಬೆಳೆಗಾರರು ಕೂಡ ಅದು ಅನುಕೂಲ ಆಗುತ್ತೆ. ಆಮೇಲೆ ಗಿಡಗಳಿಗೆ ಬೇಕಾದಂತ ಎಲ್ಲ ಗೊಬ್ಬರವನ್ನ ಕೊಡ್ಲಿಕ್ಕೂ ಕೂಡ ಸಹಕಾರಿ ಆಗುತ್ತೆ.
1: ಇನ್ನು ಮುಖ್ಯವಾಗಿ ನಾವು ಈಗ ಸಸ್ಯಗಳನ್ನ ನಾಟಿ ಮಾಡಿಕೊಂಡಾಗ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೀವಿ, ಮುಖ್ಯವಾಗಿ ಈ ಕೀಟಗಳ ಸಮಸ್ಯೆ ಆಗ್ಬೋದು, ರೋಗಗಳ ಸಮಸ್ಯೆ ಆಗ್ಬೋದು.
0: ಹೌದು,
1: ಈ ಪ್ರಾರಂಭದ ಒಂದು ಸಸಿಗಳನ್ನ ನಾಟಿ ಮಾಡಿಕೊಂಡು ನಾವು ತೋಟವನ್ನ ಸ್ಥಾಪನೆ ಮಾಡ್ಕೊಳ್ಳುವಾಗ ಯಾವ್ಯಾವ ಈ ಸಮಸ್ಯೆಗಳೆಲ್ಲ ಬರ್ತವೆ ಅಂತೀರಿ?
0: ಸರ್, ಸಾಮಾನ್ಯವಾಗಿ ಕೀಟ ಮತ್ತು ರೋಗಗಳ ಸಮಸ್ಯೆ ಬಂದೇ ಬರುತ್ತೆ ಸರ್ ತೋಟದಲ್ಲಿ ನಾಟಿ ಮಾಡಿದಾಗ. ಯಾಕಂತಂದ್ರೆ ನರ್ಸರಿಯಲ್ಲಿ ಇರ್ತಕ್ಕಂತಹ ಸಸಿಗಳನ್ನು ತಂದು ತೋಟಕ್ಕೆ ನೆಡೋದ್ರಿಂದ ಅದು ತೋಟದಲ್ಲಿ ಹೊಂದಾಣಿಕೆ ಆಗಿ ಅಲ್ಲಿಯ ಒಂದು ವಾತಾವರಣಕ್ಕೆ ಅದು ಒಗ್ಗಿಬಿಟ್ಟು ಬೆಳೆತಕ್ಕಂತಹ ಒಂದು ಪ್ರೋಸೆಸ್ ಆಗಿರುತ್ತೆ ಸರ್. ಆ ಟೈಮಲ್ಲಿ ಅದು ಸಾಮಾನ್ಯವಾಗಿ ಒಂದಿಷ್ಟು ಕೀಟಗಳು ಒಂದಿಷ್ಟು ರೋಗಗಳ ಸಮಸ್ಯೆ ಇರುತ್ತೆ. ಕೀಟಗಳು ಅಂತ ಬಂದಾಗ ಈ ಮಿಲಿ ಬಗ್ ಅಂತ ಏನ್ ಕರಿತೀವಿ, ಇದು ಮೇಜರ್ ತೊಂದರೆ ಕೊಡುತ್ತೆ
1: ಸರ್.
0: ರಸ ಹೀರೋ ಕೀಟ ಇದು ಮಿಲಿ ಬಗ್. ಸೊ ಮಿಲಿ ಬಗ್ ಬಿಟ್ರೆ ಬೇರೆ ಯಾವ ಕೀಟದ ಹಾವಳಿ ಕಾಫಿ ತೋಟದಲ್ಲಿ ಅಷ್ಟು ಕಾಣಿಸಿಗಲ್ಲ ಸರ್. ಇದು ಮೇಲಿನ ಒಂದು ಶೂಟ್ ಸಿಸ್ಟಮ್ ಅಂತ ಏನ್ ಕರಿತೀವಿ, ಎಲೆಗಳಿಗೆ ಅಥವಾ ಈ ರೆಕ್ಕೆಗಳಿಗೆ
1: ಸಣ್ಣ ಒಂದು
0: ರೆಂಬೆಗಳಿಗೂ ಕೂಡ ರಸ ಇರುತ್ತೆ ಅದು. ಅದ್ರ ಜೊತೆ ಜೊತೆಗೆ ಇದರದು ಕಾಟ ಬೇರುಗಳಿಗೂ ಕೂಡ ಇರುತ್ತೆ. ಇದರಿಂದ ಎಲೆಗಳು ಯೆಲ್ಲೋಯಿಂಗ್ ಆಗುತ್ತೆ. ಆಮೇಲೆ ಬರೀ ಎಲೆಗಳೆಲ್ಲ ಯೆಲ್ಲೋಯಿಂಗ್ ಆದ ತಕ್ಷಣ ಅವೆಲ್ಲ ಕೆಳಗಡೆ ಫೋಟೋಸಿಂಥೆಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲ ನಿಂತೋಗ್ಬಿಟ್ಟು ಎಲೆಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆವಾಗ ಉಳ್ಕೊಳ್ಳೋದು ಬರೀ ಕಡ್ಡಿ ಕಡ್ಡಿ ಮಾತ್ರ. ಸೊ ಇದರಿಂದ ಗಿಡದ ಒಂದು ಫ್ರೇಮ್ ವರ್ಕ್ ಅಂತ ಏನ್ ಕರಿತೀವಿ ಅದು ಕೂಡ ಹೋಗುತ್ತೆ. ಆಮೇಲೆ ಗಿಡ ಅಷ್ಟು ತಾಳ್ವಿಕೆಯನ್ನ ಅಥವಾ ಅಷ್ಟು ಒಂದು ಚೈತನ್ಯವನ್ನ ಅದು
1: ಆರೋಗ್ಯವಾಗಿ
0: ಬೆಳೆಯೋದಿಲ್ಲ. ಅಂತ ಸಮಯದಲ್ಲಿ ನಾವು ಆ ಗಿಡನ ತೆಗ್ದು ಹಾಕ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಸಮಸ್ಯೆಗಳು ಇನಿಷಿಯಲ್ ಟೈಮ್ ಅಲ್ಲಿ ಒಂದು ಮೊದಲನೇ ಹಂತದಲ್ಲಿ ಏನಾದ್ರೂ ಸ್ವಲ್ಪ ಹಳದಿ ತರ ಏನಾದ್ರೂ ಸಮಸ್ಯೆ ನಾವು ಕಂಡು ಬಂದ್ರೆ ಸ್ವಲ್ಪ ಎಲೆಗಳ ಮೇಲೆ ನೋಡ್ಬೋದು, ಅಲ್ಲಿ ಮಿಲಿಬಗ್ ಇರುತ್ತೆ. ಅಲ್ಲಿ ಎಲೆಗಳ ಮೇಲೆ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ಬೇರುಗಳಿರುತ್ತೆ, ಆ ಬೇರುಗಳಲ್ಲಿ ಮಿಲಿಬಗ್ ಸಮಸ್ಯೆ ಇದ್ದೇ ಇರುತ್ತೆ ಸರ್. 1 ಅಥವಾ 2 ಗಿಡಗಳನ್ನ ತೆಗೆದ್ಬಿಟ್ಟು ನೋಡಿದಾಗ ನಮಗೆ ಮಿಲಿಬಗ್ಗಳ ಸಮಸ್ಯೆ ಗೊತ್ತಾಗುತ್ತೆ, ಅಲ್ಲಿ ಕಂಡು ಬರುತ್ತೆ ಮಿಲಿಬಗ್ಗಳು ಇರೋದು. ಆ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ರಾಸಾಯನಿಕಗಳನ್ನ ಯೂಸ್ ಮಾಡಿ ನಾವು ತುಂಬಾ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದಾಗಿದೆ. ಮಿಲಿಬಗ್ ಏನಾದ್ರೂ ಮೇಲೆ ಎಲೆಗಳಿಗೆ ರೆಂಬೆಗಳಿಗೆ ಅಥವಾ ಸಣ್ಣ ಸಣ್ಣ ಬ್ರಾಂಚ್ ಗಳಿಗೆ ಏನಾದ್ರೂ ಇನ್ಫೆಸ್ಟೇಷನ್ ಮಾಡ್ತಾ ಇದ್ರೆ ಅದಕ್ಕೆ ಏಕಾಲೆಕ್ಸ್ ಅಂತ ಒಂದು ಕೀಟನಾಶಕ. ಸೊ ಆ ಕೀಟನಾಶಕನ 300 ml 1 ಬ್ಯಾರಲ್ ಗೆ ಹಾಕಿ
1: ಅಂದ್ರೆ 200 ಲೀಟರ್ ನೀರಿಗೆ
0: ಸಿಂಪಡಣೆ ಮಾಡೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿ ಈ ಮಿಲಿಬಗ್ ಅನ್ನ ನಿರ್ವಹಣೆ ಮಾಡಬಹುದು. ಅದೇ ತರ ಬೇರಿಗೆ ಏನಾದ್ರೂ ಮಿಲಿಬಗ್ ಅಂಟ್ಕೊಂಡಿದ್ರೆ ಅದಕ್ಕೆ ರೋಗರ್ ಅಂತ ಕೀಟನಾಶಕವನ್ನ ರೆಕಮೆಂಡ್ ಮಾಡ್ತೀವಿ. ಅದು 600 ml 200 ಲೀಟರ್ ಬ್ಯಾರಲ್ ನೀರಿಗೆ ಹಾಕಿ ಡ್ರೆಂಚ್ ಮಾಡಬೇಕು. ಹೌದು, ಬೇರುಗಳ ಸುತ್ತ ಗಿಡದ ಬುಡದಲ್ಲಿ ಅದನ್ನ ಸುರಿಬೇಕು. ಸೊ 1/2 ಲೀಟರ್ ಸುರಿದ್ರೆ ಸಾಕಾಗುತ್ತೆ. ಆ ಒಂದು ಏನು ಸೊಲ್ಯೂಷನ್ ಮಾಡ್ಕೊಂಡಿರ್ತೀವಿ ಈ ಸೊಲ್ಯೂಷನ್ ಅನ್ನ 1/2 ಲೀಟರ್ ಸೊಲ್ಯೂಷನ್ 1 ಗಿಡಕ್ಕೆ ಸುರಿದ್ರೆ ಸಾಕು, ಮಿಲಿಬಗ್ ಒಂದು ತೊಂದರೆ ನಿಯಂತ್ರಿಸಬಹುದು ಸರ್. ಅದೇ ತರನಾಗಿ ಈಗ ಕೀಟ ಆಯ್ತು, ರೋಗ ಅಂತ ಬಂದಾಗ 2 ತರ ರೋಗ ಬರುತ್ತೆ ಸರ್. 1 ಬ್ರೌನ್ ಐ ಸ್ಪಾಟ್ ಅಂತ ಕರಿತೀವಿ, ಆಮೇಲೆ 1 ಮೈರೋಥಿಸಿಯಂ ಲೀಫ್ ಸ್ಪಾಟ್ ಅಂತಾನು ಕರಿತೀವಿ.
1: ಇವೆರಡು
0: ಎಲೆ ಚಕ್ಕೆ ರೋಗಗಳು ಸರ್. ಆದ್ರೆ ಇದಕ್ಕೆ ಕೆಮಿಕಲ್ ರೆಕಮೆಂಡೇಶನ್ ಬೇರೆ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಅದ್ರದ್ದು ಕಾಸಲ್ ಆರ್ಗ್ಯಾನಿಸಮ್ ಅಂತ ಏನು ಕರಿತೀವಿ ನಾವು, ಅದಕ್ಕೆ ರೋಗವನ್ನು ಹಾಡುವ ಒಂದು ಜೀವಿ ಏನಿರುತ್ತೆ ಆ ಜೀವಿ ಬೇರೆ ಬೇರೆ ಆಗಿರೋದ್ರಿಂದ ನಾವು ಬೇರೆ ಬೇರೆ ಒಂದು ರಾಸಾಯನಿಕ

0: ಪ್ರಾಥಮಿಕ ರೆಕಮೆಂಡೇಶನ್ ಅನ್ನ ಮಾಡಲಾಗುತ್ತಿದೆ. ಬ್ರೌನ್ ಐಸ್ಪಾಟ್ ಇವೆಲ್ಲ ಬರೋದು ಸರ್ ಸ್ವಲ್ಪ ಬಿಸಿಲಿದ್ದಾಗ, ಎಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ನಾಟಿ ಮಾಡಿರ್ತೀವಿ ಎಲ್ಲಿ ಅದು ಬಿಸಿಲಿರುತ್ತೆ ಆ ಟೈಮಲ್ಲಿ ಈ ಬ್ರೌನ್ ಐಸ್ಪಾಟ್ ರೋಗ ಜಾಸ್ತಿ ಕಂಡು ಬರುತ್ತೆ. ಅದಕ್ಕೋಸ್ಕರ ನಾಟಿ ಮಾಡಿದ ತಕ್ಷಣ ಗೂಡು ಕಟ್ಟಬೇಕು. ಸೊ ಗೂಡು ಕಟ್ಟೋದ್ರಿಂದ ನೆರಳು ಕೊಟ್ಟಂಗಾಗುತ್ತೆ, ನೆರಳು ಕೊಟ್ಟಿರೋದ್ರಿಂದ ಈ ಬ್ರೌನ್ ಐಸ್ಪಾಟ್ ಡಿಸೀಸ್ ಬರಲ್ಲ. ಇದು ಫಸ್ಟ್ ಕಲ್ಚರಲ್ ಪ್ರಾಕ್ಟೀಸ್ ನಾವು ಫಾಲೋ ಮಾಡಬೇಕು ಈ ಬ್ರೌನ್ ಐಸ್ಪಾಟ್ ಬರಬಾರ್ದು ಅಂತಂದ್ರೆ. ಸೊ ಅಕಸ್ಮಾತ್ ಏನೋ ಗೂಡು ಕಟ್ಟಕ್ಕಾಗಲಿಲ್ಲ, ಜನ ಇರಲಿಲ್ಲ, ಈ ತರ ಏನೋ ಸುಮಾರು ಸಮಸ್ಯೆ ಇರುತ್ತೆ ಬೆಳೆಗಾರರಿಂದ, ಆ ಟೈಮಲ್ಲಿ ಅವರಿಗೆ ಅಕಸ್ಮಾತ್ ಆಗಿ ಈ ಒಂದು ಬ್ರೌನ್ ಐಸ್ಪಾಟ್ ರೋಗ ಅವರಿಗೆ ಕಾಣಿಸಿಕ್ರೆ ಅವರು ಒಪೆರಾ ಕೆಮಿಕಲ್ ಅನ್ನು ಸಿಂಪಡಣೆ ಮಾಡಬಹುದು. ಅದು 1 ml 1 L ಅಂತಂದ್ರೆ 200 ml 200 L ನೀರಿಗೆ ಹಾಕಿ ಆ ಒಂದು ಸ್ಪ್ರೇಯನ್ನ ತಗೋಬಹುದು. ಈ ಒಪೆರಾ ಸ್ಪ್ರೇ ತಗೊಂಡಾದ್ಮೇಲೆ ಏನಾದರೂ ಅದು ಕಡಿಮೆ ಆಗಲಿಲ್ಲ ಅಂತಂದ್ರೆ, ಅಂದ್ರೆ ನಿರ್ವಹಣೆ ಆಗಲಿಲ್ಲ ಅಂತಂದ್ರೆ ಮತ್ತೆ ಒಂದು 20-25 ದಿನ ಯಾವ್ದಾದ್ರು ಆಗಲಿ ಬೆಳೆಗಾರಿಗೆ ಒಂದು ಮಾಹಿತಿಯನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಾದರೂ ಒಂದು ಕೀಟ ರಾಸಾಯನಿಕ ಇರ್ಬೋದು ಅಥವಾ ರೋಗ ರಾಸಾಯನಿಕ ಇರ್ಬೋದು, ಯಾವ್ದಾದ್ರು ರಾಸಾಯನಿಕ ನೀವು ಸ್ಪ್ರೇ ಮಾಡಿದ್ರೆ ಒಂದು ಸ್ಪ್ರೇಯಿಂದ ಇನ್ನೊಂದು ಸ್ಪ್ರೇಗೆ ಕಡಿಮೆ ಅಂದ್ರೆ 20-25 ದಿನಗಳ ಒಂದು ಅಂತರವನ್ನ ಕೊಡಬೇಕಾಗುತ್ತೆ. ಅದೇ ತರ ಒಪೆರಾ ಸ್ಪ್ರೇ ಮಾಡಿದಾದ್ಮೇಲೂ ಕೂಡ ಕಂಟ್ರೋಲಿಗೆ ಬರಲಿಲ್ಲ ಅಂತಂದ್ರೆ ಬ್ಯೂನೋಸ್ ಅಂತ ಒಂದು ಕರಿತೀವಿ, ಅದರದ್ದು ಕೆಮಿಕಲ್ ನೇಮ್ ಬಂದ್ಬಿಟ್ಟು ಟೆಬಿಕೋನೋಸಲ್. ಅದು ಕೂಡ ನಾವು 1 ml 1 L ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಬ್ರೌನ್ ಐಸ್ಪಾಟ್ ರೋಗವನ್ನು ನಿವಾರಣೆ ಮಾಡಬಹುದು. ಅದ್ರ ಜೊತೆಗೆ ಇನ್ನೊಂದು ಮೈರೋಥಿಸಿಯಂ ಲೀಫ್ ಸ್ಪಾಟ್ ಅಂತ ಬರುತ್ತೆ. ಈ ಮೈರೋಥಿಸಿಯಂ ಲೀಫ್ ಸ್ಪಾಟ್ ಮೇಜರ್ ಆಗಿ ಬರೋದು ಅಂತಂದ್ರೆ ಸದ್ಯಕ್ಕೆ ಈಗ ಬೆಳೆಗಾರರು ಬ್ರಷ್ ವೀಡ್ ಕಟರ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ,
1: ಕಳೆ ತೆಗೆಯೋದಕ್ಕೆ
0: ಸಣ್ಣ ಸಣ್ಣ ಕಳೆ ತೆಗೆಯೋ ಒಂದು ಮೆಕನೈಸೇಷನ್ ಏನು ಯಂತ್ರಗಳನ್ನ ಏನು ಬೆಳೆಸ್ತಿದ್ದಾರೆ, ಅದರಿಂದ ಒಂದು ಸ್ವಲ್ಪ ಈ ಒಂದು ಮೈರೋಥಿಸಿಯಂ ಲೀಫ್ ಸ್ಪಾಟ್ ಹರಡೋದಾಗಿ ನಮಗೆ ಕಂಡು ಬಂದಿದೆ. ಸೊ ಅದಕ್ಕೋಸ್ಕರ ಆದಷ್ಟು ಬೆಳೆಗಾರರು ಈ ಮ್ಯಾನ್ಯುವಲ್ ವೀಡಿಂಗ್ ಅಂತ ಏನ್ ಕರಿತೀವಿ, ಕೆಲಸಗಾರನ ಇಟ್ಟು ಸ್ಲಾಶ್ ವೀಡಿಂಗ್ ಅಥವಾ ಮ್ಯಾನ್ಯುವಲ್ ವೀಡಿಂಗ್ ಅಂತ ಏನು ನಾವು ಮಾಡಿಸ್ತೀವಿ, ಸೊ ಅದನ್ನ ಮಾಡಿದ್ರೆ ಈ ತರ ಒಂದು ಮೈರೋಥಿಸಿಯಂ ಲೀಫ್ ಸ್ಪಾಟ್ ಬರಲ್ಲ. ಅದ್ರ ಜೊತೆಗೆ ಕಳೆನೂ ಕೂಡ ಚೆನ್ನಾಗಿ ಸಂಗ್ರಹಣೆ ಆಗಿ ಮಲ್ಚ್ ಆಗಿ ಅದು ನಮಗೆ ಪರಿವರ್ತನೆ ಆಗಿ ಹೊದಿಕೆಯಾಗಿ ನಾವು ಬಳಸ್ಕೋಬಹುದು. ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತೆ, ಆ ಪೋಷಕಾಂಶಗಳು ಕೂಡ ಕರಗಿ ಕಾಫಿ ಗಿಡಗಳಿಗೆ ಸಿಗ್ತಕ್ಕಂತ ಕಾರ್ಯ ಅಲ್ಲಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಅಕಸ್ಮಾತ್ ಆಗಿ ಈ ಮೈರೋಥಿಸಿಯಂ ಲೀಫ್ ಸ್ಪಾಟ್ ಬಂದ್ಬಿಟ್ರೆ ಅದಕ್ಕೆ ಟಿಲ್ಟ್ ಅಂತ ಕರಿತೀವಿ, ಪ್ರೊಪಿಕೋನೋಸಾಲ್ ಅಂತ ಒಂದು ರಾಸಾಯನಿಕ ಅದು, ಅದನ್ನ 200 ml 200 L ನೀರಿಗೆ ಹಾಕಿಬಿಟ್ಟು ಸಿಂಪಡಣೆಯನ್ನ ತಗೋಬಹುದು. ಈ ಸಿಂಪಡಣೆಯನ್ನ ತಗೊಂಡು ಕಡಿಮೆ ಆಗಲಿಲ್ಲ ಅಂತಂದ್ರೆ ಮತ್ತೆ ಒಂದು 20-25 ದಿನ ಬಿಟ್ಟು ಈ ಮ್ಯಾಂಕೋಜಬ್ ಅಂತ ಬರುತ್ತೆ ಸರ್, ಅದು 400 g 200 L ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಮೈರೋಥಿಸಿಯಂ ಲೀಫ್ ಸ್ಪಾಟ್ ಅನ್ನು ಕಡಿಮೆ ಮಾಡಬಹುದು.
1: ಇನ್ನು ಕೆಲವು ಈಗ ಬೆಳೆದಂತ ತೋಟಗಳಲ್ಲಿ ಅಲ್ಲಲ್ಲೇ ಖಾಲಿ ಜಾಗಗಳಿರ್ತವೆ,
0: ಹೌದು ಸರ್,
1: ಅಲ್ಲೂ ಕೂಡ ಇದೇ ಕ್ರಮವನ್ನು ಅನುಸರಿಸಿ ನಾವು ಸಸಿಗಳನ್ನ ನಾಟಿ ಮಾಡ್ಕೋಬಹುದು.
0: ಹೌದು ಸರ್, ಹೌದು ಸರ್, ಅಲ್ಲೂ ಕೂಡ ಎಲ್ಲೆಲ್ಲಿ ಏನು ವೈಟ್ ಸ್ಟೆಮ್ ಬೋರರ್ ಪೀಡಿತ ಗಿಡಗಳ ಇರುತ್ತೆ ಆ ಗಿಡಗಳನ್ನೆಲ್ಲ ಅವರು ತೆಗಿತಾ ಹೋಗ್ತಾರೆ, ಅದು ಅಪ್ರೂಟಿಂಗ್ ಅಂತ ಏನು ಕರಿತೀವಿ,
1: ನಾವು
0: ಸುಡ್ಬೇಕಾಗುತ್ತೆ. ಸೊ ಆತರ ವರ್ಷ ವೈಟ್ ಸ್ಟೆಮ್ ಬೋರರ್ ಅಲ್ಲಿ ನಾವು ಅದನ್ನ ಮಾಡ್ತಾ ಇರ್ತೀವಿ. ಆತರ ಒಂದು ಮಾಡತಕ್ಕಂತ ಜಾಗಗಳಲ್ಲಿ ನಾವು ಸಪ್ಲೈ ಪ್ಲಾಂಟಿಂಗ್ ಅಂತ ಕರಿತೀವಿ, ಹೋಕ್ಗಳನ್ನ ಹಾಕಬೇಕಾಗುತ್ತೆ. ಆ ಹೋಗಗಳನ್ನ ಹಾಕೋ ಟೈಮಲ್ಲೂ ಕೂಡ ನಾವು ಇದೇ ಒಂದು ಕ್ರಮವನ್ನ ಅಂತಂದ್ರೆ, ಸೊ ಸರಿಯಾದ ಒಂದು ಗುಂಡಿ ಅಳತೆ ಇರಬೇಕು, ಸೊ ಅದೇ ತರನಾಗಿ ಸರಿಯಾದ ರೀತಿಯಲ್ಲಿ ಕಾಂಪೋಸ್ಟ್ ಅನ್ನ ಕೊಡಬೇಕು, ಅದೇ ತರನಾಗಿ ಗಿಡಕ್ಕೆ ಒಂದು ಒಳ್ಳೆಯ ಒಂದು ಸಪೋರ್ಟ್ ಅನ್ನ ಒಂದು ಕೊಡಬೇಕು, ಮತ್ತೆ ಈ ಗೂಡು ಕಟ್ಟುವುದನ್ನ ಕೂಡ ನಾವು ಸೊ ಮರಿಬಾರ್ದು. ಸೊ ಈ ತರ ಹೊಸ ಪ್ಲಾಂಟಿಂಗ್ ಮಾಡಬೇಕಾದ್ರೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ವಹಿಸ್ತೀವಿ, ಸೊ ಅದೇ ಕಾರ್ಯಕ್ರಮಗಳನ್ನ ಕೂಡ ಇಲ್ಲಿಗೂ ಕೂಡ ನಾವು ಸೊ ಮುತುವರ್ಜಿಯಿಂದ ಮಾಡಬೇಕಾಗುತ್ತೆ.
1: ಸಸಿಗಳ ವಯಸ್ಸನ್ನು 1 ವರ್ಷನೇ ಆಗಿರ್ಬೇಕಾಗುತ್ತೆ.
0: ಹೌದು, ಸಸಿಗಳನ್ನ ವಯಸ್ಸನ್ನು 1 ವರ್ಷ ಆಗಿರ್ಬೇಕು ಸರ್. ಇನ್ನೊಂದೇನಂತಂದ್ರೆ ಒಬ್ಬೊಬ್ರು ಬೆಳೆಗಾರರು ಯಾರ್ಯಾರು ನರ್ಸರಿಯನ್ನ ಇಟ್ಕೊಂಡಿರ್ತಾರೆ, ಪಾತಿಗಳನ್ನ ಮಾಡ್ಕೊಂಡಿರ್ತಾರೆ, ಅವರಲ್ಲಿ ಒಂದಿಷ್ಟು ಸಸಿಗಳು ಹಾಗೆ ಉಳಿದಿರುತ್ತೆ, ಆ ಉಳಿದಿರ್ತಕ್ಕಂತ ಸಸಿಗಳನ್ನ ಮುಂದಿನ ವರ್ಷ ಕೂಡ ಅವರು ಬಳಸ್ಕೋಬಹುದು. ಆ ಒಂದು ಮುಂದಿನ ವರ್ಷ ಬಳಸ್ತಕ್ಕಂತ ಸಸಿಗಳನ್ನ ಈ ತರ ಹೋಕಗಳಾಗಿ ಅವರು ಯೂಸ್ ಮಾಡ್ಕೋಬಹುದು.
1: ರೈತ ಬಾಂಧವರೇ, ತಮಗೆ ಈ ಕಾಫಿ ಸಸಿಗಳ ನಾಟಿ ಮತ್ತೆ ಆ ನಂತರದ ಅವುಗಳ ಆರೈಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8 2 7 7 6 1 9 8 9 7. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8 2 7 7 6 1 9 8 9 7. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಸಸಿಗಳ ನಾಟಿಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ, ಒಂದ್ಸರಿ ನಾಟಿ ಮಾಡಿದಾದ್ಮೇಲೆ ಅವುಗಳ ಆರೈಕೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್. ನಮಸ್ಕಾರ
2: ರೈತ ಬಾಂಧವರೇ. ಇದು

0: ಜೊತೆಗೆ ಕಾಫಿ ಸಸಿಗಳ ನಾಟಿ ಮತ್ತು ನಂತರದ ಆರೈಕೆ ಈ ಕುರಿತು ಚಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಕುಕಾವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 24,500 ರೂಪಾಯಿಗಳು, ಅರಬಿಕಾ ಚೆರಿ 13,500 ರೂಪಾಯಿಯಿಂದ 15,200 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,000 ರೂಪಾಯಿಯಿಂದ 10,800 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ಕೇಳುಗರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0827222858. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿತ್ಯನ ಸುದ್ದಿ. ನಾಪಕ್ಲು ನೂರಂಬಡ ಮಠ ನಿವಾಸಿ ಉಮಾಣ ಕುಟ್ಟಂಡ ಚಂಗಪ್ಪ ಅಪ್ಪಾಜಿ ಎಂಗಡ ಪೊಣ್ಣು ಕಾಮಿಯಂಗ ಇಂದು ಮರಣಪಟ್ಟಿದ್ದು. 50 ದಂಡು ಬೈತ್ರ ಉಮ್ಮಣ ಕುಟ್ಟಂಡ ಕಾಮಿಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ಮೂಲತ್ತು ಪಾರಣೆಕಾರಳಾನ ಬೆಂಗಳೂರ ಕಸ್ತೂರಿ ನಗರತ್ತು ವಾಸಿಂಜ ಬಲ್ಯಾಟಂಡ ದೇವಯ್ಯ ತಮ್ಮಯಂಗ ಇಂದು ಮಜ್ಜನ ಮರಣಪಟ್ಟಿದ್ದು. 95 ಬೈತ್ರ ಬಲ್ಯಾಟಂಡ ದೇವಯ್ಯ ತಮ್ಮಯಂಗಡ ಆಕಿರಿ ಕಾರ್ಯ ನಾಳೆ ಬೆಂಗಳೂರ ಕಲ್ಪಳಿ ಕ್ರಿಮಿಟೋರಿಯಂಲ ನಡಪ ಅಂದು ಒಕ್ಕಕಾರ ಅರಚಿಟ್ಟಿತ್ತು. ನಲ್ಲೂರು ಕಾರಳಾನ ಚೆಟ್ರುಮಡ ಕಾಶಿ ತಮ್ಮಯ್ಯಂಗ ಇಂದು ಮಜ್ಜನ 12.5 ಗಂಟೆಗೆ ಮರಣಪಟ್ಟಿದ್ದು. ಮಾಜಿ ವಾಯುಸೇನಾಧಿಕಾರಿ ನಿವೃತ್ತ ಬ್ಯಾಂಕ್ ಉದ್ಯೋಗಿ 93 ಬೈತ್ರ ಚೆಟ್ರುಮಡ ಕಾಶಿ ತಮ್ಮಯ್ಯಂಗಡ ಆಕಿರಿ ಕಾರ್ಯ ನಲ್ಲೂರು ಗ್ರಾಮತ್ರ ಎಂಗಡ ಸ್ವಂತ ಮನೆಯಲ್ಲಿ ನಾಳೆ ಮಜ್ಜನ 12 ಗಂಟೆ ಉಳಲು ನಡಪ ಅಂದು ಒಕ್ಕಕಾರ ಅರಚಿಟ್ಟಿತ್ತು. ಸೀಗೆ ಹೊಸೂರು ಸಮೀಪದ ಬ್ಯಾಡಗುಟ್ಟ ಗ್ರಾಮದ 69 ವರ್ಷ ಪ್ರಾಯದ ಪಾಣತಲೆ ದೇವಯ್ಯ ಅವರು ಇಂದು ಅಪರಾಹ್ನ 3 ಗಂಟೆಗೆ ನಿಧನರಾಗಿದ್ದಾರೆ. ಪಾಣತಲೆ ದೇವಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮೃತರ ಸ್ವಗೃಹ ಬ್ಯಾಡಗುಟ್ಟ ಗ್ರಾಮದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
6: ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್ ಜೊಂಪೆನವರ. ಇಡೀ ವಿಶ್ವದಲ್ಲಿ ಭಾರತ ದೊಡ್ಡ ಸಂವಿಧಾನ ಹೊಂದಿದ್ದು ಪ್ರಜಾಪ್ರಭುತ್ವನ ಇನ್ನಷ್ಟು ಬಲಗೊಳಿಸಿಕೆ ಎಲ್ಲವೂ ಕೈಜೋಡಿಸುವಂಗೆ ಹಾಕುತ್ತಾ ಜಿಲ್ಲಾಧಿಕಾರಿ ಎಸ್ ಟಿ ಸೋಮಶೇಖರ್ ಅವರು

0: ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳ ಕೂಡು ಕಟ್ಟಲಿ. ಇಂದು ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವು ಮಾತಾಡಿದವು. ಭಾರತ ಸಂವಿಧಾನ ಮೂಲತಃ 395 ವಿಧಿಗಳನ್ನ ಹೊಂದಿದ್ದು 25 ಭಾಗಗಳಲ್ಲಿ ಸುಮಾರು 448 ಜಾಸ್ತಿ ವಿಧಿಗಳಂಗೆ 12 ಅನುಸೂಚಿಗಳನ್ನ ಸೇರಿ ದೊಡ್ಡ ಸಂವಿಧಾನ ಹೊಂದಿಟ್ಟು ಪ್ರಜಾಪ್ರಭುತ್ವದ ಬಗ್ಗೆ ಎಲ್ಲವೂ ಅಧ್ಯಯನ ಮಾಡಕ್ಕೂ ಮೂಲಭೂತ ಹಕ್ಕುಗಳೊಟ್ಟಿಗೆ ಕರ್ತವ್ಯ ಪಾಲಿಸಕೂತ ಇವು ಹೇಳಿದವು. ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಸಿ ದಯಾನಂದ ಅವು ಪ್ರಜಾಪ್ರಭುತ್ವ ಕೇವಲ ಒಂದು ಆಡಳಿತ ವ್ಯವಸ್ಥೆ ಅಲ್ಲ, ಅದು ಜೀವನದ ಮೌಲ್ಯ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗ. ಜನ ಆಡಳಿತ ಮೂಲ ಆಗಿದ್ದು ಪ್ರಜೆಗ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವೆ. ಆಯ್ಕೆಯಾದ ಜನಪ್ರತಿನಿಧಿಗ ಜನರ ಆಶಯದಂಗೆ ಆಡಳಿತ ನಡೆಸಕೂತ ಹೇಳಿದವು. ಈ ಸಂದರ್ಭ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಎಸ್ಪಿ ಆರ್ ಎನ್ ಬಿಂದುಮಣಿ, ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿನ ತಾಲೂಕು ಅಧ್ಯಕ್ಷರಾದ ಮಂದ್ರೀರ ಮೋಹನ್ ದಾಸ್, ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ತ್ರೈಮಾಸಿಕ ರಿಪೇರಿ ಕೆಲಸ ಮಾಡಿಕಿರುವುದರಿಂದ 220/66/11 ಕೆವಿ ಕುಶಾಲನಗರ ಮತ್ತೆ 66/11 ಕೆವಿ ಸುಂಟಿಕೊಪ್ಪ ವಿದ್ಯುತ್ ವಿತರಣಾ ಕೇಂದ್ರ, ಹಂಗೆನೆ 66/33/11 ಕೆವಿ ಸೋಮರ್ಪೇಟೆ ಮತ್ತೆ 33/11 ಕೆವಿ ಸೋಮರ್ಪೇಟೆ ಉಪಕೇಂದ್ರ ವ್ಯಾಪ್ತಿಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ವಿದ್ಯುತ್ ಇರದುಲೆ. ಆದ್ದರಿಂದ ಕುಶಾಲನಗರ ಟೌನ್, ಗುಡ್ಡೆಹಸೂರು, ಹೆಬ್ಬಾಲೆ, ಕೂಡಿಗೆ, ನಾಕೂರು, ಗರಗಂದೂರು, ಕಾಂಡನಕೊಲ್ಲಿ, ಮಾದಾಪುರ, ಹಂಗೆನೆ ಸೋಮರಪೇಟೆ ನಗರ, ಹಾನಗಲ್ಲು, ತಣ್ಣೀರಳ, ನೀರುಗಳಲ್ಲೇ, ಶಾಂತಳ್ಳಿ, ಕಿರಿಗಂದೂರು, ಕೊಡ್ಲಿಪೇಟೆ ಹತ್ತಿರದ ಊರುಗಳಲ್ಲಿ ವಿದ್ಯುತ್ ಇರದುಲೆತ ಚೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ತಿಳಿಸಿದರು. ಭಾಗಮಂಡಲದ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನದಲ್ಲಿ 2026-27 ಸಲದ ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಜಾತ್ರೆ 17 ಅಕ್ಟೋಬರ್ ನಡೆದಿದೆ. ಈ ಸಂಬಂಧ ಪೂರ್ವ ಸಿದ್ದತೆ ಬಗ್ಗೆ ಚರ್ಚೆ ನಡೆಸಿಕೆ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಹಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರ ಅಧ್ಯಕ್ಷತೆಯಲ್ಲಿ ದೇವಸ್ಥಾನದ ಹಳೆಮುಡಿ ಕಟ್ಟಡದಲ್ಲಿ ನಾಳೆ ಮಧ್ಯಾಹ್ನ 3:30 ಪೂರ್ವಭಾವಿ ಸಭೆ ನಡೆದಿದೆ. ವಿರಾಜಪೇಟೆ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನಾ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಇದೇ 19:00 ವಿರಾಜಪೇಟೆ ಸಂತ ಅನ್ನಮ್ಮ ಶಾಲೆಯಲ್ಲಿ ನಡೆದಿದೆ. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ 1 ಅಕ್ಟೋಬರ್ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆನ ಜಿಲ್ಲಾ ಮಟ್ಟದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಚರಣೆ ಮಾಡುವ ಸಂಬಂಧ ಹಿರಿಯ ನಾಗರಿಕರಿಗೆ ಆಟೋಟ ಸ್ಪರ್ಧೆ ಹಂಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ತಿಂಗಳ 18 10 ಗಂಟೆಗೆ ಮಡಿಕೇರಿನ ಗಾಂಧಿ ಬಾಣಿಯಲ್ಲಿ ನಡೆದಿದೆ. ಸ್ಪರ್ಧೆಗಳಲ್ಲಿ ಭಾಗವಹಿಸಿಕೆ ಕುಸಿಯಿರುವ ಹಿರಿಯ ನಾಗರಿಕರು ಸ್ಪರ್ಧೆ ನಡೆಯುವ ದಿನ ದಾಖಲಾತಿಗಳನ್ನ ತಕ್ಕಂಡು ಬರಕೂತ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಯವು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕಟ್ಟಲ್ಲಿ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಇದೇ 17:00 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಂಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ರಾಜ್ಯದಲ್ಲಿ ಇದೇ 19 ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ. ಅದರಂಗೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ನ್ಯಾಯಾಲಯಗಳಲ್ಲಿನೂ ಈ ಅದಾಲತ್ ನಡೆದಿದೆ ಅಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರ ಹಂಗೆ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ತಿಳಿಸಿದರು. ಕರ್ನಾಟಕ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ನಿಯಮಿತಂದ 2026-27 ಸಾಲಿನಲ್ಲಿ ಬೇರೆ ಬೇರೆ ಯೋಜನೆ ಅನುಷ್ಠಾನಗೊಳಿಸಲಾಗ್ತಿದ್ದು ಈ ಯೋಜನೆಗಳಡಿ ಸಹಾಯಧನ ಹಂಗೆ ಸಾಲ ಸೌಲಭ್ಯ ಪಡೆಯಕ್ಕೆ ಕುಸಿಯಿರವು ಸೇವಾ ಸಿಂಧು ಪೋರ್ಟಲ್ಲಿ ಆನ್ಲೈನ್ ಮೂಲಕ ಇದೇ 27 ಅರ್ಜಿ ಹಾಕಕ್ಕೆ. ಅರಿವು ಶೈಕ್ಷಣಿಕ ಸಾಲ ಯೋಜನೆಗಳಿಗೆ ಆಖಿರಿ ದಿನ ಇರದುಲೆ. ಜಾಸ್ತಿ ಮಾಹಿತಿ ಬೇಕರೆ ನಿಗಮದ ವೆಬ್ಸೈಟ್ ಇಂದ ಪಡ್ಕೊಳಕತ್ತ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
5: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
7: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ.

0: ಸ್ಟ್ರೀಟ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
0: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮೆಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
3: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
4: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
5: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
6: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906061786.
7: ಕೊಡಗು.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಅಲ್ಲ ಮಂಗಲಾಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಡು, ಅದಂಗ ನಿಂಗಕ್ಕೆ ಅಂಜು ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ.
3: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪೋಪಲ.
2: ಇಲ್ಲ, ವಿರಾಜಪೇಟರ ರೇಮಂಡ್ಸ್ ಶಾಪಲ್ ನಂಗ ಹೆಚ್ಚಕ್ಕೆ ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ ಒಂದು ಪೇರರ ಸ್ಟಿಚಿಂಗ್ ಚಾರ್ಜ್ ಕೊಡ್ತ ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
3: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
4: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
8: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
9: ಸುದ್ದಿ ಸಮಾಚಾರ ಓದಿನಳು ಓಚಟಂಗಡ ರವಿ ಸುಬ್ಬಯ್ಯ. ಇಡೀ ಪ್ರಪಂಚತೆ ಭಾರತತ್ರ ಸಂವಿಧಾನ ಪೆರತಬಲ್ಲೆಯದು. ಇದನ್ನು ಇನ್ನೆಚ್ಚಕ್ಕೂ ಬಲ ಕೊಟ್ಟಕ್ಕೆ ಎಲ್ಲರೂ ಕೈಕೊಟ್ಟಣ ಎಂದು ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ್ ಕೆಮಿತಕ್ಕೆ ಬಂದಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಸಮಾಜ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಸಾಕ್ಷರತಾ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪಂಜ ವಕೀಲಂಗಡ ಸಂಘಟನೆ ಕೂಟದ ಮೇಲೆ ಮಡಿಕೇರಿ ಗಾಂಧಿ ಭವನದ ಇಂದು ನಡೆದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದ ಕೂಡಿ ಅಡಿತ ತಕ್ಕರ್ನ ಹಿಂಗ ಭಾರತ ಸಂವಿಧಾನದ 395 ವಿಧಿ ಉಂಟು. ಇಕ್ಕ 25 ಭಾಗದ್ದು ಸುಮಾರು 448 ಓರ ವಿಧಿ ಪಿಂಜ 12 ಅನುಸೂಚಿ ಕೂಡದ ಬಲ್ಲೆ ಸಂವಿಧಾನ ನಂಗಡದಾಯ್ತು ಉಂಟು ಅಂತ ಅಣಿಚಿ. ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟ ವಿಷಯತನ ಎಲ್ಲರೂ ಓದಿ ತರಂಜಂಡು ಮೂಲಭೂತ ಹಕ್ಕು ಪಿಂಜ ಕರ್ತವ್ಯ ಪಾಲನೆ ಮಾಡೋಣ. ಸರ್ಕಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮಾರಿಪತ್ತು ಯುವ ಸಂಸತ್ಗೆ ಇಂದಿಂಜ ಮೊಳಿಯಿಟ್ಟಿತು. ಈ ಯುವ ಸಂಸತ್ತು ವಿದ್ಯಾರ್ಥಿಯ ವರ ಕಣಕಲು ಕೂಡಿ ಆಡೋಣ ಕೊಡಗಕ್ಕೆ ನಲ್ಲ ಪೇದ ಕೊಂಡು ಬರೋಣ ಎಂದು ಜಿಲ್ಲಾಧಿಕಾರಿ ಸಲಹೆ ಮಾಡಿಸಿ. ವಿರಾಜಪೇಟೆ ಸರ್ಕಾರಿ ಪದವಿ ಕಾಲೇಜರ ಪ್ರಾಧ್ಯಾಪಕ ಕೆ ಸಿ ದಯಾನಂದ ಕುಡದನಕ್ಕೆ ಮುಖ್ಯಪಟ್ಟು ಸಭೆಲ ತಕ್ಕ ಬರಂದಿತ್ತು. ಕೊಡಗು ನ್ಯಾಷನಲ್ ಕೌನ್ಸಿಲರ್ ಆದ ಮೇಲೆ ಕೊಡಗಡಿ ನಡೆತಿನುಳ ಜನಜಾಗೃತಿ ಕಾರ್ಪಾರ ಮರಿಪತ್ತು ಇದೇ ತಾರೀಕು 19ಕ್ಕೆ ಚಿತ್ರಹಳ್ಳಿಯಲ್ಲಿ ಮಾಲವ ಚಂಗನಾಲಯ ಕಾರ್ಯಕ್ರಮ ನಡಪ. ಅಂದು ಪಾಲಕ ನಡಪ ಮಾಲವ ಚಂಗನಾಲಯ ಕೊಡಗು ಜನಾಂಗದ ಅಸ್ತಿತ್ವ, ಗುರುತು, ಭೂಮಿ, ಭಾಷೆ, ಸಾಂಸ್ಕೃತಿಕ ಪರಂಪರೆ, ಆರ್ಥಿಕ ಪಿಂಜ, ರಾಜಕೀಯ ಹಕ್ಕಕ್ಕೆ ಸಂಬಂಧಪಟ್ಟನಕ್ಕೆ ಈ ಕಾರ್ಬಾರ್ಲ ಅರಿವಿಕೆ ಮಾಡಿಕೊಡಪ ಅಂದು ಕೌನ್ಸಿಲರ್ ಅಧ್ಯಕ್ಷ ನಂಜನಗೌಡ ನಾಚಪ್ಪ ಅರಿಚಿಟ್ಟಿತು. ಭಾಗಮಂಡಲ ಪಿಂಜ ತಲಕಾವೇರಿ ತಿರುಕಲು ಅಕ್ಟೋಬರ್ 17 ತೊಲೆಯರ ಸಂಕ್ರಾಂತಿಯಂದು ಕಾವೇರಮ್ಮ ತೀರ್ಥರೂಪತ್ತು ಭಕ್ತಂಗಕ್ಕೆ ಕಾಂಪಚುಟ್ಟು ನೇರಕ್ಕೆ ಬೋಂಡಿಯನ್ನು ಎಲ್ಲ ಏರ್ಪಾಡು ಮಾಡಿದ ವಿಷಯಕ್ಕೆ ಸಂಬಂಧಪಟ್ಟನಕ್ಕೆ ನಾಳೆ ಮಧ್ಯಂತರ ಮೀದ 3 ಗಂಟೆಗೆ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಶಾಸಕ ಅಜ್ಜಿಕುಟ್ರ ಪನ್ನಣ್ಣ ಐಂಡ ಕೊರವು ಕಾರ್ಯಕ್ಕೆ ಕಾರ್ಬಾರ ಮುಪ್ಪಡ ಸಭೆ ಭಾಗಮಂಡಲ ತಿರುಕೆ ಪಳೆಯ ಮಂಡೆಮುಡಿ ಕಟ್ಟಡದ

0: பார்த்து பிரகட்டனையில் அறிச்சிட்டு 3 திங்கக்குமா வித்யுத் கேந்திரத்தில் சாய் கூட்ட பணி உள்ளானுண்டு. நாளே போலக்க 10 கண்டஞ்சு வைப்பத்து 5 கண்டகத்தினை குஷல் நகரம் நஞ்சிராயப்பட்டினம் குட்டேஹொசூர் ஹெப்பால கனிவே மல்லனாளி பூனகிரி இண்டஸ்ட்ரியல் ஏரியா கூடிகை கூடுமங்களூர் சிறங்கல காணபேலு அந்தகோவை நாகூர் ஹாதிதெருவர் பட்டிப்பாளைய கர்வாலய கருகந்தூர் காண்டனக்கொல்லி கும்பூர் மாதாபுரம் பன்னை சிற்றாளி நெல்லிப்புதுக்கேரி அத்மேத் மங்கலம் நாகூர் சிறங்கல சுத்தமுத்து வித்யுத் இப்பிலை. அதே போல சோமரப்பேட்டை ஹானகல்லு நகரூர் துட்டுமல்த்து ಗಾಂಧಿನಗರ ಬಸವೇಶ್ವರ ರಸ್ತೆ ಐಗೂರು ಸಜ್ಜಳ್ಳಿ ಹೊಸತೋಟ ಗರಗಂದೂರು ಕಾಜೂರು ಗಿರಿವಾಲಿ ಅಬ್ಬರುಕಟ್ಟೆ ತಣ್ಣೀರಳ ನೇಗಳಲೆ ಕರ್ಕಳಿ ನೇರುಗಳಲೆ ಬಳಗುಂದ ಮೂರಕಲ್ಲು ಯಲಕನೂರು ಹೊನ್ನಳ್ಳಿ ಎಂಜಿ ರಸ್ತೆ ಬಾಣವರ ರಸ್ತೆ ಸಿ ಕೆ ಸುಬ್ಬಯ್ಯ ರಸ್ತೆ ಕ್ಲಬ್ ರಸ್ತೆ ಚೌಡ್ಲು ಆಲೆಕಟ್ಟೆ ರಸ್ತೆ ಕಕ್ಕೆಪೊಳೆ ಹಾನಗಲ್ಲು ಶಾಂತಳ್ಳಿ ಬೆಟ್ಟದಳ್ಳಿ ತೋಳೂರು ಶೆಟ್ಟಳ್ಳಿ ಕೂತಿ ಹರಗ ತಾಕೇರಿ ಕಿರುಗಂದೂರು ಬಿದ್ದಳ್ಳಿ ಜಕ್ಕಳ್ಳಿ ಕುಡಿಗಾಣ ಕೊತ್ತಳ್ಳಿ ದೊಡ್ಡಮಲ್ತೆ ಗೆಜ್ಜೆಹಣಗೋಡು ಚಿಕ್ಕತೋಳೂರು ಹಾರೋಹಳ್ಳಿ ಕೊಡ್ಲಿಪೇಟೆ ಹೊನ್ನವಳ್ಳಿ ಸುತ್ತಮುತ್ತು ವಿದ್ಯುತ್ ಇಪ್ಪಲೆ ಸಾರ್ವಜನಿಕ ಸಹಕಾರ ತರಣೊಂದು ಚಾಮುಂಡೇಶ್ವರಿ ವಿದ್ಯುತ್ ನಿಗಮತ್ರ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಮಡಿಕೇರಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಾಳೆ 18 ತಾರೀಕಿನ ಆಧಾರ್ ನೋಂದಣಿ ಪಿನ್ನ ತಿದ್ದುಪಡಿ ವಿಶೇಷ ಶಿಬಿರ ಏರ್ಪಾಡು ಮಾಡುವ ಸಾರ್ವಜನಿಕ ಈ ಶಿಬಿರದ ಪ್ರಯೋಜನ ಪಡೆದು ಪುದಿಯ ಆಧಾರ್ ನೋಂದಣಿ ಪಿನ್ನ ತಿದ್ದುಪಡಿ ಮಾಡುವಂದು ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕ ಅರಿಚಿಟ್ಟಿತು. ವಿರಾಜಪೇಟೆ ಮಾಜಿ ಸೈನಿಕ ಸಂಘದ ಸಹಕಾರ ಸಂಘತರ ಆದ ಮೇಲೆ ಇದೇ ತಾರೀಕು 23 ಪಲಕ 10 ಗಂಟೆಗೆ ವಿರಾಜಪೇಟೆ ಸ್ಟೇಟ್ ಬ್ಯಾಂಕರ ಎದಿಕೆಯುಳ್ಳ ಯೋಧಂಗಡ ಸ್ಮಾರಕ ಸಂಬತ್ರ ಮುಂಬಲು ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿರ ಗೌರವದೊಡೆ ಸ್ಮಾರಕಕ್ಕೆ ಪೂಜೋಪೆ ಅರ್ಪಣೆ ಮಾಡಿದ್ದು ದೇಶ ರಕ್ಷಣೆ ನೆರೆತು ಮರಣಪಟ್ಟ ಯೋಧಂಗಕ್ಕೆ ಪಿನ್ನ ಮರಣಪಟ್ಟ ಮಾಜಿ ಯೋಧಂಗಕ್ಕೆ ಶ್ರದ್ಧಾಂಜಲಿ ಅರ್ಪಣೆ ಮಾಡುವ ಕಾರ್ಬಾರ್ಲು ಲೆಫ್ಟಿನೆಂಟ್ ಕರ್ನಲ್ ಅಜನಿಕಂಡ ಬಿ ಚಂಗಪ್ಪ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಜಿಕ್ಯೂಟಿವ್ ಸ್ಪನ್ನನು ವಿಧಾನ ಪರಿಷತ್ ಸದಸ್ಯ ಮಂಡೆಪಂಡ ಸುಜಾ ಕುಶಲಪ್ಪ ಕುಡ್ದನಕ್ಕೆ ಮುಖ್ಯಪಟ್ಟು ಕೂಡಿ ಆಡುವ ಇಲ್ಲಿಗೆ ಸುದ್ದಿ ಸಮಾಚಾರ ತಂದಿತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.

0: ಕೇಳುಗರಿ, ಈ ಸಂಜೆ 7:45ಕ್ಕೆ ಅರೆಭಾಷ್ಯಾಯಿಸಿರಿ. ವಿಮಲಾ ಅರುಣ ಪಡ್ಡಂಬೇಲು ಅವರಿಂದ ಲಲಿತ ಪ್ರಬಂಧ ಮನೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34ಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55ಕ್ಕೆ ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45ಕ್ಕೆ ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಕಣ್ಣೊರೆಸುವ ತಂತ್ರ ಬಿಟ್ಟು ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಆಗ್ರಹ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಕಿಶೋ ಅಣೆಕಟ್ಟು ನಿರ್ಮಾಣ ಒಪ್ಪಂದಕ್ಕೆ 6 ರಾಜ್ಯಗಳು ಸಹಿ. ಉತ್ತರಾಖಂಡದಲ್ಲಿ ಇಂದಿನಿಂದ ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಆರಂಭ. ಟಿ20 ಕ್ರಿಕೆಟ್. ಅಫ್ಘಾನಿಸ್ತಾನ ವಿರುದ್ದ ಟಾಸ್

ಮಾಡಿದ ಭಾರತ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿನ 18ನೇ ಬ್ರಿಕ್ಸ್ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ನಡುವೆ ಹಲವಾರು ಮಹತ್ವದ ವಿಷಯಗಳು ಚರ್ಚೆಯಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ಹೇಳಿದ್ದಾರೆ. ಎರಡೂ ದೇಶಗಳು ಪರಸ್ಪರ ಮೂರು ಪ್ರಮುಖ ಅಂಶಗಳಾದ ಪರಸ್ಪರ ಗೌರವ, ಪರಸ್ಪರ ಆಸಕ್ತಿ ಮತ್ತು ಪರಸ್ಪರ ಸೂಕ್ಷ್ಮತೆಯಿಂದ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚಿಸಲಾಗಿದೆ ಎಂದರು. ಒಮಾನ್ ತೀರದಲ್ಲಿ ಭಾರತೀಯ ವಾಣಿಜ್ಯ ನೌಕೆ ಮೇಲೆ ನಡೆದ ದಾಳಿಯ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿದ ಜೈಸ್ವಾಲ್, ಭಾರತದ ಯಾವುದೇ ವಾಣಿಜ್ಯ ನೌಕೆ, ಸುರಕ್ಷಿತ ನೌಕಾಯಾನ, ನಾಗರಿಕರ ಮೇಲೆ ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿಯನ್ನು ಭಾರತ ಒಪ್ಪುವುದಿಲ್ಲ. ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ಈ ಹಿಂದಿನಂತೆ ಶಾಂತಿಯುತವಾಗಿ ವಾಣಿಜ್ಯ ವ್ಯವಹಾರಗಳನ್ನು ನಡೆಸಲು ಭಾರತ ಒತ್ತಾಯಿಸುತ್ತದೆ ಎಂದು ಹೇಳಿದರು. ಒಮಾನ್ ತೀರದಲ್ಲಿ ದಾಳಿಗೊಳಗಾದ ನೌಕೆಯ ಮೇಲೆ ಪನಾಮ ದೇಶದ ಧ್ವಜವಿದ್ದು 14 ಮಂದಿ ಭಾರತೀಯರು ಈ ನೌಕೆಯಲ್ಲಿದ್ದರು. ದಾಳಿಯ ನಡುವೆಯೂ 13 ಭಾರತೀಯರನ್ನು ರಕ್ಷಿಸಿದ್ದು ಒಬ್ಬ ಭಾರತೀಯ ಕಾಣೆಯಾಗಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ನಿಕಟವಾಗಿ ಈ ಘಟನೆಯನ್ನು ನಿರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದರು.

0: ಓಮಾನ್ ತೀರದಲ್ಲಿ ದಾಳಿಗೊಳಗಾದ ನೌಕೆಯ ಮೇಲೆ ಪನಾಮಾ ದೇಶದ ಧ್ವಜವಿದ್ದು 14 ಮಂದಿ ಭಾರತೀಯರು ಈ ನೌಕೆಯಲ್ಲಿದ್ದರು. ದಾಳಿಯ ನಡುವೆಯೂ 13 ಭಾರತೀಯರನ್ನು ರಕ್ಷಿಸಿದ್ದು ಒಬ್ಬ ಭಾರತೀಯ ಕಾಣೆಯಾಗಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ನಿಕಟವಾಗಿ ಈ ಘಟನೆಯನ್ನು ನಿರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದರು. ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂರ್ ಅಜದ್ ತಲೆಯ ಮೇಲೆ ಪಾಕಿಸ್ತಾನ ಸರ್ಕಾರ 70 ಲಕ್ಷ ಪಾಕಿಸ್ತಾನಿ ರೂಪಾಯಿ ಬಹುಮಾನ ಘೋಷಿಸಿರುವ ಬಗೆಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ರಣದೀಪ್ ಜೈಸ್ವಾಲ್, ಇಂತಹ ಕಣ್ಣೊರೆಸುವ ಪಾಕಿಸ್ತಾನದ ತಂತ್ರಗಳು ಭಾರತಕ್ಕೆ ಹೊಸದೇನಲ್ಲ. ಇಂತಹ ಘೋಷಣೆಗಳನ್ನು ಮಾಡುವ ಬದಲು ಪಾಕಿಸ್ತಾನ ಉಗ್ರರ ವಿರುದ್ದ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ವೃದ್ಧಿಸುತ್ತಿರುವ ಭಾರತದ ಪಾತ್ರವನ್ನು ಆಸ್ಟ್ರೇಲಿಯಾ ರಾಯಭಾರಿ ಫಿಲಿಪ್ ಗ್ರೀನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಸಮಿತಿಯ ವೇದಿಕೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಆಸ್ಟ್ರೇಲಿಯಾ ನಡುವಿನ ವ್ಯವಸಾಯ, ತಂತ್ರಜ್ಞಾನ ಮತ್ತು ಆರೋಗ್ಯ ಸೇವೆಗಳ ಪರಸ್ಪರ ಸಹಕಾರಕ್ಕೆ ಇರುವ ಅವಕಾಶಗಳ ಬಗ್ಗೆ ಗಮನ ಸೆಳೆದರು. ಆಸ್ಟ್ರೇಲಿಯಾ ಬ್ರಿಕ್ಸ್ ದೇಶಗಳ ಗುಂಪಿನಲ್ಲಿ ಇಲ್ಲದಿದ್ದರೂ ಭಾರತ ಸೇರಿದಂತೆ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪಾತ್ರವನ್ನು ಗೌರವಿಸುತ್ತದೆ. ಭಾರತ ಜಾಗತಿಕ ಮಟ್ಟದಲ್ಲಿ ದೈತ್ಯ ಶಕ್ತಿಯಾಗಿ ಬೆಳೆದಿದೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ನಡುವಿನ ಬಾಂಧವ್ಯ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ವೃದ್ಧಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. ಸಂಘರ್ಷಗಳು ಮತ್ತು ವೈರುಧ್ಯಗಳಿಂದ ಕೂಡಿದ ಜಗತ್ತಿನಲ್ಲಿ ನವದೆಹಲಿಯಲ್ಲಿ ನಡೆದ ಯಶಸ್ವಿ ಬ್ರಿಕ್ ಶೃಂಗಸಭೆಯು ಅತ್ಯಂತ ಗಮನಾರ್ಹವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ನ ರಜತ ಮಹೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಸರ್ವಾನುಮತದಿಂದ ಅಂಗೀಕರಿಸಲ್ಪಟ್ಟ ನವದೆಹಲಿಯ ಘೋಷಣೆಯು ಒಂದು ಪ್ರಮುಖ ಸಾಧನೆ ಎಂದು ಶ್ಲಾಘಿಸಿದ್ದಾರೆ. 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧಿಸುವಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ಜಾಗತಿಕ ಸವಾಲುಗಳ ಕುರಿತಾದ ತನ್ನ ದೃಷ್ಟಿಕೋನಗಳನ್ನು ಭಾರತ ಈಗ ಹೆಚ್ಚಿನ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುತ್ತಿದೆ. ದೇಶದ ಹಿತಾಸಕ್ತಿಗಳು ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸಿವೆ, ಜವಾಬ್ದಾರಿಗಳು ಹೆಚ್ಚಿವೆ ಮತ್ತು ಅದಕ್ಕೆ ಅನುಗುಣವಾಗಿ ಭಾರತದ ಮೇಲಿನ ನಿರೀಕ್ಷೆಗಳು ಕೂಡ ಅಧಿಕವಾಗಿವೆ ಎಂದು ಅವರು ಹೇಳಿದ್ದಾರೆ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಉತ್ತರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ ಮತ್ತು ದೆಹಲಿಯ ಮುಖ್ಯಮಂತ್ರಿಗಳು ಇಂದು ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆ ಸಂಬಂಧಿತ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಜಲ ಸಂಬಂಧಿತ ಘಟನೆಗಳ ವೆಚ್ಚದ ಶೇಕಡ 90%ರಷ್ಟನ್ನು ಕೇಂದ್ರ ಸರ್ಕಾರ ಹಾಗೂ ಉಳಿದ ಶೇಕಡ 10%ರಷ್ಟನ್ನು ಆರ್ಥಿಕ ಹೊರೆಯನ್ನು ಯೋಜನೆಯಲ್ಲಿ ಪಾಲ್ಗೊಳ್ಳುವ 6 ರಾಜ್ಯಗಳು ಹಂಚಿಕೊಳ್ಳಲಿವೆ. ಹೊಸ ನೇಮಕಾತಿಗಳು ನಡೆಯುವವರೆಗೆ ನಿವೃತ್ತರಾಗುತ್ತಿರುವ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿಯನ್ನು 1 ತಿಂಗಳ ಅವಧಿಗೆ ವಿಸ್ತರಿಸುವ ಕುರಿತು ಪರಿಶೀಲಿಸುವಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ಹುದ್ದೆಗಳು ಖಾಲಿ ಇರುವ ಕಾರಣದಿಂದಾಗಿ ನ್ಯಾಯಮಂಡಳಿಗಳು ನಿಷ್ಕ್ರಿಯವಾಗಬಾರದು ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಚಿ ಹಾಗೂ ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠದ ಮುಂದೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರ ಮೂಲಕ ಕೇಂದ್ರ ಸರ್ಕಾರ ತನ್ನ ನಿಲುವು ಮಂಡಿಸಿತು. ಹೊಸ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿರುವುದರಿಂದ ತಾತ್ಕಾಲಿಕ ವಿಸ್ತರಣೆಗಾಗಿ ಸಲ್ಲಿಸಲಾದ ಇಂತಹ ಮನವಿಗಳನ್ನು ಪರಿಗಣಿಸಬಾರದು ಎಂದು ಸರ್ಕಾರ ಕೋರಿತು. ನ್ಯಾಯಾಧೀಕರಣ ಸುಧಾರಣಾ ಕಾಯ್ದೆ 2026 ಅಡಿಯಲ್ಲಿ ವಿವಿಧ ನ್ಯಾಯಮಂಡಳಿಗಳ 248 ಸದಸ್ಯರ ಅಧಿಕಾರಾವಧಿ ವಿಸ್ತರಣೆಗೆ ಅರ್ಹರೆಂದು ಗುರುತಿಸಲಾಗಿದೆ ಎಂದು ಮತ್ತು ಅವರ ಸೇವೆಯನ್ನು ವಿಸ್ತರಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಇದೇ ತಿಂಗಳ 8ರಂದು ನ್ಯಾಯಪೀಠಕ್ಕೆ ಮಾಹಿತಿ ನೀಡಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ ಮತ್ತು ಸಿಡಿಪಿಒ, ಎಫ್ಎಸ್ಒ ಮತ್ತು ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆಗಳ ಆಧಾರದ ಮೇಲೆ ಮಾಡಿರುವ ನೇಮಕಾತಿಗಳನ್ನು ರದ್ದುಗೊಳಿಸಿರುವ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ಮೇಲಿನ ತಡೆಯಾಜ್ಞೆಯನ್ನು ಜಾರ್ಖಂಡ್ ಹೈಕೋರ್ಟ್ ಇಂದು ಮುಂದುವರೆಸಿದೆ. ಸಿಐಡಿ ತನಿಖೆಯ ಸ್ಥಿತಿಗತಿಯನ್ನು ಸ್ಪಷ್ಟಪಡಿಸಿ 48 ಗಂಟೆಗಳ ಒಳಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ನ್ಯಾಯಮೂರ್ತಿ ದೀಪಕ್ ರೋಷನ್ ಜಾರ್ಖಂಡ್ ಸರ್ಕಾರಕ್ಕೆ ಸೂಚಿಸಿದ್ದಾರೆ.

0: ಸರ್ಕಾರವು ತನ್ನ ಪ್ರತಿಕ್ರಿಯೆಯನ್ನು ಸಲ್ಲಿಸಲು ಒಂದು ವಾರದ ಸಮಯವನ್ನು ಕೇಳಿದೆ. ಆದರೆ ಈ ವಿಷಯವು ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ಮತ್ತು ನೇಮಕಗೊಂಡ ಸಿಬ್ಬಂದಿಗಳ ಭವಿಷ್ಯಕ್ಕೆ ಸಂಬಂಧಿಸಿದೆ. ಅನಗತ್ಯ ವಿಳಂಬ ಮಾಡಬಾರದು ಎಂದು ನ್ಯಾಯಾಲಯ ಹೇಳಿದೆ. ಪ್ರಕರಣದ ಮುಂದಿನ ವಿಚಾರಣೆ ಇದೇ 18ಕ್ಕೆ ನಡೆಯಲಿದೆ. ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ್ ಉತ್ತರಾಖಂಡದಲ್ಲಿ ಇಂದು ಆರಂಭವಾಯಿತು. ಗುಡ್ಡಗಾಡು ಮತ್ತು ಅರೆಗುಡ್ಡಗಾಡು ಪ್ರದೇಶಗಳಲ್ಲಿ ಪರಸ್ಪರ ಸೇನಾ ಸಾಮರ್ಥ್ಯ ವೃದ್ಧಿಸುವ ದಿಸೆಯಲ್ಲಿ ಈ ಸಮರಾಭ್ಯಾಸ ನಡೆಸಲಾಗುತ್ತಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಡ್ರೋನ್ ಮತ್ತು ಸ್ವಯಂಚಾಲಿತ ಕಣ್ಗಾವಲು ವ್ಯವಸ್ಥೆಯನ್ನು ಯೋಜಿಸುವ ನಿಟ್ಟಿನಲ್ಲಿ ಈ ತರಬೇತಿ ನಡೆಯುತ್ತಿದೆ. ಎರಡೂ ದೇಶಗಳ ರಕ್ಷಣಾ ತಜ್ಞರು ಪರಸ್ಪರ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿದ್ದು ಇದು ಭಾಗವಹಿಸುವಿಕೆ, ಸಂವಾದ, ಸಮಾನತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳ ತತ್ವಗಳ ಮೇಲೆ ದೃಢವಾಗಿ ನಿಂತಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ಅಂತಾರಾಷ್ಟೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರತಿಯೊಬ್ಬ ನಾಗರಿಕನಿಗೂ ಧ್ವನಿ ನೀಡುವ ಪ್ರಜಾಪ್ರಭುತ್ವದ ಸ್ಫೂರ್ತಿಯನ್ನು ನಾಗರಿಕರು ಸಂಭ್ರಮಿಸಬೇಕು, ಅಲ್ಲದೆ ಮುಂದಿನ ಪೀಳಿಗೆಗಾಗಿ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತೆ ಅವರು ಜನರಿಗೆ ಕರೆ ನೀಡಿದ್ದಾರೆ. ಏಡ್ಸ್ ಚಿಕಿತ್ಸೆಗಾಗಿ ಬೋಟ್ಸವಾನದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಇಂದು ಅಲ್ಲಿಗೆ 10 ಟನ್ ಆಂಟಿ ರೆಟ್ರೋವೈರಲ್ ಔಷಧಗಳನ್ನು ಕಳುಹಿಸಿದೆ. ಜಾಗತಿಕ ದಕ್ಷಿಣ ಪಾಲುದಾರ ರಾಷ್ಟಗಳೊಂದಿಗೆ ಆರೋಗ್ಯ ಸಹಕಾರ ಬಲಪಡಿಸುವ ತನ್ನ ಬದ್ದತೆಯನ್ನು ಈ ಕ್ರಮ ಪುನರುಚ್ಚರಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್. ಜೈಶಂಕರ್ ತಿಳಿಸಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲು ದೇಶವನ್ನು ಕಟ್ಟುವ ದಿಸೆಯಿಂದ ಕ್ರೀಡಾಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ರಾಜ್ಯ ಸಚಿವೆ ರಕ್ಷಾ ನಿಖಿಲ್ ಖಡ್ಸೆ ಹೇಳಿದ್ದಾರೆ. 3 ದಿನಗಳ ಮಿಜೋರಾಂ ಪ್ರವಾಸದಲ್ಲಿರುವ ಕೇಂದ್ರ ಸಚಿವರು ಮಿಜೋರಾಂ ಕ್ರೀಡಾ ಸಚಿವ ಲ್ಯಾಂಗಿನ್ ಗ್ಲೋವಾ ಹಮರ್ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದರು. ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತರಿಗೆ ಇಂತಿಷ್ಟೇ ಕಾಲ ಉಳಿಯಬಹುದು ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಹೊರಡಿಸಿದ್ದ ನಿಯಮಗಳಿಗೆ ಅಲ್ಲಿನ ಒಕ್ಕೂಟ ನ್ಯಾಯಾಲಯ ತಡೆ ಒಡ್ಡಿದೆ. ಮ್ಯಾಸಾಚುಸೆಟ್ಸ್ ಜಿಲ್ಲಾ ನ್ಯಾಯಾಧೀಶರಾದ ಈ ತಡೆಯಾಜ್ಞೆ ಅಂತಾರಾಷ್ಟೀಯ ವಿದ್ಯಾರ್ಥಿಗಳಿಗೆ ನಿರಾಳತೆ ತಂದಿದೆ. ಇಂತಹ ನಿರ್ಧಾರಗಳು ಅಮೆರಿಕದ ಆರ್ಥಿಕತೆ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಉಸಿರುಗಟ್ಟಿಸುತ್ತವೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಕಳೆದ ಜುಲೈನಲ್ಲಿ ಟ್ರಂಪ್ ಆಡಳಿತ ಹೊರಡಿಸಿದ ನಿಯಮಗಳ ಪ್ರಕಾರ ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕ ನೆಲೆಯಲ್ಲಿ 4 ವರ್ಷಗಳ ಕಾಲ ಮತ್ತು ಪತ್ರಕರ್ತರು ಗರಿಷ್ಠ 240 ದಿನಗಳ ಕಾಲ ಮಾತ್ರ ಇರಬಹುದು ಎಂದು ಹೇಳಿತ್ತು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಪುರುಷರ 2ನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ 2.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 11 ರನ್ ಗಳಿಸಿ ಆಟವಾಡುತ್ತಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯಲ್ಲಿದೆ. ಸರಣಿಯ 3ನೇ ಪಂದ್ಯ ಇದೇ 17ರಂದು ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಣ್ಣರಿಸುವ ತಂತ್ರ ಬಿಟ್ಟು ಉಗ್ರರ ವಿರುದ್ದ ನಿರ್ದಿಷ್ಟ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಆಗ್ರಹ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಕಿಶೋ ಅಣೆಕಟ್ಟು ನಿರ್ಮಾಣ ಒಪ್ಪಂದಕ್ಕೆ 6 ರಾಜ್ಯಗಳು ಸಹಿ. ಉತ್ತರಾಖಂಡದಲ್ಲಿ ಇಂದಿನಿಂದ ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಆರಂಭ. ಟಿ20 ಕ್ರಿಕೆಟ್ ಅಫ್ಘಾನಿಸ್ತಾನ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು ತರಂಗಾಂತರ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:22. ನಮ್ಮ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ ಅರೆ ಭಾಷೆ ಐಸಿರಿ.
4: ಕೇಳುಗ ಬಾಂಧವಕ್ಕೆಲ್ಲ ಇಂದಿನ ಅರೆಭಾಷೆ ಐಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ವಿಮಲಾರುಣ ಪಡ್ಡಂಬೈಲು ಇವು ಬರೆದ ಲಲಿತ ಪ್ರಬಂಧ ಮನೆ.
5: ನಮ್ಮ ಪಕ್ಕದ ಮನೆ ಸುಮಕ್ಕ ಮತ್ತು ರಮೇಶಣ್ಣ ಇಬ್ಬರು ಟೀಚರ್ ಮಾಸ್ಟರು. ಅವಕ್ಕೆ 2 ಮಕ್ಕ. ಮಾಸ್ಟರ್ ಟೀಚರ್ ಅಂತ ಹೇಳಿದ್ರೆ ಊರಲ್ಲಿ ಭಾರೀ ಗೌರವ. ಯಾರೇ ಮನೆಗೆ ಬಂದರೂ ಅವಕ್ಕೆ ಏನಾರು ಕುಡಿಕೆ ಕೊಡದೆ ಕಳಿಸಿದವಲ್ಲ. ಬಯಲಿಲಿ ನಡೆವ ಎಲ್ಲಾ ಕಾರ್ಯಕ್ಕೂ ಅವು ಬೇಕೇ ಬೇಕು. ಮಾಸ್ಟರ್ಗೂ ಅವರ ಹೆಣ್ಣಿಗೂ ನೆಂಟರು ಅಂತ ಹೇಳ್ರೆ ಆತು. ಭಾರೀ ಲಾಯ್ಕಲಿ ಉಪಚಾರ ಮಾಡ್ತಾ ಇದ್ದು. ಐತಾರ ಬಾತ್ ಅಂತೇಳ್ರೆ ಯಾರಾದರೂ ಮಧ್ಯಾಹ್ನ ಊಟಕ್ಕೆ ಇದ್ದೇ ಇದ್ದೇವೆ. ಮಾಸ್ಟರ್ ಟೀಚರ್ ತುಂಬ ಒಳ್ಳೆಯವು ಅಂತ 4 ಬಾಯಲ್ಲಿ ಹರಿದಾಡ್ತಾ ಇತ್ತು. ಅವು ಈಗ ಇರ್ದೋ ಅಪ್ಪನ ಕಾಲದ ಹಳೇ ಮನೆ. ಬೋದಿಗ ಕಂಬ ಹಾಕಿ

ನೋಡಿಕೆ ಸಾಮಾನ್ಯ ಇತ್ತು. ಮಕ್ಕ ದೊಡ್ಡದಾದಂಗೆ ಮಕ್ಕಳಿಗೆ ಹಳೇ ಮನೆ ಇಷ್ಟ ಆಗದೆ ಒತ್ತಾಯಕ್ಕೆ ಹೊಸಮನೆ ಮಾಡುವ ಯೋಚನೆ ಮಾಡ್ದೋ. ಅಂತೂ ಜೋಯಿಸಿರ ಕೇಳಿ ಮನೆ ಮುರಿಯಕ್ಕೆ ಹೊರಟು. ಮನೆ ಮುರಿಯಕ್ಕನ ಆಚೀಚಿ ಮನೆಯು ಉಪಕಾರಕ್ಕೆ ಬಂದು ಬಂದವಕ್ಕೆ ಕೋಳಿ ಸಾರು ಮಾಡುವ ಗಡಿಬಿಡಿಲಿ ಟೀಚರ್ ಇದ್ದರೆ ಮಾಸ್ಟ್ರು ಧೂಳು ಅಲರ್ಜಿ ಆದೆ ಅಂತ ಸೀನಿ ಕಂಡು ದೂರ ಕುದ್ದು. ಹಳೇ ಕಾಲದ ಚೊಂಬು ಪಾತ್ರಗ ಸುಮಾರಿತ್ತು. ಮಾಸ್ಟ್ರು ಟೀಚರು ಒಮ್ಮೆನೂ ಕರಿ ಅಟ್ಟಕ್ಕೆ ಹತ್ತಿ ನೋಡಿದವಲ್ಲ. ಅಂದ ಇಂಬೊತ್ ಕೆಲಸ ಮುಗಿಸಿ ಬಂದ ಕೆಲವು ಜನ ಹೋಕನ ಹಳೇ ಮರದ ತುಂಡನ ಸೌದೆ ಆದಷ್ಟೇ ಬೇರೆ ಎಂಥ ಕಾಕಿಲಿ ಅಂತ ಹೇಳಿ ಹೊರೆ ಕಟ್ಟಿ ಮನೆಗೆ ಹೊತ್ಕೊಂಡು ಹೊರಟು. ಆದರೆ ಒಬ್ಬ ಮಾತ್ರ ಮನೆಗೆ ಹೋಕನ ಬೀಟಿ ಮರದ ತುಂಡನ ಮೇಜಿ ಕಾಲಿಗೆ ಕುರ್ಚಿ ಕಾಲಿಗೆ ಅಂತ ಮಾಸ್ಟರ್ ಹೆಡ್ ಮಾಡಿ ಅದರ ಮನೆಗೆ ಹೊತ್ತತ್ತು. ಅದರಿಡೀಲಿ ಅವರ ಪುಳ್ಳಿ ಮನೆಗೆ ಆಗಾಗ ಹೋಗಿ ಬಾಕನ ಕೈಲಿ ಒಂದೊಂದೇ ಕೆಲವು ಹಳೇ ಕಾಲದ ಚೊಂಬು ಪಾತ್ರೆನ ಮನೆಗೆ ಸಾಕ್ಸಿದ ಪಾಪ ಮಾಸ್ಟ್ರಿಗೆ ಅಂದಾಜೇ ಆತ್ಲೆ. ಅಂತೂ ಇಂತೂ ಮಾಸ್ಟ್ರ್ ಮನೆ ಕಟ್ಟಿಕೆ ಶುರು ಮಾಡ್ದು. ಆಗ ಶುರುವಾತು ನೋಡಿ, ನೋಡಿಕೆ ಬಂದು ಒಂದೊಂದು ಹೇಳಿಕೆ ಶುರು ಮಾಡ್ದು. ಬಂದವೆಲ್ಲೋ ವಾಸ್ತು ಪಂಡಿತರೆ. ಈಗಂತೂ ಕುದ್ದದಕ್ಕೆ ನಿಂತದಕ್ಕೆ ವಾಸ್ತು. ಹಂಗು ಹಿಂಗ ಆಗಿ ಮನೆ ಒಂದು ಹಂತಕ್ಕೆ ಮುಕ್ಕಂಡ್ಬಾತು. ಇಂಜಿನಿಯರ್ ಪ್ಲಾನೊಟ್ಟಿಗೆ ಊರಿನ ಜನರ ಪ್ಲಾನು ಸೇರ್ತು. ನೋಡಿಕೆ ಬಂದವು ಹೆಂಗೂ ಮನೆ ಕಟ್ತಾ ಒಳ್ಳರಿ, ಮೇಲೊಂದು ಮಾಳಿಗೆ ಮಾಡಿ ರೂಮ್ ದೊಡ್ಡದು ಮಾಡಿ ವರ್ಕ್ ಏರಿಯಾ ಇದ್ದರೆ ಒಳ್ಳೆಯದು ಅಂತ ಹೇಳಿ ಹೇಳಿ ದೊಡ್ಡ ಇಡೀ ಮನೆ ಆತು. 25 ಲಕ್ಷ ಯಾವ ಮನೆ, 50 ಲಕ್ಷಲ್ಲಿ ಆತು. ಮನೆ ಪೊರ್ಲ ಹಾಕೊಂಡು ಬಂದಾಗೆ ಮಾಸ್ಟ್ರ್ ಮೋರೇನು ಕಪ್ ಕಪ್ ಹಾಕೊಂಡು ಬಾತು. ಮಾಸ್ಟ್ರಿಗೂ ಮನಸ್ಸಲ್ಲಿ ಒಳಗಿಂದೊಳಗೆ ಹೆಮ್ಮೆ, ಊರುಲೇ ದೊಡ್ಡ ಮನೆ ಅಂತ. ಇಷ್ಟ ಆದ ಮೇಲೆ ಗೌಜುಲಿ ಒಕ್ಕಲು ಮಾಡದೆ ಅದೇನೋ ಹೇಳಿ, ಸಣ್ಣ ಮಟ್ಟಿಗಾದರೂ ಜೌಳಿ ತೆಗೆಯದಿರಿಕೆ ಆದೇನೋ. ಜೌಳಿ ತೆಗೆಯಕ್ಕೆ ಹೋದು, ಅಲ್ಲೇ ಗಮ್ಮತ್ತಿರ್ದು. ಮಾಸ್ಟರ್ ಕಡೆಯೋಕೆ ಬಟ್ಟೆ ತೆಗೆಕನ್ನ ಕಮ್ಮಿ ಸಾಕು ಅಂತ ಟೀಚರ್ ಹೇಳ್ರಿ, ಟೀಚರ್ ಕಡೆಯೋಕೆ ತೆಗೆಕನ್ನ ಕಮ್ಮಿ ಸಾಕು ಅಂತ ಮಾಸ್ಟ್ರು. ಅಂತೂ ಇಂತೂ ಜೌಳಿ ತೆಗೆಕನ್ನ ಬಟ್ಟೆಗಿಂತ ಚರ್ಚೆನೇ ಜಾಸ್ತಿ ಆಯ್ತು. ಎಲ್ಲ ತೆಗ್ದ ಆಕನ ಮಾಸ್ಟ್ರು ತಕೊಂಡದು ಒಂದು ಬನಿಯನ್ ಮಾತ್ರ. ಬಟ್ಟೆ ಅಂತ ಹೇಳಿಕನ ನಮ್ಮ ಅಪ್ಪನ ಮಾತು ನೆನಪಾದೆ. ಅಪ್ಪ ಮುಂದೆ ನಾವು ಸಣ್ಣದಿರ್ಕನ ಬಟ್ಟೆ ತೆಗೆಯಕ್ಕೆ ಕರ್ಕೊಂಡು ಹೋದೋ. ಹೋಗಿ ಅಂಗಡಿ ಒಳಗೆ ನುಗ್ಗಿಕನನೆ ಚೀಪ್ ಆ್ಯಂಡ್ ಬೆಸ್ಟ್ ಕೊಡಿ ಅಂತ ಹೇಳ್ದು. ನಾವು ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಭಾರೀ ಒಳ್ಳೇದು ಅಂತ ಗೊತ್ತು. ತಂದು ಒಗೆಯಕನನೇ ಗೊತ್ತಾದು ಚೀಪ್ಲಿ ಬೆಸ್ಟ್ ಇಲ್ಲೇ ಅಂತ. ಮನೆ ಒಕ್ಕಲ ದಿನ ಬಾತು. ಕತ್ತಲೆಗೆ ಕುಟ್ಟಿ ಪೂಜೆ. ಕುಟ್ಟಿ ಪೂಜೆ ಅಂತ ಹೇಳೋ ಬದಲು ಕುಪ್ಪಿ ಪೂಜೆ ಅಂತ ಹೇಳ್ದೇ ಒಳ್ಳೇದು. ಮುಂದೆಲ್ಲ ಹೀಗೆ ಇತ್ತಿಲೆ. ಕುಟ್ಟಿ ಪೂಜೆ ದಿನ ಒಂದು ಕೋಳಿ ಕೊಂದು ಅದನ್ನೇ ಸಭೆಗೆ ಬಳಸ್ತಿದ್ದು. ಅದರಲ್ಲೂ ಅರ್ಧದಷ್ಟು ಗೈಪು ಒಳಗೆ ಇಸ್ತಿದ್ದೋ. ಹೋದವಂಗೆ ಚೋಲಿಯೋ ರೆಕ್ಕೆ ತುಂಡೋ ಗತಿ. ಆ ಒಂದು ತುಂಡುಗಾಗಿ 11 ಗಂಟೆ ರಾತ್ರಿವರೆಗೆ ದೂಂಗಿಕೊಂಡು ಕುದ್ರುದು. ಈಗೆಲ್ಲ ಕಾಲ ಬದಲಾಗುಟ್ಟು. ಅದಿರ್ಲಿ, ಮಾಸ್ಟರ್ ಮನೆ ಕುಟ್ಟಿ ಪೂಜೆಯಲ್ಲಿ ಖಾರ ಊಟದ ಜೊತೆ ಕುಪ್ಪಿನೂ ಸೇರಿಕೊಂಡತು. ಎಲ್ಲಿ ನೋಡ್ರು ಗಂಡಸರಿ, ಈಗೆಲ್ಲ ಹಾಂಗೆ ಪೂಜೆ ಮದುವೆ ಮದುರಂಗಿ ಇದ್ದರೆ ಹೆಂಗಸರು, ಕುಟ್ಟಿ ಪೂಜೆ ತುಪ್ಪದ ಕಾರ್ಯಕ್ರಮ 16 ಕೊಲೆಗಳಿಗೆ ಕೂಡಿಸುದು ಎಲ್ಲ ಗಂಡಸರಿಗೆ ಅಂತ ತೀರ್ಮಾನ ಮಾಡ್ದಂಗೆ ಆಗುಟ್ಟು. ಕುಟ್ಟಿ ಪೂಜೆ ಮುಗ್ದು ಎಲ್ಲ ಊಟಕ್ಕೆ ಎದ್ರುವ ಹೊತ್ತಿಗೆ 8 ಗಂಟೆಗಾಗ್ತಾ ಬಾತು. ಸರ್ವರು ಊಟಕ್ಕೆ ಎದ್ರಕ್ಕು ಅಂತ ಮಾಸ್ಟ್ರು ಹೇಳ್ದೆ ತಡ ಎಲ್ಲವೂ ಸಾಲು ನಿಂತು. ನಮ್ಮಲ್ಲಿ ಸ್ವಯಂ ಶಿಸ್ತು ಕಂಬುದು ಇಲ್ಲಿ ಮಾತ್ರ. ಅದರಡಿಲಿ ಕೆಲವು ಜನ ಓ ರಾಮಪ್ಪ ಹೆಂಗಳೋ ಲಿಂಗಪ್ಪ ಹೆಂಗಳೋ ಅಂತ ಹೇಳಿಕೊಂಡು ಎಡೆಯಲ್ಲಿ ಸೇರಿಕಂಬದುಟ್ಟು. ಕುಡಿಯಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇತ್ತು. ಕುಪ್ಪಿ ಕಂಡದೇ ತಡ ಕೆಲವರ ಬಾಯಲ್ಲಿ ನೀರು ಬಾತು. ಕೆಲವರು ಅನ್ಪರ್ ಕಟ್ಟಿ ನೀರು ಸೇರಿಸದೆ ಕುಡ್ದರೆ ಕೆಲವು ಹುಡುಗರು ಎದುರು ಕುಡಿಯಕ್ಕೆ ಆಗದೆ ಮನೆ ಹಿಂದೆ ಕೊಟ್ಟಿಗೆ ಅಡ್ಡಲ್ಲಿ ಕುಡಿದು ಬಾಯಿ ಪೂಜಿಕೊಂಡು ಬಂದು ಎಲ್ಲರೆದುರು ಭಾರಿ ಒಳ್ಳವರ ಹಂಗೆ ಕುದ್ದು. ಇದರ ಎಡೆಯಲ್ಲಿ ನೋಡ್ರಿ ಕಬಾಬ್ ಖಾಲಿ ಆತು. ಮಾಸ್ಟ್ರಿಗೆ ಬೆಚ್ಚೆ ಆಗಿ ಅಡುಗೆ ಹಂಗೆ 2 ಪಂಚಿ ಹೊರಗೆ ಬಾಕನ್ನ ಅಂಗಳಲ್ಲೆಲ್ಲ ಅಲ್ಲಲ್ಲಿ ಕಬಾಬ್ ಬಿದ್ದುಟ್ಟು. ಏನ್ ಕತೆ ಅಂತ ನೋಡಿಕನ ಮನೆ ನಾಯಿ ತೊಟ್ಟೆಲ್ಲಿ ಏನೋ ಕಚ್ಚಿಕಂಡು ಬರ್ತಾ ಉಟ್ಟು. ಆಗಲ್ಲೇ ಗೊತ್ತಾದು ಕಬಾಬ್ ಕಮ್ಮಿ ಹಾಕಿ ಆತು ಅಂತ. ಇದು ಗೊತ್ತಂದಂಗೆ ಎಲ್ಲವೂ ಮೋರೆ ಮೋರೆ ನೋಡಿಕೊಂಡು ನೆಗಾಡಿಕೆ ಶುರು ಮಾಡ್ದು. ಕೆಲವು ಜನ ಅವ ಎಲ್ಲಿಟ್ಟು ಇವ ಎಲ್ಲಿಟ್ಟು ಅಂತ ಗುಸುಗುಸು ಮಾತಾಡಿಕೆ ಶುರು ಮಾಡ್ದು. ಅದು ಯಾರ ವಹಿವಾಟು ಅಂತ ಗೊತ್ತಾಯ್ತು. ಆದರೂ ಮಾಸ್ಟರ್ ಸುಮ್ಮನೆ ಆದು. ಆದರೆ ಜನ ಬುಡಕಲೇ. ಮನೆ ಒಕ್ಕಲು ವಿಷಯದಲ್ಲಿ ಇನ್ನೊಂದು ಗಮ್ಮತಿ ಇದ್ದದೆ. ಬೊಳಪಿಗೆ ಮನೆ ಒಕ್ಕಲ ಸಮಯದಲ್ಲಿ ಸಣ್ಣ ಒಂದು ರಾಜಕೀಯ ಇದ್ದೇ ಇದ್ದದೆ. ಮನೆ ಸುತ್ತು ಬಾಕನ ಅಕ್ಕಿ ಮುಡಿಯುವರೋ ಯಾರು, ಕಳಿಸಿಗೆ ವರೋ ಯಾರು, ಪೆಟ್ಟಿಗೆ ವರೋ ಯಾರು ಅಂತ ಸಣ್ಣ ಒಜ್ಜಾಟ ಮಾಮೂಲು. ಅದರಲ್ಲೂ ಹಾಲು ಉಕ್ಕಿಸಿಕೆ 5 ಮುತ್ತೈದರೇ ಹಾಕು, ಅವು ಯಾರು, ಅಪ್ಪನ ಕಡೆವಾಕೋ ಅಮ್ಮನ ಕಡೆವಾಕೋ ಅಂತ ಕೊನೆಗೆ ಯಾರ ಬಾಯಿ ಜೋರುಟ್ಟು ಆ ಕಡೆಯೋಕೆ ಆ ಪಟ್ಟ. ಮನೆ ಒಕ್ಕಲ ದಿನ 1000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದು. ಊರ್ನವು ದೂರದವು ಬಂದು ಮನೆ ನೋಡಿ ಲಾಯಕ್ಕೆ ಉಟ್ಟಂತ ಹೇಳ್ರಿ, ಟಿವಿ ನೋಡಿ ವಾಸ್ತು

0: ಖಂಡಿತರಾದ ಕೆಲವು ಜನ ಅದ ಹಾಂಗೆ ಹಾಕಾತು ಹಿಂಗೆ ಹಾಕಾತು ಅಂತ ಹೇಳಿ ಎಲ್ಲರ ಮುಂದೆ ದೊಡ್ಡ ಪಂಡಿತರ ಹಾಗೆ ಕೊಚ್ಚಿಕೊಂಡ್ರಿ. ಕೆಲವ್ರದ್ದು ಅದಕ್ಕೆ ಒಗ್ಗರಣೆ. ಪಾಪ ಮಾಷ್ಟ್ರು ಆಗಮನವಿ ಉಡುಗೊರೆ ಮಾಡಿದ್ದು. ಆದರೂ ಕೆಲವು ಜನರ ಕೈಲಿ ದೇವರ ಪಟ ಅದು ಇದಂತ ಇಟ್ಕೊಂಡು ಬಂದು ಎಲ್ಲರ ಮುಂದೆ ದೊಡ್ಡ ಜನ ಹಾಕಿ ನೋಡ್ದು. ಅದರಲ್ಲೂ ಒಂದು ಗಮ್ಮತ್ತುಟ್ಟು. ಏನು ಅಂತೇಳ್ರಿ, ಆಗಮನವಿ ಉಡುಗೊರೆ ಅಂತ ಹೇಳಿ ಅಕ್ಕಲಿನ ನೆಂಟ್ರಿ ಏನಾರು ಕೊಟ್ಟತ್ಲಿ ಅಂತ ಬೇಜಾರು ಮಾಡ್ಕೊಂಡು ಹೋಗೋಳ, ಇನ್ನು ಊಟ ಮಾಡಿ ಹೋಗಣ್ಣ. ಖುಷಿಯಿಂದ ಹೋದ್ರೆ ಕೆಲವು ಜನ ಅದು ಸರಿ ಇಲ್ಲಿ ಇದು ಸರಿ ಇಲ್ಲಿ ಅಂತ ದಾರಿ ಖರ್ಚಿಗೆ ಹೇಳಿಕೊಂಡು ಹೋದೋ. ಇದರ ಕಂಡೆ ನಮ್ಮ ಹಿರಿಯ ಒಂದು ಗಾದೆ ಹೇಳ್ತಿದ್ದೋ, ಹಾಲುಗೆ ಹೋದವಂಗೆ ಎಮ್ಮೆ ಕ್ರಯ ಯಾಕೆ ಅಂತ. ಹಾಗೆ ಮನೆ ಒಕ್ಕಲಿಗೆ ಹೋದವಂಗೆ ಗಮ್ಮತ್ತು ಉಂಡು ಬಾದು ಬಿಟ್ಟು ಅಧಿಕ ಪ್ರಸಂಗ ಯಾಕೆ. ಅವರ ಮನೆಯಲ್ಲಿ ಒಲೆನ ಕೋಡಿ ಹೊಕ್ಕಿರು, ಬೇರೆಯವರ ಮನೆ ಬಗ್ಗೆ ಮಾತಾಡೋ ತುಂಬ ಜನ ಒಳ. ಅಂತೂ ಎಲ್ಲ ಉಂಡೋ ಹೊತ್ತಿಗೆ ಮಾಸ್ಟರ್ ಟೀಚರ್ ಒಂದು ನಮೂನೆ ಅದು. ಮನೆ ಒಕ್ಕಲಾಗಿ 4 ದಿನ ಕಳೆಕನ ಜನ ತಲೆಗೊಂದು ಮಾತಾಡಿಕೆ ಶುರು ಮಾಡ್ದು. ದೊಡ್ಡ ಮನೆ ಕಟ್ಟಿದ ಮೇಲೆ ಮಾಸ್ಟರ್ ಟೀಚರ್ಗೆ ದೊಡ್ಡಸ್ತಿಗೆ ತುಂಬಿ ಹೋಗ್ಬಿಟ್ಟು. ಈಗೊಂದು ಕಾರ್ ತಕೊಂಡ ಮೇಲೆ ಕೇಳ್ದೇ ಬೇಡ, ಮೊನ್ನೆ ನಾ ನಡ್ಕೊಂಡು ಹೋಗಣ, ಅವು ಕಾರ್ ನಿಲ್ಲಿಸದೆ ಸೀದಾ ಹೋದೊ. ಮನೆಗೆ ಹೋಗಣ ಒಮ್ಮೆ ಕರ್ಕೊಂಡು ಹೋಗಿದ್ದರೆ ಏನಾಗಿತ್ತು, ಮುಂದೆಲ್ಲ ನಡ್ಕೊಂಡು ಹೋಗಣ ಸಿಕ್ಕಿರೆ ಒಟ್ಟಿಗೆ ಮಾತಾಡಿಕೊಂಡು ಬಂದು ಮನೆಗೆ ಬನ್ನಿ ಅಂತ ಕರೆದು ನಂಗೊಂದು ಗ್ಲಾಸ್ ಕುಡಿಯಕ್ಕೆ ಕೊಟ್ಟು ಕಳಿಸ್ತಿದ್ದು. ಈಗಳೋ ನೋಡದಂಗೆ ಮಾಡುವೆ, ಈಗೀಗ ಯಾವ ನೆಂಟರು ಬಾದುಕಾಂಬುದಲ್ಲೇ. ಪಾಪ ಮುಂದೆಲ್ಲ ನೆಂಟರು ಅವು ಇವು ಬಂದರೆ ಭಾರೀ ಗಮ್ಮತ್ತು ಮಾಡ್ತಾ ಇದ್ದು. ಆದರೆ ಈಗ ನೆಂಟರು ಬಂದರೆ ಮಾಸ್ಟರ್ ಟೀಚರ್ ಸಾಲದ ವಿಷಯ ಬಿಟ್ಟು ಬೇರೆ ಏನು ಮಾತಾಡ್ದಲೆ. ಹಾಗೆ ಇನ್ನೆಲ್ಲಿ ಕೈ ಮುಚ್ಚಿಕೆ ಮಾಸ್ಟರ್ ಸಾಲ ಕೇಳುವೆನೋ ಅಂತ ಎಲ್ಲ ನೆಂಟರಿಗೆ ಹೆದರಿಕೆ ಆಗಿ ಯಾರೇ ಇತ್ತ ಸೋಂಕುದಿಲ್ಲೆ. ಮುಂದೆಲ್ಲ ಊರ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಅದಕ್ಕೆ ಸಹಾಯ ಮಾಡ್ತಾನೇ ಇದ್ದೋ. ಈಗಂತೂ ಯಾರು ಸಾಲದವು ಬಂದವೆ ಅಂತ ಮಾಸ್ಟರ್ ಐತಾರ ಬಳುಪ್ಪಿಗೆ ತೋಟಕ್ಕೆ ಹೋದರೆ ಮನೆಗೆ ಬಾಧೆಯೇ ಗೊತ್ತಾದ್ಲೆ. ಸಂಘದವು ದುಡ್ಡ ಕಲೆಕ್ಷನ್ಗೆ ಹೋದ್ರೆ ಗೇಟಿಗೆ ಬೀಗನೆ. ಮೊನ್ನೆ ಟೀಚರ್ನ ಅಪ್ಪ ಸಿಕ್ಕಿದ್ದು, ಅವು ನಂಗೆ ಹಳೇ ಪರಿಚಯ. ನಂಗೆ ನೇರಲ್ಲಿ ಸಣ್ಣ ಪಾಕ್ ಕೈಲಿ RTC ಅದು ಇದು ಅಂತ ಚೀಲ ಹಿಡ್ಕೊಂಡು ಓಡಾಡ್ತಾ ಇದ್ದು. ಅವರ ತಡೆದು ಕೇಳ್ದೆ, ಏನ್ ಸಣ್ಣಪ್ಪ ನಿಮ್ಮ ಅಳಿಯ ಈಗ ಭಾರಿ ಚಪ್ಪೆ ಆಗೋಳ, ಮನೇಲಿ ಏನಾರು ವಾಸ್ತುದೋಷ ಹುಟ್ಟ ಹೆಂಗೆ, ಒಳ್ಳೆ ಜೋಯಿಸರ ಹತ್ರ ಕೇಳಕಾತು ಅಂತ ಹೇಳ್ದೆ. ಇಷ್ಟು ಕೇಳ್ದೆ ತಡ ಸಣ್ಣಪ್ಪನ ಮೋರೆ ಕೆಂಪಾತು. ಅಯ್ಯೋ ಅಣ್ಣ, ನಿಮ್ಮಂಥವರ ಮಾತು ಕೇಳಿಯೇ ಮೊನ್ನೆ ವಾಸ್ತುದೋಷ ಅಂತ ಅದಕ್ಕೂ 25,000 ಖರ್ಚು ಮಾಡ್ತು. ಜೋಯಿಸನೋ ದುಡ್ಡು ಅಲ್ಲದೆ ವೇಷ್ಟಿ ಕಂಬಾಯಿ ಹಣ್ಣು ಕಾಯಿ ಅಂತ ಮತ್ತು 5,000 ಮುಕ್ಕಿತು. ಅಳಿಯ ಅವರಿವರ ಮಾತು ಕೇಳಿ ಅಲ್ಲಿ ಇಲ್ಲಿ ಸಾಲ ಮಾಡಿ ತಲೆಯಿಂದ ದೊಡ್ಡ ಮುಂಡಾಸ ಅಂತ ಹೇಳ್ದಂಗೆ ದೊಡ್ಡ ಮನೆ ಕಟ್ಟಿತ್ತು. ಈಗಂತೂ ಸಾಲದವರ ಕಾಟ ಹೆಚ್ಚಾಗುಟ್ಟು. ಇದರಿಂದಾಗಿ ಅಳಿಯಂಗೆ BP ಶುಗರು ಬಂದುಟು. ಮೊನ್ನೆ ಮಂಡಿ ಬಚ್ಚಲ್ಲಿ ಮಕ್ಕಳಿಗೆ 4 ಪೆಟ್ಟು ಕೊಟ್ಟು 4 ಬೊಯ್ಗಳು ತಿಂತು. ಇದರ ಅಡಿಯಲ್ಲಿ ಅಳಿಯ 10 ಲಕ್ಷದ ಕುರಿಪಣ್ಗೆ ಸೇರಿತ್ತು. ಲಾಸ್ಟ್ಗೆ ತಕೊಂಡ್ರೆ ಜಾಸ್ತಿ ದುಡ್ಡು ಸಿಕ್ಕಿದೆ ಅಂತ ಹೇಳಿ ಕುರಿ ಕರ್ತೇ ಇಲ್ಲಿ. ಈಗ ನೋಡ್ರಿ ಮುಂಗ್ರಿದಾರ ಅವನ ಕಾಟಕ್ಕೆ ಸಿಕ್ಕಿ ದುಡ್ಡು ತಕೊಂಡು ಓಡಿ ಹೋತು. ಈಗ ಅವನ ಪರಿಸ್ಥಿತಿ ಅಟ್ಟಂದ ಬಿದ್ದವನಿಗೆ ಒನ್ಕೆಲಿ ಹೊಡೆದಂಗೆ ಆಗುಟ್ಟು. ಹಾಗೆ ನಾ ಈಗ ಬಡ್ಡಿ ಇಲ್ಲದ ಸಾಲ ಸಿಕ್ಕಿದೆನೋ ಅಂತ ಓಡಾಡ್ತವಳೆ. ಅವನ ಬರುವ ಸಂಬಳ ಸಾಲ ಕಟ್ಟಿಕೆಯೇ ಆತು. ಅದಕ್ಕೆ ಹೇಳ್ದು ನೋಡು ನಮ್ಮ ಹಿರಿಕರು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಕ್ಕೊಂತ ಹೇಳಿ ಮುಂಡನ ಕೊಡಿಯಲಿ ಮೋರೆ ಒರೆಸಿಕೊಂಡು CA Bank ಕಡೆ ಹೋದೊ.
1: ಇದುವರೆಗೆ ಮನೆ ಲಲಿತ ಪ್ರಬಂಧ ಕೇಳಿದರೆ, ಬರೆದು ಓದಿದವು ವಿಮಲಾರುಣ ಪಡ್ಡಂಬೈಲು. ಇದು ಇಂದಿನ ಅರೆಭಾಷೆ ಐಸಿರಿ.
2: ಅರೆಭಾಷೆ ಐಸಿರಿ ಕಾರ್ಯಕ್ರಮ ಕೇಳಿದಿರಿ. ನಿರ್ವಹಣೆ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೇಳುಗರಿ, ಇನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ರಚನೆಯ ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಒಂದು ಭಾವಗೀತೆಯನ್ನು ಕೇಳೋಣ.

0: ಇದುವರೆಗೆ ಭಾವಗೀತೆಯನ್ನ ಕೇಳಿದಿರಿ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಪ್ರಸಾರವಾಗುವುದು.
1: ಇನ್ನು ಹಬ್ಬಗಳು ಅಂದ್ರೆ ಸಾಮೂಹಿಕವಾಗಿ ಸಂತೋಷದ ಆಚರಣೆ ಅಂತಾನೆ ಹೇಳ್ಬಹುದು. ಒಂದು ಸಮೂಹಕ್ಕೆ ಮಹತ್ವದ ದಿನವನ್ನ ಸಮೂಹದ ಸದಸ್ಯರೆಲ್ಲ ತಮ್ಮ ಸಂತೋಷವನ್ನ ಹಂಚಿಕೊಳ್ತಾ ದಿನದ ಮಹತ್ವವನ್ನ ಸ್ಮರಿಸಿಕೊಳ್ತಾ ಆಚರಣೆ ಮಾಡ್ತಾರೆ ಹಬ್ಬಗಳನ್ನ. ಬಹಳಷ್ಟು ಹಬ್ಬಗಳು ಧಾರ್ಮಿಕ ಮತ್ತು ಒಂದು ಧರ್ಮದವರು ಅಥವಾ ಒಂದು ಧರ್ಮದ ಒಂದು ಪಂಥದವರು ಮಹತ್ವ ಅದು ಹಬ್ಬದ ಮಹತ್ವವನ್ನ ಅರಿತುಕೊಂಡು ಅದನ್ನ ಆಚರಣೆ ಮಾಡ್ತಾ ಬಂದಿರ್ತಾರೆ. ಈಗ ಸಾಮಾನ್ಯವಾಗಿ ನೋಡಿ, ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ ಇರಬಹುದು, ದೀಪಾವಳಿ, ಯುಗಾದಿ, ನವರಾತ್ರಿ, ಗಣೇಶ ಚತುರ್ಥಿ ಇವೆಲ್ಲ ದೊಡ್ಡ ದೊಡ್ಡ ಹಬ್ಬಗಳು ನಮ್ಮ ಭಾರತ ದೇಶದಲ್ಲಿ, ಅಥವಾ ಪೌರಾಣಿಕ ಹಬ್ಬಗಳು ಅಂತಲೇ ಹೇಳಬಹುದು. ಹೀಗೆ ಕೆಲವೊಂದು ಪೌರಾಣಿಕ ವ್ಯಕ್ತಿಗಳ ಹೆಸರಿನಲ್ಲಿ ಜೊತೆಯಾಗಿರುವಂತಹ ರಾಮನವಮಿ ಇರಬಹುದು, ಕೃಷ್ಣ ಜನ್ಮಾಷ್ಟಮಿ ಇರಬಹುದು, ಇವೆಲ್ಲ ಹಬ್ಬಗಳನ್ನಾಗಿ ಆಚರಣೆ ಮಾಡ್ತೀವಿ ನಮ್ಮ ಸಂಪ್ರದಾಯದಲ್ಲಿ. ಇನ್ನು ಕೆಲವು ಬಸವ ಜಯಂತಿ ಇರಬಹುದು, ಕ್ರಾಂತಿ ಪುರುಷ ಬಸವೇಶ್ವರರ ಜನ್ಮದಿನ ಆಚರಣೆ ಮಾಡ್ತೀವಿ, ಯುಗಾದಿಯಲ್ಲಿ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಇವೆಲ್ಲ ಹೊಸ ಹೊಸ ಅನುಭವಗಳನ್ನು ಹೊಂದುವಂತಹ ಅಥವಾ ಹೊಸ ರೀತಿಯ ಆಚರಣೆಯನ್ನು ಹೊಂದಿರುವಂತಹ ಹಬ್ಬಗಳು ಅಂತಲೇ ಹೇಳಬಹುದು.

ಎಂಟು ಗಂಟೆ ಹನ್ನೊಂದು ನಿಮಿಷ ಸವಿ ನೆನಪು ಕಾರ್ಯಕ್ರಮದಲ್ಲಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇದೀಗ ತಾನೇ ನಾವು ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಅಂದರೆ ಈ ಹಬ್ಬ ಸಾಮಾನ್ಯವಾಗಿ ಒಂದೇ ದಿನ ಆಚರಣೆ ಆಗೋಲ್ಲ, ಇದು ಸುಮಾರು 15-1 ತಿಂಗಳ ಕಾಲ ಈ ಹಬ್ಬದ ಒಂದು ವಾತಾವರಣ ಎಲ್ಲ ಕಡೆ ಇದ್ದೇ ಇರುತ್ತೆ. ಅದು ಮುಗಿತಾ ಇದ್ದ ಹಾಗೆ ನವರಾತ್ರಿಯ ಆರಂಭ, ಅದು 10 ದಿನಗಳ ನವರಾತ್ರಿ ಅಥವಾ ದಸರಾ ಹಬ್ಬ ಅಂತಲೇ ಹೇಳಬಹುದು. ಈ ದಿನಗಳಲ್ಲಿ ಲಕ್ಷ್ಮೀ ಸರಸ್ವತಿ ಕಾಳಿಯರ ಪೂಜೆಯನ್ನು ಮಾಡ್ತಾರೆ. ಅಂದರೆ ಶಕ್ತಿ

ದೇವತೆಗಳ ಆರಾಧನೆ ಅಂತಲೇ ಹೇಳಬಹುದು. ಇನ್ನು ಮಹಾನವಮಿ ಎಂದು ಉಪಕರಣಗಳಿರಬಹುದು, ಶಸ್ತ್ರಾಸ್ತ್ರಗಳನ್ನಿರಬಹುದು, ವಾಹನಗಳಿರಬಹುದು, ಇದಕ್ಕೆಲ್ಲ ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ. ಇಷ್ಟೊಂದು ಒಳ್ಳೆಯ ಸಂಪ್ರದಾಯ ಅಂತ ಅನ್ಸುತ್ತಲ್ವಾ? ಯಾಕೆಂತಂದ್ರೆ ಪ್ರತಿಯೊಂದು ನಮ್ಮ ಜೀವಕ್ಕಷ್ಟೇ ಅಲ್ಲ, ಪ್ರತಿಯೊಂದು ವಸ್ತುವೂ ಸಹ ಒಂದು ಇಂಪಾರ್ಟೆನ್ಸ್ ಕೊಡುವುದು ಅಥವಾ ಮಹತ್ವವನ್ನು ಕೊಟ್ಟು ಅದಕ್ಕೆ ಪೂಜೆಯನ್ನು ಮಾಡುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಅಂದ್ರೆ ಶ್ರೀರಾಮನು ವಿಜಯದಶಮಿ ಎಂದು ರಾವಣನನ್ನ ವಧಿಸಿದ ಅಂತ ಒಂದು ಮಾತು ಇದೆ. ಮತ್ತೆ ಪಾಂಡವರು ಅಜ್ಞಾತವಾಸ ಮುಗಿದ ಮೇಲೆ ವಿಜಯದಶಮಿಯಂದು ಶಸ್ತ್ರಾಸ್ತ್ರಗಳನ್ನ ಹೊರತೆಗೆದು ಮೊದಲಿನಂತೆ ಬೆಳಗಿದರು ಅಂತ ಒಂದು ನಂಬಿಕೆ. ಆ ಕಾರಣದಿಂದಲೇ ವಿಜಯದಶಮಿಯ ಆಚರಣೆ ನಡೀತಾ ಬಂದಿದೆ. ಅದರಲ್ಲಿ ಆ ಶಮೀಪತ್ರೆಯನ್ನ ಹಿರಿಯರಿಗೆ ಕೊಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು ಒಂದು ಸಂಪ್ರದಾಯವಿದೆ. ಇಷ್ಟೊಂದು ಒಳ್ಳೆಯ ಅರ್ಥಗಳನ್ನು ಹೊಂದಿರುವಂತಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತೀವಿ.

ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರಕ್ಕೋಸ್ಕರ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಈ ಹಿಂದಿ ರಚನೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದವರು ಹಂಸಲೇಖ.

ಸಂತೆಯಲ್ಲಿ ನಿಂತ ಕಬೀರ ಚಿತ್ರಕ್ಕೋಸ್ಕರ ಅನ್ವೇಶ್, ಕವಿತಾ ಸೇತ್ ಮತ್ತು ಸಂಗಡಿಗರು ಗೀತೆ ಹಾಡಿದ್ದಾರೆ. ಗೋಪಾಲ್ ವಾಜಪೇಯಿ ಅವರ ಗೀತೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿದೆ.

ಹೀಗೆ ಹಬ್ಬಗಳಲ್ಲಿ ಹಲವು ವಿಧಗಳು ಅಂತ ಹೇಳಬಹುದು. ಇನ್ನು ಕೆಲವು ಒಂದು ಪಂಥದವರ ಅಥವಾ ಊರಿನ ದೇವತೆಯ ಪೂಜೆ ಅಥವಾ ರಥೋತ್ಸವೇ ಆಗುತ್ತೆ. ಗ್ರಾಮ ದೇವತೆಯ ಹೆಸರಿನಲ್ಲಿ ನಡೆಸುವ ಒಂದು ಹಬ್ಬ ಬಂಡಿ ಹಬ್ಬ ಅಂತಲೇ ಹೇಳ್ತಾರೆ. ಈ ಹಬ್ಬ

ಮನೆಗಳಲ್ಲಿ ಗ್ರಾಮ ದೇವತೆಗಳನ್ನು ಪೂಜಿಸಿ ನೀವೇನು ರಥ ಎಳೆಯುವುದಿರಬಹುದು, ಜಾತ್ರೆ ಇರಬಹುದು, ಇವೆಲ್ಲವನ್ನ ಆಚರಿಸುವಂತಹ ಪದ್ಧತಿ ನಮ್ಮ ಭಾರತ ದೇಶದಲ್ಲಿದೆ.

0: ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರಕ್ಕೋಸ್ಕರ ರಾಜೇಶ್ ಕೃಷ್ಣನ್, ನಂದಿತಾ ಮತ್ತು ಬಿ ಜಯಶ್ರೀ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತೆಗೆ ಮನೋಮೂರ್ತಿಯವರ ಸಂಗೀತವಿತ್ತು.
1: ಕೇಳು ಕೇಳು ಮಾದೇವಾ.

ರಾಷ್ಟ್ರೀಯ ಹಬ್ಬಗಳೇ ಇರಬಹುದು ಅಥವಾ ನಮ್ಮ ಸಂಪ್ರದಾಯದಲ್ಲಿ ಆಚರಣೆ ಮಾಡುವಂತಹ ಹಬ್ಬಗಳೇ ಇರಬಹುದು, ಊರ ಜಾತ್ರೆ ಇರಬಹುದು, ಯಾವುದೇ ಒಂದು ಗ್ರಾಮದ ದೇವತೆಯ ಹಬ್ಬ ಇರಬಹುದು, ಎಲ್ಲವೂ ಅರ್ಥ ಒಂದೇ. ಸಂಭ್ರಮ ಪಡೋದು, ಎಲ್ಲರನ್ನ ಸೇರಿಸೋದು, ಈ ಎಲ್ಲ ಕಷ್ಟಗಳನ್ನು ಮರೆತು ಸುಖದಲ್ಲಿ ಅಥವಾ ಸಂತೋಷದಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು ಬಾಳುವಂತಹ ಸಂದೇಶವನ್ನು ಕೊಡುವಂತಹ ನಮ್ಮ ಭಾರತೀಯ ಹಬ್ಬಗಳು ಅತ್ಯಂತ ಅರ್ಥಪೂರ್ಣ ಅಂತಲೇ ಹೇಳ್ಬೋದು. ಈ ಹಬ್ಬಗಳನ್ನು ಆಚರಿಸೋಣ, ಸಂಭ್ರಮ ಪಡೋಣ, ಸಂತೋಷವಾಗಿರೋಣ ಅಂತ ಹೇಳ್ತಾ ಇಂದಿನ ಸಿರಿಗಂತ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ

ಗಳನ್ನು ಮರೆತು ಸುಖದಲ್ಲಿ ಅಥವಾ ಸಂತೋಷದಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು ಬಾಳುವಂತಹ ಸಂದೇಶವನ್ನು ಕೊಡುವಂತಹ ನಮ್ಮ ಭಾರತೀಯ ಹಬ್ಬಗಳು ಅತ್ಯಂತ ಅರ್ಥಪೂರ್ಣ ಅಂತಲೇ ಹೇಳಬಹುದು. ಈ ಹಬ್ಬಗಳನ್ನು ಆಚರಿಸೋಣ, ಸಂಭ್ರಮ ಪಡೋಣ, ಸಂತೋಷವಾಗಿರೋಣ ಅಂತ ಹೇಳ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕ್ರೇಜಿ ಕುಟುಂಬ ಚಿತ್ರದ ಗೀತೆ. ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಈ ಗೀತೆ. ಚಿತ್ರ ಸಾಹಿತ್ಯಕ್ಕೆ ವಿಕಿ ಕೇಜ್ ಅವರ ಸಂಗೀತವಿದೆ.

0: ನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವೈಲಿನ್ ಎಚ್ಎಂ ಸ್ಮಿತಾ, ಮೃದಂಗ ಎಚ್ಎಸ್ ಸುಧೀಂದ್ರ, ಘಟ ತ್ರಿಚಿ ಕೃಷ್ಣಸ್ವಾಮಿ. ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆಯಲ್ಲಿ ಹಂಸಾನಂದಿ ರಾಗ ತಾನ ಪಲ್ಲವಿ, ತಿಶ್ರಜತಿ ತ್ರಿಪುಟ ತಾಳ.

ಇದುವರೆಗೆ ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆಯಲ್ಲಿ ಹಂಸಾನಂದಿ ರಾಗತಾನ ಪಲ್ಲವಿ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಎಚ್ಎಂ ಸ್ಮಿತಾ, ಮೃದಂಗ ಎಚ್ಎಸ್ ಸುಧೀಂದ್ರ, ಘಟ ತ್ರಿಚಿ ಕೃಷ್ಣಸ್ವಾಮಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭಕ್ಕೆ ಗಂಗಾ ಯಮುನಾ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಅವರ ಗೀತ ರಚನೆ, ವಿದ್ಯಾಸಾಗರ್ ಅವರ ಸಂಗೀತ.

ಇದು ಇಂದಿನ ಗೀತಚಂದ್ರಿಕೆ. ಆಕಾಶವಾಣಿ ಬೆಂಗಳೂರು ಈಗ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ. ಗೀತೆಗಳನ್ನು ಹಾಡಿದ್ದಾರೆ ಚಾರುಮತಿ ನಾಗರಾಜನ್, ಅನೀಶ್ ನಾಯಕ್ ಮತ್ತು ಅನಂತ ಕುಲಕರ್ಣಿ. 6:30 ಚಿಂತನ, ಡಾ ನಯೀಮ್ ಉರ್ ರೆಹಮಾನ್ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಭಾಗವಹಿಸುತ್ತಾರೆ ರಮೇಶ್ ನಾಯ್ಡು ಲವೇಟಿ, ಸೈಂಟಿಸ್ಟ್ ಎಫ್ ಮತ್ತು ಶ್ರೀಕಲಾ ಆರ್ ನಂಬಿಆರ್ ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಸಿಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ರಕ್ತಹೀನತೆ. ಭಾಗವಹಿಸುತ್ತಾರೆ ಡಾ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೇರೇಪಲ್. 11:00 ಸವಿ ನೆನಪು. 12:00 ಪ್ರದೇಶ ಸಮಾಚಾರವನ್ನು ಕೇಳಬಹುದು. 12:05 ವನಿತಾ ವಿಹಾರ. ಹಲ್ಲಿನ ಆರೋಗ್ಯದ ಕುರಿತು ದಂತವೈದ್ಯರಾದ ಡಾ ಸ್ವಾತಿ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಋತುಮಾನಕ್ಕನುಗುಣವಾಗಿ ಆಹಾರ. ಈ ಕುರಿತು ಆಹಾರ ತಜ್ಞರಾದ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಜೀವನ್ ಬಿಮಾ ಯೋಜನೆ, ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ಮಾಹಿತಿ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ ಅವರಿಂದ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.